107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Siren 107.8 FM. Radio Siren. Iga app nalu kuda labhya.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
4: ಯಾವ ಮನುಷ್ಯ ನಂಬಿಕೆ ಇಲ್ಲದೆ ಕೆಲಸ ಮಾಡ್ತಾನೋ ಅವನು ಎಂದೂ ಶ್ರೇಯಸ್ಸಾಗೋಕ್ಕೆ ಸಾಧ್ಯ ಇಲ್ಲ, ಯಾವುದೇ ಕ್ಷೇತ್ರದ ದೊಡ್ಡವನಾಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು ಇದು, ಮೊದಲು ನೀವು ಮಾಡೋ ಕೆಲಸದಲ್ಲಿ ನಂಬಿಕೆ ಇಟ್ಕೊಳ್ಳಯ್ಯ ನೀನು, ಆಮೇಲೆ ದೊಡ್ಡವನಾಗ್ತೀಯ ನೀನು. ಮಾಡೋಕ್ಕೆ ಮೊದಲೇ ಆಗುತ್ತಾ ಇದು ಅಂದ್ಕೊಂಡು ಹೋದರೆ ಆಗೋದೇ ಇಲ್ಲ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಇಬ್ಬರು ಹುಡುಗಿಯರು ಎಕ್ಸ್ಪರ್ಟ್ ಡಿಬೇಟ್ ಮಾಡೋರು ಇಂಟರ್ ಕಾಲೇಜಿಗೆ ಕಳಿಸಿದ್ದೀನಿ, ಬಂದರು. ಐ ಡೋಂಟ್ ಥಿಂಕ್ ವಿಲ್ ವಿನ್ ಸರ್ ಅಂದರು. ಡೋಂಟ್ ಗೋ ಅಂತ ಹೇಳಿ, ಯು ಆರ್ ಆಲ್ರೆಡಿ ಲಾಸ್ಟ್, ಯು ಡೋಂಟ್ ಗೋ. ಸೋತ್ಬಿಟ್ಟು ಈಗಾಗಲೇ ನೀನು ಹೋಗೋದಕ್ಕಿಂತ ಮೊದಲೇ ಸೋಲಿನ ಮಾತು ಯಾಕೆ? ಈ ನಂಬಿಕೆ ಬೆಳೆಸೋದಕ್ಕೆ ಈ ಛಾಂದೋಗ್ಯ ಉಪನಿಷತ್ ಎಷ್ಟು ಕಾರಣ ಆಯಿತು ಅಂತ ಹೇಳಬೇಕು ನಾನು ಹುಡುಗರಿಗೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದೇ ಕೆಲಸ ಅತ್ಯಂತ ಶ್ರೇಷ್ಠ ಕೆಲಸ ಆಗೋದಕ್ಕೆ ಮೂರೇ ಮೂರು ಕಾರಣ ಅಂತ ಹೇಳ್ತಾರೆ, ವಿದ್ಯಾ, ಶ್ರದ್ಧಾ, ಉಪನಿಷತ್. ಎಷ್ಟು ಚಂದದ ಮಾತದು. ಅದಕ್ಕೆ ಸಾಯಣ ಭಾಷ್ಯ ಇದೆ, ಅದ್ಭುತವಾದ ಭಾಷ್ಯ ಬರೆದಿದ್ದಾರೆ ಸಾಯಣಾಚಾರ್ಯರು. ಅದಕ್ಕೆ ಹೇಳ್ತಾರೆ ವಿದ್ಯಾ ಮೂರು ಥರದ ವಿದ್ಯೆಗಳಂತೆ. ನಾನು ಯಾವ ಕೆಲಸ ಮಾಡಬೇಕು ಅಂತ ಹೋಗ್ತೀನೋ ಆ ಕೆಲಸದ ಬಗ್ಗೆ ಧ್ಯಾನ ಇರಬೇಕು ನನಗೆ ಸ್ವಲ್ಪ. ಎರಡನೇದು ಆ ಕೆಲಸ ನಾ ಮಾಡಬಲ್ಲೆ ಅನ್ನುವಂಥ ನಂಬಿಕೆ ಇರಬೇಕು. ಮೂರನೇದು ನಾ ಮಾಡೋದ್ರಿಂದ ನನಗೂ ಒಳ್ಳೇದಾಗತ್ತೆ, ಜಗತ್ತಿಗೆ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ಜ್ಞಾನ ಇರಬೇಕು. ಇದು ಮೂರು. ಎರಡನೇದು ಮುಖ್ಯ ಇವತ್ತಿನ ವಿಷಯಕ್ಕೆ ನನಗೆ ಬೇಕಾದದ್ದು ಶ್ರದ್ಧಾ. ಇಂಗ್ಲೀಷಲ್ಲಿ ಫೇತ್ ಅಂತ ಏನು ಬಳಸ್ತೀವಿ, ಫೇತ್ ಈಸ್ ಅ ಪೂವರ್ ಟ್ರಾನ್ಸ್ಲೇಷನ್ ಆಫ್ ಶ್ರದ್ಧಾ. ಆ ಶ್ರದ್ಧೆಗೆ ಸರಿಯಾದ ಪದ ಇಂಗ್ಲೀಷಲ್ಲಿ ಇಲ್ಲ, ನಾವು ಫೇತ್ ಅಂತ ಅಷ್ಟೇ ಕರಿತೀವಿ. ಅತ್ಯಂತ ಆಳವಾದ ಗಾಢವಾದ ನಂಬಿಕೆ ಶ್ರದ್ಧೆ ಅಂತ. ನಾಲ್ಕು ಥರದ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಯಾವ ಶ್ರದ್ಧೆ ಇರಬೇಕು? ಫೇತ್ ಇನ್ ಸೆಲ್ಫ್, ನನ್ನೊಳಗೆ ನಂಬಿಕೆ ಇರಬೇಕು. ಈ ನಮ್ಮಲ್ಲಿ ಬಹುಜನ ಹುಡುಗರಿಗೆ, ಸಣ್ಣ ಹುಡುಗರಿಗೆ ಈಗ ನಮ್ಮೊಳಗೆ ನಂಬಿಕೆ ಕಮ್ಮಿ ಆಗಿಬಿಟ್ಟಿದೆ. ಅದಾಗಬಾರ್ದು. ನನ್ನೊಳಗೆ ನಂಬಿಕೆ ಇರಬೇಕು, ನಾನು ಮಾಡ್ತೀನಿ, ಇದೆ, ನಾನು ಮಾಡಬಲ್ಲೆ ಅನ್ನುವಂಥ ನಂಬಿಕೆ ಇರಬೇಕು.

0: You are listening to Radio Sarang, 107.8 FM.
1: ನಾನು ಯಾವಾಗಲೂ ಎಕ್ಸಾಂಪಲ್ ಎಲ್ಲರ ಮುಂದೆ ಹೇಳ್ತೇನೆ ಇದನ್ನು. ಅಮೆರಿಕದಲ್ಲಿ ಹುಡುಗ, ಕಪ್ಪು ಹುಡುಗ, ಬಡತನ ಅಂದ್ರೆ ಅಸಾಧ್ಯ ಬಡತನ. ಮನೆಯಲ್ಲಿ ಅಪ್ಪ ಇಲ್ಲ, ಅಮ್ಮ ಅಲ್ಲಿ ಇಲ್ಲಿ ಕಸ ಮುಸುರೆ ಮಾಡಿ ಜೀವನ ಸಾಗಿಸ್ಬೇಕು. ಆ ಹುಡುಗ ರಿಕೆಟ್ಸ್ ರೋಗ ಬೇರೆ ಬಂದುಬಿಟ್ಟಿದೆ, ಕೈ ಕಾಲೆಲ್ಲ ಕಡ್ಡಿ ಥರ ಆಗಿದೆ, ಹೊಟ್ಟೆ ಊದ್ಕೊಂಡಿದೆ, ಯಾವಾಗಲೂ ಅನಾರೋಗ್ಯ, ಯಾವಾಗಲೂ ಹಸಿವು, ಒದ್ದಾಡ್ತಾ ಇದ್ದ ಹುಡುಗ. ಆದರೆ ಫುಟ್ಬಾಲ್ ಆಡಬೇಕು ಅಂತ ಆಸೆ. ನೋಡಿ, ಶಕ್ತಿ ಇಲ್ಲ, ನಿಂತ್ಕೊಳ್ಳೋಕೆ ತ್ರಾಣ ಇಲ್ಲ, ಫುಟ್ಬಾಲ್ ಆಡಬೇಕು ಅಂತ ಆಸೆ. ಒಂದ್ಸಲ ಪೇಪರ್ ಗೋಡೆಗೆಲ್ಲ ಪೋಸ್ಟರ್ ಅಂಟಿಸಿದ್ದು ನೋಡಿದ, ತನ್ನ ಊರಿನ ಪಕ್ಕನೇ ಒಂದು ಫುಟ್ಬಾಲ್ ಮ್ಯಾಚ್ ಆಗ್ತಾ ಇದೆ. ಆ ಮ್ಯಾಚಿಗೆ ಅವತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲರ್ ಅಂತ ಯಾರಿದ್ದಾರೋ ಪ್ರಪಂಚದಲ್ಲಿ, ವಿಲ್ಸನ್ ಅನ್ನೋನು ಆಡ್ತಾ ಇದ್ದಾನೆ ಅಂತ. ಇವನಿಗೆ ಮನಸ್ಸು ತಿರುಗಿಬಿಟ್ಟು ಹೋಗಬೇಕು ಅನಿಸ್ತು. ಕಲ್ಪನೆ ಮಾಡಿ, ನಮ್ಮ ಹುಡುಗರಿಗೆಲ್ಲ ಈಗ ವಿರಾಟ್ ಕೊಹ್ಲಿ ಆಡ್ತಾನೆ ಪಕ್ಕದಲ್ಲಿ ಅಂದ್ರೆ ಹೋಗಿ ನೋಡಬೇಕು ಅಂತ ಅನಿಸುತ್ತೆ. ಈಗ ತೆಂಡೂಲ್ಕರ್ ಹಳಬರಾಗ್ಬಿಟ್ರಿ, ಯಾರೂ ಕೇಳಲ್ಲ ಈಗ ಕೊಹ್ಲಿ. ಈಗ ಅದಕ್ಕೆ ಆ ಹುಡುಗ ಏನು ಮಾಡ್ದೆ, ಹೋಗಬೇಕು ಅಂತ. ಅವ್ರಿಗೆ ಟಿಕೆಟ್ ತೊಗೋಬೇಕು ಅಂತ ಗೊತ್ತಿಲ್ಲ, ತೊಗೋಬೇಕಾದ ದುಡ್ಡಿಲ್ಲ ಅವನ ಕಡೆಗೆ. ಅವನೇನು ಮಾಡ್ದೆ, ಅವನು ಬೆಂಚ್ ಗಿಂಚ್ ಬೇಕಾಗಿಲ್ಲ, ಗ್ಯಾಲ್ರಿ ಎಲ್ಲ ಕಟ್ಟಿದ್ರು. ಇವನು ಕೆಳಗಡೆ ತೆವಳ್ಕೊಂಡು ಹೋಗಿ ನೆಲದ ಮೇಲೆ ಕೂತ್ಕೊಂಡ, ಹಸಿವಾಗ್ಬಿಟ್ಟಿದೆ, ಕಂಗಾಲಾಗಿದ್ದಾನೆ. ಮ್ಯಾಚ್ ಶುರು ಆಗೋದಕ್ಕಿಂತ ಮೊದಲು ಈ ಗ್ಯಾಲ್ರಿ ಮೇಲೆ ಕೂತಂಥ ಹುಡುಗ ಶ್ರೀಮಂತ ಹುಡುಗ ಇರಬೇಕು. ಬ್ರೆಡ್ ತಿಂದ, ಇಷ್ಟ ಆಗಲಿಲ್ಲ ಅನಿಸುತ್ತೆ, ಅರ್ಧ ತಿಂದ ಬ್ರೆಡ್ಡನ್ನು ಬಿಸಾಕ್ಬಿಟ್ಟ. ಈ ಹುಡುಗ ಅದು ಎಂಜಲು ಗಿಂಜು ನೋಡಲಿಲ್ಲ, ಟಪ್ ಅಂತ ಹಾರು ಹಿಡ್ಕೊಂಡು ಧೂಳು ಜಾಡಿಸಿ ತಿನ್ನೋಕೆ ಶುರು ಮಾಡಿದ. ಆ ತಿನ್ಕೊಂಡೇ ಮ್ಯಾಚ್ ನೋಡ್ತಾ ಇದ್ದ. ಪೂರ್ತಿ ತಿನ್ನೋಕ್ಕಾಗಲ್ಲ, ಮುಗಿದು ಹೋಗ್ಬಿಡುತ್ತಲ್ಲ, ಸ್ವಲ್ಪ ಸ್ವಲ್ಪ ಕಚ್ಕೊಂಡು ತಿನ್ನಬೇಕು. ಆ ಮ್ಯಾಚ್ ಮುಗಿದ್ಮೇಲೆ ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ವಿಲ್ಸನ್ ಆರಡಿ 4 ಇಂಚಿನ ದಂಡಿಗೆ ಮನುಷ್ಯ ನಿಂತ್ಕೊಂಡಿದ್ದಾನೆ. ಅವನ ಸುತ್ತಲೂ 100 ಜನ ಹುಡುಗರು ಹುಡುಗಿಯರು ನಿಂತ್ಕೊಂಡು ಆಟೋಗ್ರಾಫ್ ತೊಗೋಬೇಕು ಅಂತ ನಿಂತಿದ್ದಾರೆ. ಇವನು ಹೋಗಿ ನಿಂತ್ಕೊಂಡ ಪಕ್ಕದಲ್ಲಿ. ರಿಕೆಟ್ಸ್ ರೋಗ ಇರೋ ಹುಡುಗ, ಕೈ ಕಾಲು ಸೊಟ್ಟಾಗಿದೆ, ಕಡ್ಡಿ ಅಂತ ಕಾಲು, ಬೈಯಲ್ಲಿ ಬ್ರೆಡ್ ಹಿಡ್ಕೊಂಡು ಮುಖ ನೋಡ್ತಾ ನಿಂತಿದ್ದಾನೆ ವಿಲ್ಸನ್ ಮುಖ. ಸ್ವಲ್ಪ ಹೊತ್ತಾದ್ಮೇಲೆ ವಿಲ್ಸನ್ ಕೈ ಬಡ್ದ. ಕೈ ಬಡ್ದ ತಕ್ಷಣ ವಿಲ್ಸನ್ ಕೆಳಗೆ ನೋಡ್ದ, ಏನು ಮಗು, ವಾಟ್ ಈಸ್ ದ್ಯಾಟ್ ಅಂತ ಕೇಳ್ದ. ಈ ಹುಡುಗ ಹೇಳ್ದ, ಸರ್ ಏನು ಓಡ್ತೀರಿ ಸರ್, ನೀವು ಜಿಂಕೆ ಥರ ಓಡ್ತೀರಿ ಸರ್, ನಿಮ್ಮ ಕಾಲೇ ಕಾಣಿಸೋಲ್ಲ ಸರ್, ನಾನು ಇಡೀ ಮ್ಯಾಚ್ ಮುಗಿಯೋವರೆಗೂ ನಿಮ್ಮ ಮೇಲಿನ ಕಣ್ಣು ತೆಗೆದಿಲ್ಲ ಅಂದ. ಅವನು ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡೋಕೆ ಶುರು ಮಾಡ್ದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಿಡ್ದ. ಇವನು ಸ್ವಲ್ಪ ಕಿರಿಕಿರಿ ಆಯ್ತು ಅವನಿಗೆ. ಮತ್ತೇನಪ್ಪ ನಿಂದು ಅಂದ. ಅವನು ಹೇಳ್ದ, ಸರ್ ಆ 2ನೇ ಗೋಲ್ ಅಂತೂ ನಂಬೋಕ್ಕೆ ಸಾಧ್ಯ ಇಲ್ಲ ಸರ್, ನೀವು ಹೊಡೆದದ್ದು. ಬಾಲ್ ನಿಮಗಿಂತ ಮುಂದೆ ಹೋಗಿದೆ ಚೆಂಡು, ನೀವು ತಲೆ ಕೆಳಗೆ ಮಾಡಿ ಹಿಂದಿಂದ ಒದ್ರಲ್ಲ ಸರ್, ಅದು ಗೋಲು, ಅದ್ಭುತ ಗೋಲ್, ಇಂಥ ಗೋಲೇ ನೋಡಿರಲಿಲ್ಲ ನಾನು ಅಂದ. ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡ್ತಾ ಇದ್ದ ಅವನು. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಿಡ್ದ. ಈ ಸಲ ಅವನು ರೇಗ್ ಹೋಗ್ಬಿಡ್ತು. ಯಾಕೋ ತಿರ್ಗ ಮೃಗ ಕೈ ಬಿಡಿತೇ ನೀನು, ಏನು ಹೇಳ್ಬೇಕು ನಿನಗೆ ಅಂತ ಹೊರಟಾಗಿ ಕೇಳ್ದ. ಆ ಹುಡುಗ ಹೇಳ್ದ, ಸರ್ ನಿಜ ಹೇಳ ಸರ್, ನಮ್ಮ ಮನೆಯಲ್ಲಿ ನಿಮ್ಮ ಎಲ್ಲ ಸಾಧನೆ ಬರೆದಿಟ್ಕೊಂಡಿದ್ದೇನೆ ಸರ್ ಡೈರಿಯಲ್ಲಿ. ನಾನು ಇದುವರೆಗೆ ಏನೇನು ಸಾಧನೆ ಮಾಡಿದ್ದೀರಿ ಫುಟ್ಬಾಲ್ ಆಟದಲ್ಲಿ ಎಲ್ಲ ಬರೆದಿಟ್ಕೊಂಡಿದ್ದೇನೆ ಸರ್ ಮನೆಯಲ್ಲಿ ಡೈರಿಯಲ್ಲಿ ಅಂದ. ಓಕೆ ಥ್ಯಾಂಕ್ ಯು ಅಂದ, ಮತ್ತೆ ಪರೀಕ್ಷೆ ಮಾಡಿದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಿಡ್ದ. ಈ ಸಲ ಅವ್ನಿಗೆ ಎಷ್ಟು ಕೋಪ ಬಂತು, ಇನ್ನೊಂದ್ಸಲ ಕೈ ಹೊಡೆದ್ರೆ ನೀನು ಎತ್ತಿ ಬಿಸಾಕ್ಬಿಡ್ತೀನಿ ಅಲ್ಲ ಕಡೆ, ಏನು ಹೇಳೋದು, ಕಡೆ ಸಲ ಒಂದೇ ಸಲ ಹೇಳ್ಬಿಡು ನೀನು ಅಂದ. ಆ ಹುಡುಗ ಒಂದು ಹೆಜ್ಜೆ ಹಿಂದೆ ಸರಿದು ವಿಲ್ಸನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದಂತೆ, ಸರ್ ಒಂದಿಲ್ಲ ಒಂದು ದಿವಸ ನಿಮ್ಮೆಲ್ಲ ದಾಖಲೆ ನಾನೇ ಮುರಿತೀನಿ ಸರ್ ಅಂದ. ದಾಖಲೆ ನಾನೇ ಮುರಿತೀನಿ ಅಂದ ತಕ್ಷಣ ವಿಲ್ಸನ್ ಸೈನ್ ಮಾಡೋದು ಬಿಟ್ಟ. ನಿಂತುಕೊಳ್ಳೋಕ್ಕಾಗಲ್ಲ, ಕಾಲು ಸೊಟ್ಟಾಗಿದೆ, ರಿಕೆಟ್ಸ್ ರೋಗ. ಇವು ನಾನು ಚಾಲೆಂಜ್ ಮಾಡ್ತಾನೆ, ಪ್ರಪಂಚದ ಅತ್ಯಂತ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಆದಂಥ ವಿಲ್ಸನ್ ನನ್ನ ರೆಕಾರ್ಡ್ನ ಮುರಿದು ಹಾಕ್ತೇನೆ ಅಂತಾನೆ. ಆ ಕಣ್ಣಲ್ಲಿ ಇದೆಯಲ್ಲ, ಅದಿದೆಯಲ್ಲ ತೀಕ್ಷ್ಣತೆ, ಇದೆಯಲ್ಲ ಸಾಧಿಸಬೇಕು ಅಂತ. ಮುಂದೆ 16 ವರ್ಷಗಳ ನಂತರ ಇದೇ ಹುಡುಗ ವಿಲ್ಸನ್ ಎಲ್ಲ ದಾಖಲೆ ಮುರಿದು ಪ್ರಪಂಚದ ಶ್ರೇಷ್ಠ ಫುಟ್ಬಾಲರ್ ಆದ. ಅವಾಗ ಅವನ ಹೆಸರು ಓಜೆ ಸಿಂಪ್ಸನ್ ಅಂತ.

0: Sarang 107.8 FM.
1: ನಾನು ನೋಡಿದ್ದೇನೆ ಅವನು ಓಜೆ ಆಡಕ್ಕೆ ಹೋದ್ರೆ ಹೋಲ್ ಕ್ರೌಡ್ ಪರ್ಸನಲ್ ಲೈಫ್ ವಾಸ್ ಬ್ಯಾಡ್ ದಟ್ಸ್ ಡಿಫ್ರೆಂಟ್ ಬಟ್ ಆಸ್ ಎ ಫುಟ್ಬಾಲರ್ ಹಿ ವಾಸ್ ಅನ್ ಔಟ್ ಸ್ಟ್ಯಾಂಡಿಂಗ್ ಪ್ಲೇಯರ್ ಎಷ್ಟರ ಮಟ್ಟಿಗೆ ಅಂದರೆ ಗ್ರೌಂಡಲ್ಲಿ ಓಜೆ ಓಜೆ ಓಜೆ ಓಜೆ ಅಂತ ಕೂಗ್ಬೇಕು ಜನ ಹಿಸ್ಟರಿಕಲ್ ಆಗಿಬಿಡ್ಬೇಕು ಜನ ಅಂತ ಫೇಮಸ್ ಆದ ಅವನು ಇಂಟರ್ವ್ಯೂ ಮಾಡಿದಾಗ ನಾನು ಅಮೇರಿಕಾದಲ್ಲಿದ್ದೆ ಆ ಹುಡುಗಿ ಪ್ರಶ್ನೆ ಕೇಳಿದ್ಲ ಆತನಿಗೆ ಓಜೆ ನಿಮ್ಮ ಬಡತನದ ಪರಿಸ್ಥಿತಿಯಿಂದ ಬಂದವರು ನೀವು ಅನಾರೋಗ್ಯದಲ್ಲಿದ್ದಂಥ ಮನುಷ್ಯ ಹಾಗೆ ಚಾಲೆಂಜ್ ಮಾಡಿದ್ರಂತೆ ನೀವು ವಿಲ್ಸನ್ಗೆ ಅಲ್ಲಿ ಬ್ರೇಕ್ ಆಲ್ ಯುವರ್ ರೆಕಾರ್ಡ್ಸ್ ಅಂತ ಹೇಳಿದ್ರಂತೆ ಅದು ಹೆಂಗೆ ಸಾಧ್ಯ ಆಯಿತು ನಿಮಗೆ ಅಂತ ಆತನ ಆನ್ಸರ್ ಉತ್ತರ ಕೊಟ್ಟದ್ದು ನನಗೆ ಇನ್ನೂ ಆಶ್ಚರ್ಯ ಅನಿಸುತ್ತೆ ಆತ ಪ್ಲ್ಯಾನ್ ಮಾಡಿರಲಿಲ್ಲ ಆನ್ಸರು ಅಗ್ದಿ ಸಾಧಾರಣವಾಗಿ ನಾರ್ಮಲ್ ಆಗಿ ಹೇಳಿಬಿಟ್ಟ ಅವ್ನು ಎಷ್ಟು ಚಂದ ಮಾತು ಹೇಳಿದ ಅಂದರೆ ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಆಯಿತು ಅವನು ಹೇಳಿದ ನಾನು ಏನು ದೊಡ್ಡದು ಮಾಡಿಲ್ಲ ಎರಡೇ ಕೆಲಸ ಮಾಡಿದ್ದು ಎರಡೇ ಕೆಲಸ ಮಾಡಿದ್ದು ಒಂದು ನಾನು ಫುಟ್ಬಾಲ್ ಆಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಅವತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಯಾರು ದ ಬೆಸ್ಟ್ ಗೋಲ್ ಇನ್ ಮೈ ಲೈಫ್ ಸಣ್ಣ ಪುಟ್ಟ ಗೋಲ್ ನನ್ನ ಸಂಬಂಧನೇ ಇಲ್ಲ ಟಾಪ್ ಮೋಸ್ಟ್ ಪ್ಲೇಯರ್ ಯಾರು ಅವನು ಆರಿಸ್ಕೊಂಡೆ ಆ್ಯಂಡ್ ಐ ಡಿಡ್ ನಾಟ್ ಟೇಕ್ ಮೈ ಐಸ್ ಆಫ್ ಹಿಮ್ ಆಲ್ ದಿ 16 ಇಯರ್ಸ್ ಎಂಥ ಚಂದ ರೀ ಇದು ಒಂದು ಗುರಿ ಆರಿಸ್ಕೊಂಡೆ ಎತ್ತರದ ಗುರಿ ಅದು ಅದಕ್ಕಿಂತ ಎತ್ತರದ ಗುರಿ ಯಾವುದೂ ಇಲ್ಲ ಆ ಗುರಿ ಆರಿಸ್ಕೊಂಡೆ ಅದ್ರ ಮೇಲಿನ ಕಣ್ಣು ತೆಗೆಯಲಿಲ್ಲ ನಾನು ಇದುವರೆಗೂ ಇದು ಆತ್ಮವಿಶ್ವಾಸ ಅಂತ ಇರುವಂಥದ್ದು ನಾನು ಮಾಡಬಲ್ಲೆ ಅನ್ನುವಂಥ ನಂಬಿಕೆ ರಿಕೆಟ್ಸ್ ರೋಗ ಬಂದಿರುವಂಥ ಹುಡುಗ ವಿಲ್ಸನ್ ಅನ್ನು ದಾಖಲೆ ಮುರಿದು ಅತ್ಯಂತ ಶ್ರೇಷ್ಠ ಫುಟ್ಬಾಲರ್ ಅಂತ ಆಗೋದಾದರೆ ನಮಗೇನು ಕಷ್ಟ ಸ್ವಾಮಿ ಮಾಡೋದಕ್ಕೆ ಹೋ ಅಂತ ನೆರಳುತ್ತೀವಿ ಮೂರು ದಿವಸ ನೆಗಡಿ ಬಂದರೆ ಒದ್ದಾಡ್ತೀವಿ ಮೂರು ದಿವಸ ಅಯ್ಯೋ ಆಗಲ್ಲ ಬಿಟ್ಟು ನಮ್ಗೆ ಸುಸ್ತಾಗಿದೆ ಯಾಕೆ ಕ್ವಶನ್ ಇದು ಡೂ ಹ್ಯಾವ್ ಫೇತ್ ಇನ್ ಮೈಸೆಲ್ ನನ್ನಲ್ಲೇ ನಂಬಿಕೆ ಇದೆಯಾ ಅಂತ ನನಗಿದು ಭಾಳ ಮುಖ್ಯ ಕೆಲವೊಂದ್ಸಲ ತಪ್ಪು ತಿಳ್ಕೋತಾರೆ ಜನ ಆತ್ಮವಿಶ್ವಾಸವನ್ನು ಅಹಂಕಾರ ಅಂತ ತಿಳ್ಕೊಳ್ಳೋ ಚಾನ್ಸ್ ಇದೆ ಅದನ್ನು ಅನಂತಮೂರ್ತಿಯವರು ಭಾಳ ಚಂದ ಹೇಳಿದರು ನನಗೆ ಇದಾದ ಘಟನೆ ಇದು ಒಬ್ಬ ಜರ್ಮನ್ ಸಾಹಿತಿ ಬೆಂಗಳೂರಿಗೆ ಬಂದರು ಅವ್ರಿಗೆ ಅರವಿಂದೋ ಬಗ್ಗೆ ಓದಬೇಕು ಅಂತ ಆಸೆ ಜರ್ಮನ್ ಸಾಹಿತಿ ಬಂದಿದ್ದಾರೆ ಅರವಿಂದ ಬಗ್ಗೆ ತಿಳ್ಕೋಬೇಕು ಅಂತ ಅವ್ರು ಓದ್ಕೊಂಡಿದ್ದಾರೆ ಸಾಕಷ್ಟು ಅವ್ರು ಕೇಳಿದ್ರಂತೆ ಯಾರಾದರೂ ಸಾಹಿತಿಗಳಿದ್ದಾರಾ ಅರವಿಂದೋನ್ ಚೆನ್ನಾಗಿ ಓದ್ಕೊಂಡಂಥವ್ರು ಅವ್ರು ಕವಿ ಆಗಿದ್ದರೆ ಇನ್ನೂ ವಾಸಿ ಅನಂತಮೂರ್ತಿ ಹೇಳಿದ್ರಂತೆ ದೆನ್ ದರ್ ಇಸ್ ಓನ್ಲಿ ಒನ್ ಆಪ್ಷನ್ ಬೇಂದ್ರೆ ಬೇಂದ್ರೆಗೆ ಅರವಿಂದ ಅಂದರೆ ದೇವರು ಅದೊಂದು ಚೆನ್ನಾಗಿ ಓದ್ಕೊಂಡಿದ್ದಾರೆ ಆದ್ದರಿಂದ ಅವ್ರ ಮನೆ ಕೂಡ ಶ್ರೀಮಾತಾ ಅಂತ ಬರೆದಿದ್ದು ಶ್ರೀಮಾತಾ ಅಂತ ಹೆಸರು ಅವ್ರ ಬೇಕಾದ್ರೆ ಹೋಗ್ಬೋದು ಅಂತ ಅನಂತಮೂರ್ತಿಯನ್ನು ಫೋನ್ ಮಾಡಿ ಹಿಂಗೆ ಜರ್ಮನ್ ಕವಿ ಬರ್ತಾರೆ ಬರಲಿ ಬರಲಿ ಬರಲಿ ಅಂದರು ಅವರು ಜರ್ಮನ್ ಕವಿ ಧಾರವಾಡಕ್ಕೆ ಹೋಗಿ 15 ದಿವಸ ಇದ್ದರು ಬೆಳಗ್ಗೆಯಿಂದ ರಾತ್ರಿವರೆಗೂ ಬೇಂದ್ರೆ ಅವ್ರ ಜೊತೆಗೆ ಇದ್ದು ಬರೀ ಅರವಿಂದೋ ಚಿಂತನೆ ಮಾಡಿತು ಅವ್ರಿಗೆ ಆಶ್ಚರ್ಯ ಆಯಿತು ಅವ್ರ ಮನೆ ಪೂಜಾ ಮಂದಿರದಲ್ಲಿ ಅರವಿಂದೋ ಫೋಟೋ ಇದೆ ಅದಕ್ಕೆ ಮಂಗಳಾರತಿ ಮಾಡ್ತಿದ್ರು ಬೇಂದ್ರೆ ಅಂದರೆ ದೇವರು ಅಂತ ತಂಬ್ಕೊಂಡ್ಬಿಟ್ಟಿದ್ದಾರೆ ಅರವಿಂದೋನ

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂ 107.8 FM. ಬಣ್ಣ ಬಣ್ಣದ ಬದುಕು.
1: ಇವ್ರು ಕೊನೆ ದಿವಸ ಬರುವಾಗ ಒಂಚೂರು ಕಿಟ್ಲೆ ಮಾಡಬೇಕು ಅನಿಸಿರ್ಬೇಕು ಇವರಿಗೆ, ಜರ್ಮನ್ ಸಾಹಿತಿಗೆ. ಬೇಂದ್ರೆ ಅವ್ರು ಕೇಳಿದ್ರಂತೆ, ಮಿಸ್ಟರ್ ಬೇಂದ್ರೆ, ಯು ವರ್ಷಿಪ್ ಅರವಿಂದೋ ಆಸ್ ಗಾಡ್, ಬಟ್ ಆಸ್ ಎ ಪೋಯಿಟ್ ಹೂ ಇಸ್ ಬೆಟರ್, ಅರವಿಂದೋ ಆರ್ ಬೇಂದ್ರೆ? ನೀವು ದೇವ್ರೊಂದು ಪೂಜೆ ಮಾಡ್ತೀರಿ, ಆದ್ರೆ ಕವಿಯಾಗಿ ಯಾರು ದೊಡ್ಡವರು, ಬೇಂದ್ರೆ ದೊಡ್ಡವರು ಅರವಿಂದೋ ದೊಡ್ಡವರು ಅಂತ. ಬೇಂದ್ರೆ ಹೇಳಿದ್ರಂತೆ, ಇನ್ ಫಿಲಾಸಫಿ ಅಧ್ಯಾತ್ಮ ಚಿಂತನೆಗೆ ಅರವಿಂದೋ ನನ್ನ ಗುರು, ಒಪ್ಕೊಂಡ್ಬಿಡ್ತೀನಿ, ಆದರೆ ಆಸ್ ಎ ಪೋಯೆಟ್ ಬೇಂದ್ರೆ ಇಸ್ ಬೆಟರ್ ದನ್ ಅರವಿಂದೋ. ಲುಕ್ ಎಟ್ ದಿ ಧೈರ್ಯ ಹೇಳೋದು ನೋಡಿ, ಇದು ಅರೋಗನ್ಸ್ ಅಲ್ಲ, ಇದು ನಿಜವಾಗ್ಲೂ ಹಾಗೆ. ಅವ್ರು ಹೇಳ್ತಾರೆ ಆಸ್ ಎ ಪೋಯೆಟ್ ಐ ಆಮ್ ಬೆಟರ್. ಇದನ್ನು ಅನಂತಮೂರ್ತಿ ಹೇಳ್ತೀವಿ, ನನಗೆ ದಿಕ್ಕು ತಪ್ಪೋಯ್ತು ಕೇಳಿದಾಗ. ಆತ್ಮವಿಶ್ವಾಸ ಈ ಮಟ್ಟದ್ದು, ಯಾರನ್ನ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ದೊಡ್ಡವರು ಅಂದ ತಕ್ಷಣ ಅವರೆಲ್ಲ ಮಾಡಿ ದೊಡ್ಡದೇ ಅಂತ ಅಂದ್ಬಿಡ್ತೀವಿ ನಾವು, ಹಂಗಲ್ಲ. ಅದು ವಿಭಾಗ ಮಾಡಬೇಕು. ಅಧ್ಯಾತ್ಮದಲ್ಲಿ ಅವ್ರು ದೊಡ್ಡವರು ಚಿಂತೆ ಇಲ್ಲ, ಕ್ವಶ್ಚನೇ ಇಲ್ಲ, ಆದರೆ ಕಾವ್ಯದಲ್ಲಿ ನಾನು ದೊಡ್ಡವನು ಅಂತ. ಇದು ಆತ್ಮವಿಶ್ವಾಸ ಎಲ್ಲಿವರೆಗೂ ನನ್ನಲ್ಲ ನಂಬಿಕೆ ಇದೆಯೋ ಅಲ್ಲಿವರೆಗೆ ಸಾಧ್ಯ ಆಗ್ತದೆ. ಮೊಟ್ಟ ಮೊದಲೇದು ಫೇತ್ ಇನ್ ಸೆಲ್ಫ್. ಕೆಲಸದಲ್ಲಿ ನಂಬಿಕೆ ಬರಬೇಕಲ್ಲ, ನಾ ಮಾಡೋ ಕೆಲಸದಲ್ಲಿ ನಂಬಿಕೆ ಇಲ್ಲದೆ ಹೋದ್ರೆ ಯಾವುದೂ ಆಗಲ್ಲ. ಎಷ್ಟೋ ಸಲ ನೋಡಿದ್ದೀರಿ, ಸಾಹೇಬ್ರು ಹೇಳಿದ್ದಾರೆ ಮಾಡಾಕಪ್ಪ ಅದನ್ನು, ನಂದಲ್ಲ ಕೆಲಸ ಅದು, ಸಾಹೇಬ್ರು ಹೇಳಿದ್ದಾರೆ. ಅದು ಕೆಲಸ ಎಂದೂ ಒಳ್ಳೆ ಕೆಲಸ ಆಗೋಕ್ಕೆ ಸಾಧ್ಯ ಇಲ್ಲ, ಅದು ನಂದು ಅಂತ ಮಾಡೋ ತನಕನೂ ಚೆನ್ನಾಗಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಾವು ಬಹಳಷ್ಟು ಜನ ಯಾಕೆ ನಾವು ಆರ್ಡಿನರಿಯಾಗಿ ಉಳ್ಕೊಂಡ್ಬಿಡ್ತೀವಿ ಬಹಳಷ್ಟು ಕಾಲ ಅಂದರೆ, ನಾವು ಯಾರ್ದೋ ಕೆಲಸ ಮಾಡಿಬಿಟ್ರಾಯ್ತು, ಹೊತ್ತಾಕ್ಬಿಡೋ ಕೆಲಸ ಅಂತ. ಅದಕ್ಕೆ ಈ ನಂಬಿಕೆ ಮಾತು ಬಂದಾಗ ಛಾಂದೋಗ್ಯ ಹೇಳುವಂಥದ್ದು ಎರಡನೇದು ಬಹಳ ಮುಖ್ಯ. ನಾ ಮಾಡೋ ಕೆಲಸದಲ್ಲಿ ಇದು ಮಾಡಲೇಬೇಕು ಇದನ್ನು ನಾನು ಅಂತ.

0: Radio Sarang 107.8 FM.
1: ನನಗೆ ಎಷ್ಟೋ ಜನ ನೋಡಿದಾಗ ಆಶ್ಚರ್ಯ ಅನಿಸ್ಬಿಡುತ್ತೆ. ಆ ಮಾಡೋ ಕೆಲಸದಲ್ಲಿ ಈ ತಾವು ನೋಡಿದ್ದೀರಿ, ವಿಮಾನ ನೆಲಕ್ಕೆ ಇಳಿತದಲ್ಲ, ಆ ಟರ್ಮ್ಯಾಕಲ್ಲಿ ಮುಟ್ಟಿದಾಗ ಏನು ಆ ಕಲ್ಪನೆ ಮಾಡಿ, ಜಂಬೋ 747 500 ಜನ ಒಳಗೆ ಕೂತಿದ್ದಾರೆ, ಆ ಲಗೇಜ್ ಎಷ್ಟಿದೆಯೋ, ಭಾರ ಎಷ್ಟಿದೆ, ಪೆಟ್ರೋಲ್ ಭಾಗ ಬಂದು ಹಿಂಗೆ ನೆಲಕ್ಕೆ ಹಿಂಗೆ ಅಪ್ಪಳಿಸಿದಾಗ ಚಕ್ ಅಂತ ಕಿಡಿ ಹಾರ್ತದೆ. ನಾವು ಗಮನಿಸಿದ್ದೀರಿ, ಏರ್ಪೋರ್ಟಲ್ಲಿ ನಿಂತ್ಕೊಂಡು ನೋಡಿದಾಗ ಕಿಡಿ ಹಾರುತ್ತೆ. ಪ್ರತಿ ಸಲ ನಾನು ವಿಮಾನದಿಂದ ನೆಲ ಮುಟ್ಟಿದ ತಕ್ಷಣ ಹೇಳೋದು ಥ್ಯಾಂಕ್ ಯು ಗುಡಿಯರ್ ಅಂತೀನಿ. ನಾನು ಚಾರ್ಲ್ಸ್ ಗುಡಿಯರ್ ಅಂತ ಮನುಷ್ಯ ಬಡತನದಲ್ಲೇ ಸತ್ವದ, ಅವನದು ಒಂದೇ ಹುಚ್ಚು, ಈ ರಬ್ಬರ್ ಇದೆಯಲ್ಲ ಇದನ್ನು ಗಟ್ಟಿ ಮಾಡಬೇಕು. ಆ ರಬ್ಬರ್ದು ದ್ರವ ಬರ್ತದೆ, ತಂದು ಇಟ್ಕೋತಿದ್ದ, ಗಟ್ಟಿ ಮಾಡ್ತಿದ್ರು. ಬಳಸೋದು ಎದಕ್ಕೆ ಅದನ್ನು, ಭಾಳ ಮೆದು ಪದಾರ್ಥ ಅದು, ಭಾಳ ಆದರೆ ಪೆನ್ಸಿಲ್ ಬರೆದದ್ದು ನಡೆಸ್ಬೋದು ಅಷ್ಟೇ. ಇದನ್ನು ಗಟ್ಟಿ ಮಾಡಿದರೆ ಪ್ರಯೋಜನ ಆಗ್ತದೆ ಅಂತ ಒಂದು ನಂಬಿಕೆ. ಅವನು ಏನೆಲ್ಲ ಪ್ರಯೋಗ ಮಾಡಿದ, ಜೀವನದುದ್ದಕ್ಕೂ ಪ್ರಯೋಗ ಮಾಡಿದ, ಆಗಲಿಲ್ಲ, ಗಟ್ಟಿ ಆಗಲಿಲ್ಲ. ತನಗೆ ಟ್ಯೂಬರ್ಕ್ಯುಲೋಸಿಸ್ TB ಬಂತು ಅವನಿಗೆ, ಒದ್ದಾಡಿದ್ರು, ದುಡ್ಡಿಲ್ಲ, ಒಂಚೂರು ದುಡ್ಡು ಸಿಕ್ಕ ತಕ್ಷಣ ಹೋಗೋದು ರಬ್ಬರ್ ಕೊಂಡ್ಕೊಳ್ಳೋದು ಮತ್ತು ಪ್ರಯೋಗ ಮಾಡೋದು. ಒಂದ್ಸಲ ಇದೇ ಥರ ನೋಡಿದ, ಒಂದಿಷ್ಟು ದುಡ್ಡಿತ್ತು ಜೇಬಲ್ಲಿ, ರಬ್ಬರ್ ಕೊಂಡ್ಕೊಳ್ಳೋಕೆ ಹೋದ. ಕಿರಾಣಿ ಅಂಗಡಿಯಲ್ಲಿ ಕೊಡ್ತಿದ್ರು ರಬ್ಬರ್, ಅದನ್ನು ಒಂದಿಷ್ಟೇ ರಬ್ಬರ್ ತೊಗೊಂಡು ಹೋಗು ಅಂತ ತೆಗ್ದ. ಕೊಡುವಾಗ ಜಾರಿ ಟಪ್ ಅಂತ ಕೆಳಗೆ ಬಿತ್ತದ ರಬ್ಬರು. ಎಲ್ಲಿ ಬಿತ್ತು? ಕೆಳಗಡೆ ಒಂದು ಹಂಚು ಕಾಯ್ತಾ ಇದೆ, ಹಂಚು ಕಾದ ಹಂಚಿನ ಮೇಲೆ ಬಿತ್ತದು. ತಕ್ಷಣ ತೆಗೆದು ಕೊಟ್ಟ. ಇವ್ ನೋಡಿದ, ಭಾಗ ಸ್ವಲ್ಪ ಕಪ್ಪಾಗಿತ್ತು. ಏ, ಕಪ್ಪಾಗಿದೆ, ಸ್ವಲ್ಪ ದುಡ್ಡು ಕಮ್ಮಿ ಮಾಡು, ಜಾಸ್ತಿ ರಬ್ಬರ್ ಕೊಡು. ಆ ರಬ್ಬರ್ ತೊಗೊಂಡ, ಮನೆಗೆ ಬಂದು ನೋಡ್ದ, ಆ ಮೇಲೆ ಕಪ್ಪಾಗಿತ್ತಲ್ಲ, ಬಿರುಸಾಗಿತ್ತು, ಕುಟ್ಟಿದ, ಅದೇನೂ ಆಗಲಿಲ್ಲ, ಗಟ್ಟಿ ಆಗಿಬಿಟ್ಟಿತ್ತು. ವಾಪಸ್ ಅಂಗಡಿಗೆ ಹೋದ, ಆ ಹಂಚಿನ ಮೇಲೆ ಏನು ಕಾಯಿಸ್ತಾ ಇದ್ದೆ ನೀನು ಅಂತ ಕೇಳ್ದ. ಅದ, ಗಂಧಕ ಕಾಯಿಸ್ತಾ ಇದ್ದೆ ಅಂದ. ಸೊ ಗಂಧಕ ಕೊಡ ಹಾಗಾದ್ರೆ ಅಂದ. ಗಂಧಕ ತಗೊಬಂದ, ಗಂಧಕ ರಬ್ಬರು ಹಾಕಿ ಕಾಯಿಸಿದ, ಅದೇ ವಲ್ಕನೈಸೇಷನ್ ಅಂತಾಗಿ ರಬ್ಬರ್ ಗಟ್ಟಿ ಆಯಿತು. ಅದರೊಳಗೆ ಈಗ ಸ್ಟೀಲ್ ವೈರ್ ಎಲ್ಲ ಸೇರಿಸಿ ರೇಡಿಯಲ್ ಟೈರ್ಸ್ ಮಾಡಿ ನೋಡಿ, ಆ ಜಂಬೋ 747 ಬಂದು ಅಪ್ಪಳಿಸಿದ್ರೆ ರಬ್ಬರ್ಗೇನು ಆಗಲ್ಲಲ್ಲ. ಥ್ಯಾಂಕ್ ಗಾಡ್, ಆ ಚಾರ್ಲ್ಸ್ ಗುಡಿಯರ್ನ ಹಠ ಅದು, ಅವನು ಮಾಡಿದ್ದಕ್ಕೆ ಇವತ್ತಾಯ್ತು. ಅವನು ಬಡತನದಲ್ಲೇ ಸತ್ತ, ಆದರೆ ಅವನ ಮೊಮ್ಮಕ್ಕಳು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಚಾರ್ಲ್ಸ್ ಗುಡಿಯರ್ ಕಂಪನಿ, ಗುಡಿಯರ್ ಕಂಪನಿ ಅಂತ ದೊಡ್ಡ ಕಂಪನಿ ಆಗಿಬಿಡ್ತು. ನಾನು ಯಾಕೆ ಹೇಳ್ತೀನಿ, ಎಷ್ಟೋ ಜನ ನಾನು ಹೇಳ್ತಾರೆ, ಸೈನ್ಸ್ ವಿಜ್ಞಾನಿಗಳು, ಪಾಪ ಗುಡಿಯರ್ ಬಡತನದಲ್ಲೇ ಸತ್ವದ, ಬಹಳ ಕಷ್ಟಪಟ್ಟನಲ್ವ ಅವನು. ನಾನು ಇದು ಅವ್ನು ಕಷ್ಟಪಟ್ಟ ನಿನಗೆ ಹೇಳಿದ್ದ ಅವನು ಇಲ್ಲ, ಹಿ ಎಂಜಾಯ್ಡ್ ಡೂಯಿಂಗ್ ಇಟ್. ಪ್ಲೀಸ್ ರಿಮೆಂಬರ್, ನಾವು ಎಷ್ಟೋ ಸಲ ತಪ್ಪು ತಿಳ್ಕೊಂಬಿಡ್ತೀವಿ, ಶ್ರೀಮಂತಿಕೆಯನ್ನು ಸುಖ ಅಂತ ತಿಳ್ಕೋತೀವಿ. ನನಗೆ ಭಾಳ ಚಂದ ಹೇಳ್ತಾರೆ, ಸುಖ ಬೇರೆ ಆನಂದ ಬೇರೆ. ಸುಖ ದೇಹಕ್ಕೆ ಸಂಬಂಧಪಟ್ಟದ್ದು, ಆನಂದ ಹೃದಯಕ್ಕೆ ಸಂಬಂಧಪಟ್ಟದ್ದು. ಹಿ ಎಂಜಾಯ್ಡ್ ವಾಟ್ ಹಿ ವಾಸ್ ಡೂಯಿಂಗ್. ಅವನು ಸಂತೋಷ ಇಲ್ಲದೆ ಹೋದರೆ ಯಾಕೆ ಮಾಡ್ತಿದ್ದ ಅವನು? ಆದ್ದರಿಂದ ನಾವು ಎಷ್ಟೋ ಸಲ ಹೇಳ್ತೀವಿ, DVG ಪಾಪ ಭಾಳ ಬಡತನದಲ್ಲೇ ತೀರ್ಕೊಂಡ್ರು, ಯಾಕೆ ದುಃಖ ಪಡ್ಬೇಕು ನೀವು? ಅವ್ರು ದುಃಖ ಪಡಲಿಲ್ಲ, ಅವ್ರು ದುಃಖ ಪಡಲೇ ಇಲ್ಲ. ಯಾಕಂದರೆ ಅವ್ರು ತೀರ್ಕೊಂಡು ದಿವಸ ಅವರ ದೇಹ ತೊಗೊಂಡು ಹೋದ್ಮೇಲೆ ಆ ರೂಮನ್ನು ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು. ಆ ಕಾಟ್ ಎಲ್ಲ ಹೊರಗಿಟ್ಟು ತೆಗೆದ್ರೆ ಕಾಟಿನ ಕೆಳಗೆ ಒಂದು ಕಬ್ಬನ್ ಟ್ರಂಕು, ಆ ಟ್ರಂಕ್ ಒಳಗಡೆ ಸುಮಾರು 28,500 ಬೆಲೆ ಬಾಳುವಂಥ ಚೆಕ್ಗಳು ಹಾಗೆ ಬಿದ್ದಿದ್ದ. ಬ್ಯಾಂಕಿಗೆ ಕಳಿಸಿಲ್ಲ ಚೆಕ್, ಅವ್ರ ದುಡ್ಡು ಬೇಕಿಲ್ಲ ಅಂತ, ದುಡ್ಡು ಬೇಕಾಗಿತ್ತು, ಆದರೆ ಚೆಕ್ ಹಾಗೆ ಬಿದ್ದಿದ್ದಾವೆ, ಬ್ಯಾಂಕಿಗೆ ಕಳಿಸಿಲ್ಲ. ಅವ್ರಿಗೊಂದು ನಂಬಿಕೆ ಏನು ಅಂದರೆ, ತಾನೇನಾದರೂ ಕೆಲಸ ಮಾಡಿದ್ದಕ್ಕೆ ಅವ್ರು ಕೊಟ್ಟಂಥ ಪ್ರತಿಫಲ ಹೆಚ್ಚಾಯಿತು ಅಂತ ಇವ್ರಿಗೆ ಅನಿಸಿದ್ರೆ ಸಾಕು, ಬ್ಯಾಂಕಿಗೆ ಕಳಿಸ್ತಿರ್ಲಿಲ್ಲ. ನೋಡಿ ಏನು ನಂಬಿಕೆ ಹೇಗಿದೆ, ನಾನು ಶ್ರಮಕ್ಕೆ ಹೆಚ್ಚು ಪ್ರತಿಫಲ ಪಡ್ಕೊಳ್ಬಾರದು ಅನ್ನೋಂಥ ನಂಬಿಕೆ, ಹಾಗೆ ಬದುಕಿದ್ರು ಅವರು. ಗುಂಡಪ್ಪ ಕಷ್ಟಪಟ್ರೆ ಹಾಗಾದರೆ ಇಲ್ಲ, ಹಿ ವಾಸ್ ಎಂಜಾಯ್ಡ್ ಇಸ್ ಲೈಫ್. ಆದ್ದರಿಂದ ನಾವು ಬಡತನಕ್ಕೂ ಆನಂದಕ್ಕೂ ಸಂಬಂಧ ಹೋಲಿಸೋ ಹಂಗಿಲ್ಲ. ಚಾರ್ಲ್ಸ್ ಗುಡಿಯರ್ ಸಂತೋಷ ಪಟ್ಟೇ ಇದ್ದ, ಅವನು ಮಾಡಿದ ಪ್ರತಿಫಲ ನಾವು ಪಡ್ತಾ ಇದ್ದೀವಿ ಈಗ, ಒಳ್ಳೆ ರಬ್ಬರ್ ಆಗಿದೆ ಅಂತ. ಆದ್ದರಿಂದ ಹಿ ಎಂಜಾಯ್ಡ್ ಇಸ್ ವರ್ಕ್, ನಾವು ಮಾಡೋ ಕೆಲಸದಲ್ಲಿ ತುಂಬ ನಂಬಿಕೆ ಇತ್ತು, ಶ್ರದ್ಧೆ ಇತ್ತು ಆತನಿಗೆ ಅಂತ.

0: Radio Sarang 107.8 FM.
1: ಇನ್ನೊಂದು ಘಟನೆ ಹೇಳಲೇಬೇಕು ನಾನು ಅದನ್ನು. ನ್ಯೂಯಾರ್ಕ್ ಹೋದರೆ ಅಲ್ಲೊಂದು ಬ್ರುಕ್ಲಿನ್ ಬ್ರಿಡ್ಜ್ ಅಂತ ಬರ್ತದೆ. ಮೊದಲು ಅದು ನ್ಯೂಯಾರ್ಕ್ಗೆ ಸೇರ್ತಿರಲಿಲ್ಲ, ಸಮುದ್ರ ದೂರ ಆಯಿತು, ತುಂಬ ಸುತ್ತ ಹಾಕೊಂಡು ಬರಬೇಕಾಗಿತ್ತು. ಅಲ್ಲೊಂದು ಬ್ರಿಡ್ಜ್ ಕಟ್ಟಿದ್ರೆ ಅನುಕೂಲ ಆಗ್ತದೆ ಅಂತ. ಆಗಿನ ಕಾಲಕ್ಕೆ 100-150 ವರ್ಷಗಳ ಹಿಂದೆ ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟೋದು ಅಂದರೆ ತುಂಬ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲದಂಥ ಮಾತು. ಒಬ್ಬ ಮನುಷ್ಯ ವಿಚಾರ ಮಾಡಿದ, ಕಟ್ಟಿಬಿಡಬೇಕು ಅಂದ. ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೆಸರು, ಜಾನ್ ರೋಬ್ಲಿಂಗ್. ಅವನ ಕನಸು ಕಟ್ಟಿದ, ಬ್ರಿಡ್ಜ್ ಕಟ್ಟಿಬಿಡೋಣ. ಜನ ನಕ್ರು, ಹುಚ್ಚ ಇದೆಯಲ್ಲೋ, ಸಮುದ್ರಕ್ಕೆ ಬ್ರಿಡ್ಜ್ ಕಟ್ತಾರೆ ಯಾರಾದರೂ, ಆಗೋಕ್ಕೆ ಸಾಧ್ಯ ಇಲ್ಲ ಅಂದರು. ನೋಡೋಣ, ಪ್ರಯತ್ನ ಮಾಡೋಣ ಅಂದ. ಅವನ ಆರ್ಕಿಟೆಕ್ಟ್ ಕೂಡ ತಾನೇ ಡಿಸೈನ್ ಮಾಡಿದ ಬಿಲ್ಡಿಂಗ್, ಆರ್ಚ್ ಹಾಕಿದ, ಹೆಸರು ಮಾಡಿದ, ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತ ತಯಾರು ಮಾಡಿದ. ದುಡ್ಡು ಹೊಂದಿಸ್ಕೊಂಡು ಆ ಕಡೆ ಈ ಕಡೆ ಮಾಡಿ ಕೆಲಸ ಶುರು ಮಾಡಬೇಕು ಅಂತಾಯಿತು. ಅವನ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಅಂತ, ಜಾನ್ ರೋಬ್ಲಿಂಗ್ ಅನ್ನ ಮಗ ವಾಷಿಂಗ್ಟನ್ ರೋಬ್ಲಿಂಗ್, ಸಣ್ಣ ಹುಡುಗ, ಅವನು ಆರ್ಕಿಟೆಕ್ಟ್ ಇಂಜಿನಿಯರ್. ಅವನು ಹೋಗಿದ್ದ. ಮೊದಲನೇ ಸಲ ಆ ಪೂಜೆ ಮಾಡಬೇಕಲ್ಲ, ನಾವು ಗುದ್ಲಿ ಪೂಜೆ ಮಾಡ್ತೀವಿ, ಹಂಗೆ ಮಾಡಲ್ಲ. ಅವರು ಕಂಬ ಇಡ್ತಾ ಇದ್ರು, ದೊಡ್ಡ ಪಿಲ್ಲರ್ ಕೂಡಿಸ್ತಾ ಇದ್ರು. ದುರ್ದೈವ, ಮೊದಲನೇ ದಿವಸನೇ ಪಿಲ್ಲರ್ ಕೂಡಿಸುವಾಗ ಯಾರು ಬಿದ್ದುಬಿಡ್ತದು, ಜಾನ್ ರೋಬ್ಲಿಂಗ್ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ಟ ಮೊದಲೇ ದಿವಸನೇ. ಅಪ್ಪ ಜಾನ್ ರೋಬ್ಲಿಂಗ್ ಯಾವ ಕನಸು ಕಂಡಿದ್ನೋ ಬ್ರಿಡ್ಜ್ ಕಟ್ಟಬೇಕು ಅಂತ, ಆ ಬ್ರಿಡ್ಜ್ ಕಟ್ಟೋ ಮೊದಲನೇ ಪೋಲ್ ಹಾಕಿದಾಗ ಇವ್ ಮೇಲೆ ಬಿದ್ದು ಅಪ್ಪ ಸತ್ತೋದ. ಮತ್ತೊಬ್ಬರಾದ್ರೆ ಏನು ಮಾಡ್ತಿದ್ರು, ಬೇಡಪ್ಪ ಶುರುವಾತಿಗೆ ಸರಿ ಆಗಲಿಲ್ಲ ಇದು, ಬೇಡ ಅಂದರೆ ಕೇಳಲ್ಲ, ಸಮುದ್ರದಲ್ಲಿ ಯಾರು ಕಟ್ತಾರೆ ಬ್ರಿಡ್ಜು. ಆದರೆ ವಾಷಿಂಗ್ಟನ್ ರೋಬ್ಲಿಂಗ್ ಇದ್ನಲ್ಲ ಮಗ, ಅವನಿಗೇಂತ ಪಾರಾಗಿರಲಿಲ್ಲ. ಆ ಬೀಳುವಂಥ ಕೋಲು ಅಪ್ಪನ ಮೇಲೆ ಬೀಳುತ್ತದಲ್ಲ ಅಂತ ಪಾರ್ ಮಾಡೋಕ್ಕೆ ಹೋದಾಗ ಇವನು ಬೆನ್ನ ಮೇಲೆ ಬಿದ್ದು ಬೆನ್ನು ಮೂಳೆ ಮುರಿದು ವರ್ಚುಲಿ ಬಿಕೆಮೆ ವೆಜಿಟೇಬಲ್. ಅವನು ಪೂರ್ತಿ ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡ, ಹೇಳೋಕ್ಕಾಗೋದಿಲ್ಲ, ಮಗ್ಗಲಾಗೋಕ್ಕಾಗಲ್ಲ, ಆಸ್ಪತ್ರೆಯಲ್ಲಿ ಹಾಗೆ ಮಲಗಿಸ್ಬೇಕು. ಅವನು ಕರ್ಕೊಂಡು ಮಲಗಿಸಿದ್ರು ಎತ್ತರದ ಆಸ್ಪತ್ರೆಯಲ್ಲಿ, ಕಿಟಕಿ ಹತ್ತಿರ ಮಲಗಿಸಿದಾಗ ಆ ಜಾಗ ಕಾಣಿಸೋದು, ಧ್ವನಿಯೇ ಬರ್ತಿರಲಿಲ್ಲ ಅವನಿಗೆ. ಇದು ನಾನು ಹೇಳ್ತಿರೋ ಅತಿಶಯೋಕ್ತಿಯಲ್ಲ, ಆದದ್ದು ಇದು. ವಾಷಿಂಗ್ಟನ್ ರೋಬ್ಲಿಂಗ್ ಏನು ಮಾಡಿದ ಅಂದರೆ, ಹೆಂಡತಿ ಹೇಗೆ ನೋಡ್ಕೊಂಡ್ಲು ಗಂಡನ ಅಂತ. ಕೊನೆಗೆ ಅವನೇನು ಮಾಡಿದ, ಆಕೆ ಕೈ ತಟ್ಟೋಕೆ ಶುರು ಮಾಡಿದ. ಹೀಗೆ ಹೀಗೆ ಕೈ ತಟ್ಟೋಕೆ ಶುರು ಮಾಡಿದ. ತಾವೇ ಒಂದು ಭಾಷೆ ಮಾಡಿಕೊಂಡ್ರು, ಕೈ ಮುಟ್ಟೋದ್ರಿಂದ ಭಾಷೆ ಅದು. ಈ ನಮ್ಮ ಇದು ಮಾಡ ಟೆಲಿಗ್ರಾಫ್ ಕಲಿಸ್ತಾ ಇದ್ರಲ್ಲ, ಕಡಕಟ್ಟ ಕಡಕಟ್ಟ ಅನ್ನೋ ಹಾಗೆ, ಈ ಕೈ ಬಡಿದು ಬಡಿದು ಒಂದು ಭಾಷೆ ಮಾಡಿಕೊಂಡ್ರು. ಕೀರಲ್ ಧನಿ ಬರಬೇಕು, ಅದನ್ನು ಕೇಳಿಸ್ಕೊಂಡು ಹಾಕಿ ಇಂಜಿನಿಯರ್ ಹೇಳೋಕೆ, ಹಿಂಗೆ ಮಾಡು ಹಿಂಗೆ ಮಾಡು, ಕೆಲಸ ನಿಲ್ಲಿಸ್ಬೇಡ ಅಂತ ಹೇಳ್ದ. ಕೆಲಸ ಶುರು ಆಯಿತು. ಅವನು ಹಾಸಿಗೆ ಮಲ್ಕೊಂಡು ಕಿಟಕಿಯಿಂದ ಅಲ್ಲೇ ಕಾಣಿಸ್ಬೇಕು ಅವನಿಗೆ, ಬ್ರಿಡ್ಜು ಹಿಂಗೆ ಮಾಡು ಅಂತೇಳು, ಪ್ಲ್ಯಾನ್ ತರಬೇಕು, ಹಿಡ್ಕೋಬೇಕಾಕೆ ಮುಂದೆ. ಅದು ನೋಡಿ ನೋಡಿ ಇವನು ಕೈ ಬಡಿಯೋನು. ಸ್ವಾಮಿ, ಇದು ಒಂದು ದಿವಸ ಎರಡು ದಿವಸದಲ್ಲ ಮಾತು ಹೇಳಿದ್ದು, 12 ವರ್ಷ ಮಾಡಿದ್ದಾರೆ. 12 ವರ್ಷ ಆತ ಕೈ ಬಡಿದು ಬಡಿದು ಬಡಿದು ಹೇಳಬೇಕು, ಆಕೆ ಅದನ್ನು ಭಾಷೆ ಮಾಡಿ ಅವನು ಇಂಜಿನಿಯರಿಗೆ ಹೇಳಬೇಕು, ಇಂಜಿನಿಯರಲ್ಲಿ ಕಾರ್ಯಗತ ಮಾಡಬೇಕು. 12 ವರ್ಷಕ್ಕೆ ಬ್ರಿಡ್ಜ್ ಕಂಪ್ಲೀಟ್ ಆಯಿತು, ಬ್ರಿಡ್ಜ್ ಕಂಪ್ಲೀಟ್ ಆಯಿತು. ಏನು ಸಂತೋಷ ಆಗಿರಬೇಕಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ, ಬ್ರಿಡ್ಜ್ ಸ್ಟ್ಯಾಂಡ್ಸ್ ಆಸ್ ಎ ಟೆಸ್ಟಿಮನಿ ಫಾರ್ 3 ಥಿಂಗ್ಸ್ ಅಂತ. 1 ಈಸ್ ಜಾನ್ ರೋಬ್ಲಿಂಗ್ಸ್ ವಿಷನ್ ಆಫ್ ಬಿಲ್ಡಿಂಗ್ ಎ ಬ್ರಿಡ್ಜ್. 2nd ಈಸ್ ದ ಟೆನಾಸಿಟಿ ಆ್ಯಂಡ್ ಪರ್ಸಿವಿಯರೆನ್ಸ್ ಆಫ್ ವಾಷಿಂಗ್ಟನ್ ರೋಬ್ಲಿಂಗ್. And third and most important is the commitment of his wife to make a language out of it and communicate. More adbhuta idu maadi bridge ready aayitu, ellarigu santosha aayitu, karkondu hogana John Roebling, Washington Roebling anna anta stretcher ambulance alli karkondu hodre avan helidanta enilla, bridge ee tudiyinda aa tudige, aa tudiyinda ee tudige moor sala karkondu hogi nanna anda. Aar moor sala alli karkondu hodru, moor sala bandalu kannalli neer surita aayitu, aayitu take me back to the hospital anda. ನೆಕ್ಸ್ಟ್ ಡೇ ಮಾರ್ನಿಂಗ್ ಹಿ ಡೈಡ್. 12 ವರ್ಷ ಜೀವ ಹಿಡ್ಕೊಂಡು

ಇದಕ್ಕೋಸ್ಕರ ಹಿಡ್ಕೊಂಡಿದ್ದೆ, ಮತ್ತೊಂದೇನು ಇಲ್ಲ. ಅವನು ಇದು ನನಗೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಅಂತ. ಇವತ್ತಿಗಾದರೂ ನಾನು ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋದರೆ, ನ್ಯೂಯಾರ್ಕ್ಗೆ ಹೋದಾಗ, ಐ ಫೀಲ್ ಸೋ ಡಿಲೈಟೆಡ್. ಅದಕ್ಕಿಂತ ಒಳ್ಳೆ ಬ್ರಿಡ್ಜ್ ಇದ್ದಾವೆ, ಬೇಕಾದಂಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೇ ಗೋಲ್ಡನ್ ಗೇಟ್ ಬ್ರಿಡ್ಜ್ ಇದೆ, ಚೆನ್ನಾಗಿರೋದು. ಆದರೆ ಇಲ್ಲಿ ನನಗೆ ಅನಿಸಿದ್ದು ಯಾರ್ದೋ ಒಂದು ಸರ್ಕಾರದ ವಿಚಾರ ಅಲ್ಲ, ಒಬ್ಬ ಮನುಷ್ಯ ಕನಸು ಕಂಡದ್ದು, ಇದನ್ನು ಸಾಧನೆ ಮಾಡಬೇಕು ಅಂಥೇಳಿ. ಅಪ್ಪ ಸತ್ತು ಹೋದ್ರು ಕೂಡ ತಾನು ತನ್ನ ವೃತ ಅಂತ ಭಾವಿಸಿಬಿಟ್ಟು ಮಾಡಿದ್ನಲ್ಲ, ಈ ಕೆಲಸ ನಂದು ಅಂತ ಮಾಡಿದಾಗ ಮಾತ್ರ ಸಾಧ್ಯ ಆಗುವಂಥ ಬ್ರೂಕ್ಲಿನ್ ಬ್ರಿಡ್ಜ್ ಅದು. ಇಟ್ ಸ್ಟ್ಯಾಂಡ್ಸ್ ಅಸ್ ಎ ಮಾನ್ಯುಮೆಂಟ್ ಫಾರ್ ಬಿಲೀಫ್ ಇನ್ ದ ವರ್ಕ್ ಐ ಡೂ. ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆಗೆ ಒಂದು ಮಾದರಿಯಾಗಿ ನಿಂತ್ಕೊಳ್ಳುತ್ತೆ ಬ್ರೂಕ್ಲಿನ್ ಬ್ರಿಡ್ಜ್ ಅದು.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ, ಕೇಳುಗ್ರೆ. ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8 ಗಂಟೆ. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ರಾಜ್ಯಸಭಾ ಚುನಾವಣೆ ಖರ್ಗೆ ನಾಮಪತ್ರ ಸಲ್ಲಿಕೆ ಎಂದಿದೆ ಒಂದು ಪ್ರಮುಖ ಸುದ್ದಿ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಾಜ್ಯಸಭೆಯ ವಿಪಕ್ಷ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಶುಕ್ರವಾರ ವಿಧಾನಸೌಧದಲ್ಲಿ ವಿಧಾನಸಭೆಯ ಕಾರ್ಯದರ್ಶಿಯೂ ಆಗಿರುವ ಚುನಾವಣಾ ಅಧಿಕಾರಿ ಎಂಕೆ ವಿಶಾಲಾಕ್ಷಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಪ್ರಮುಖರು ಸಾಕ್ಷಿಯಾದರು. ರಾಜ್ಯ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ 134 ಸದಸ್ಯರನ್ನು ಹೊಂದಿದ್ದು 5 ಪಕ್ಷೇತರರು ಹಾಗೂ ಇತರ ಸದಸ್ಯರ ಬಲ ಹೊಂದಿದೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ 2 ಸದಸ್ಯರು ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಒಟ್ಟು 141 ಮತಗಳನ್ನು ಹೊಂದಿರುವ ಕಾಂಗ್ರೆಸ್ ಪಕ್ಷ ರಾಜ್ಯಸಭೆಯಲ್ಲಿ 3, ವಿಧಾನ ಪರಿಷತ್ತಿನಲ್ಲಿ 4 ಸದಸ್ಯರನ್ನು ಚುನಾಯಿಸಿಕೊಳ್ಳಲು ಸುಲಭ ಅವಕಾಶಗಳಿವೆ. ವಿಧಾನ ಪರಿಷತ್ತಿಗೆ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣ ಕಮಕನೂರು, ಪಿವಿ ಮೋಹನ್ನ, ಶಿವಣ್ಣ ಮಳವಳ್ಳಿ ಅವರನ್ನು ಕಾಂಗ್ರೆಸ್ ಪಕ್ಷ ಈಗಾಗಲೇ ತನ್ನ ಅಭ್ಯರ್ಥಿಗಳನ್ನಾಗಿ ಪ್ರಕಟಿಸಿದೆ. ಜೂನ್ 18 ರಾಜ್ಯಸಭೆಯ 4 ಮತ್ತು ವಿಧಾನ ಪರಿಷತ್ತಿಗೆ 7 ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣೆ ನಡೆಯಲಿದೆ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದ್ದು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಶುಕ್ರವಾರ ನಗರದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನೀಡುವುದಾಗಿ ಸ್ವತಃ ಡಿಕೆ ಶಿವಕುಮಾರ್ ಭರವಸೆ ನೀಡಿದರು, ಆದರೆ ಅವರು ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ನನ್ನಿಂದ ಸಾಧ್ಯವಿಲ್ಲ. ಆ ಕಾರಣದಿಂದಾಗಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ನಿರ್ಧಾರಕ್ಕೆ ಬಂದಿದ್ದೇನೆ. ಶಾಸಕ ಹಾಗೂ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ. ನನಗೆ ಯಾರ ಮೇಲೂ ಬೇಸರವಿಲ್ಲ. ಯಾರೂ ಕರೆದು ಮಾತನಾಡಿದರು, ನನ್ನ ಇಚ್ಛೆಯ ಖಾತೆ ನೀಡಿದರು, ರಾಜೀನಾಮೆ ನಿರ್ಧಾರದಿಂದ ಹಿಂದಕ್ಕೆ ಸರಿಯುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ಪಶು ವೈದ್ಯಕೀಯ ಸೇರಿದಂತೆ ವಿವಿಧ ವೃತ್ತಿಪರ ಪದವಿ ಕೋರ್ಸುಗಳ ಪ್ರವೇಶಕ್ಕೆ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶವನ್ನು 6 ಮಧ್ಯಾಹ್ನ 2 ನಂತರ ಪ್ರಕಟಿಸಲಾಗುವುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ತಿಳಿಸಿದ್ದಾರೆ. ಶುಕ್ರವಾರ ಪ್ರಕಟಣೆ ಹೊರಡಿಸಿರುವ ಅವರು, ಈ ವರ್ಷ ಸಿಇಟಿಗೆ 144,380 ಹುಡುಗರು, 186,099 ಹುಡುಗಿಯರು ಮತ್ತು 970 ವಿಶೇಷಚೇತನರು ಸೇರಿ ಒಟ್ಟು 330,479 ಅಭ್ಯರ್ಥಿಗಳು ನೋಂದಣಿಯಾಗಿದ್ದರು. ಏಪ್ರಿಲ್ 23, ಏಪ್ರಿಲ್ 24 ರಾಜ್ಯದ 745 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗಿದ್ದು, ಈಗ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತಿದೆ ಎಂದು ಹೇಳಿದರು. ಕಳೆದ 5 ವರ್ಷಗಳಿಂದ ನನೆಗುದಿಗೆ ಬಿದ್ದಿರುವ ರಾಜ್ಯದ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ಗಳ ಚುನಾವಣೆ ವಿಳಂಬವಾಗಿರುವುದಕ್ಕೆ ಹೈಕೋರ್ಟ್ನ ಕ್ಷಮೆ ಯಾಚಿಸಿರುವ ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಕ್ಷೇತ್ರಕ್ಕೆ ಮೀಸಲಾತಿ ನಿಗದಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಮತ್ತೆ 8 ಕಾಲಾವಕಾಶ ಕೇಳಿದೆ. ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ಗಳಿಗೆ 12 ವಾರಗಳಲ್ಲಿ ಮೀಸಲಾತಿ ಅಂತಿಮಗೊಳಿಸಲಾಗುವುದು ಎಂದು 2023 ಡಿಸೆಂಬರ್ 19 ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಲಿಖಿತ ಭರವಸೆ ಕೊಟ್ಟಿತ್ತು. ಆದರೆ ಕೊಟ್ಟ ಭರವಸೆಯಂತೆ ಸರ್ಕಾರ ನಡೆದುಕೊಂಡಿಲ್ಲ ಎಂದು ಆಕ್ಷೇಪಿಸಿ ರಾಜ್ಯ ಚುನಾವಣಾ ಆಯೋಗ ಸರ್ಕಾರದ ವಿರುದ್ಧ 2024 ಹೂಡಿರುವ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಮುಖ್ಯ ನ್ಯಾಯಮೂರ್ತಿ ವಿಭೂ ಬುಕ್ರಾ ಹಾಗೂ ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದ ವಿಭಾಗೀಯ ನ್ಯಾಯಪೀಠ ಶುಕ್ರವಾರ ವಿಚಾರಣೆ ನಡೆಸಿತು. ಈ ವೇಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿ ಡಿ ರಂದೀಪ್ ಅವರು ನ್ಯಾಯಾಲಯಕ್ಕೆ ಪ್ರಮಾಣ ಪತ್ರ ಸಲ್ಲಿಸಿದ್ದು, ಮೀಸಲಾತಿ ನಿಗದಿ ಪ್ರಕ್ರಿಯೆಗೆ ವಿಳಂಬವಾದ ಕಾರಣವನ್ನು ವಿವರಿಸಿದ್ದಾರೆ. ಸರ್ಕಾರದಿಂದ ಉದ್ದೇಶಪೂರ್ವಕವಾಗಿ ವಿಳಂಬವಾಗಿಲ್ಲ, ನ್ಯಾಯಾಲಯದ ಆದೇಶ ಪಾಲನೆಯಲ್ಲೂ ವಿಳಂಬವಾಗಿಲ್ಲ, ಆದರೆ ಆಗಿರುವ ವಿಳಂಬಕ್ಕೆ ಕ್ಷಮೆ ಯಾಚಿಸುವುದಾಗಿ ಪ್ರಮಾಣ ಪತ್ರದಲ್ಲಿ ತಿಳಿಸಿದ್ದಾರೆ. ಕೆಮಿಕಲ್ ಯುಕ್ತ ಬಾಯ್ಲರ್ ಶುಚಿಗೊಳಿಸುವ ಸಂದರ್ಭದಲ್ಲಿ 2 ಕಾರ್ಮಿಕರು ಕೆಮಿಕಲ್ ರಿಯಾಕ್ಷನ್ ಆಗಿ ಮೃತಪಟ್ಟಿದ್ದು, ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿರುವ ಘಟನೆ ಜಿಗನಿ ಕೈಗಾರಿಕಾ ಪ್ರದೇಶದ ಕುಮಾರ್ ಆರ್ಗಾನಿಕ್ಸ್ ಕಾರ್ಖಾನೆಯಲ್ಲಿ ಸಂಭವಿಸಿದೆ. ಉತ್ತರ ಪ್ರದೇಶ ಮೂಲದ ಕಾರ್ಮಿಕರಾದ ಮುನ್ನಾ ಸಿಂಗ್ ಹಾಗೂ ಲಾಲು ಸಿಂಗ್ ಮೃತಪಟ್ಟವರು ಎಂದು ಗುರುತಿಸಲಾಗಿದೆ. ಸುಮಿತ್ ಮಂಡಲ್ ಹಾಗೂ ವಿಜಯ್ ಕುಮಾರ್ ಸಿಂಗ್ ಗಂಭೀರ ಗಾಯಗೊಂಡು ಕಾರ್ಮಿಕರು ಎಂದು ತಿಳಿದುಬಂದಿದೆ. ಸ್ಥಳಕ್ಕೆ ಡಿವೈಎಸ್ಪಿ ಗೋಪಾಲ್ ನಾಯ್ಕ್ ಹಾಗೂ ಜಿಗನಿ ಇನ್ಸ್ಪೆಕ್ಟರ್ ನವೀನ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಿದ್ದಾರೆ. ಆಸ್ಪತ್ರೆ ಹಾಗೂ ಕಾರ್ಖಾನೆಯ ಸುತ್ತ ಜನರು ಜಮಾಯಿಸಿ ಕಾರ್ಖಾನೆಯ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಕಾರ್ಖಾನೆಯಲ್ಲಿ ಸುರಕ್ಷತಾ ನಿಯಮಗಳನ್ನು ಪಾಲಿಸಲಾಗುತ್ತಿಲ್ಲ ಎಂದು ಆರೋಪ ಕೇಳಿಬರುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶುಕ್ರವಾರ ಮುಂಗಾರು ಮಳೆ ಚುರುಕುಗೊಂಡಿದ್ದು ಮೂಡಬಿದ್ರೆ ಹೆದ್ದಾರಿ ಕೆಸರು ನೀರಿನಿಂದ ರಾಡಿಯಂತಾಗಿದೆ. ಜಿಲ್ಲೆಯ ವಿವಿಧ ಕಡೆ ಮಳೆ ನೀರು ಚರಂಡಿಯಲ್ಲಿ ಹರಿಯದೆ ರಸ್ತೆಗಳಲ್ಲಿ ಹರಿಯುವ ಮೂಲಕ ಅವಾಂತರ ಸೃಷ್ಟಿಸಿದೆ. ಬೆಳಗಿನಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಮಂಗಳೂರು ನಗರದ ಕುಡಿಯಾಲ್ಬೈಲ್ ಪಡೀಲ್ ಸೇರಿದಂತೆ ಪ್ರಮುಖ ರಸ್ತೆಗಳು ಜಲಾವೃತಗೊಂಡಿತ್ತು. ಆಡಳಿತದ ಮುಂಗಾರು ಪೂರ್ವ ಸಿದ್ಧತೆಯನ್ನು ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ. ರಾಜ್ಯಕ್ಕೆ ಈಗಾಗಲೇ ಮುಂಗಾರು ಮಾರುತಗಳು ಅಧಿಕೃತವಾಗಿ ಪ್ರವೇಶಿಸಿದ್ದು ಬೆಳಗ್ಗಿನ ಅವಧಿಯಲ್ಲಿ ಸುರಿದ ಭಾರೀ ಮಳೆಗೆ ಕಂಕನಾಡಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚರಂಡಿಯ ಹೂಳೆತ್ತದ ಕಾರಣ ಮಳೆ ನೀರು ಸರಾಗವಾಗಿ ಹರಿದು ಹೋಗದೆ ರಸ್ತೆಯಲ್ಲೇ ಹರಿದಾಡಿತು. ಇದರಿಂದಾಗಿ ಪಾದಚಾರಿಗಳು ವಾಹನ ಸವಾರರು ತೊಂದರೆ ಅನುಭವಿಸಬೇಕಾಯಿತು. ದಂಬೆಲ್ ಸಮೀಪ ಮನೆಯೊಂದರ ತಡೆಗೋಡೆ ರಸ್ತೆಗೆ ಕುಸಿದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಯ ನಂತೂರು ಪಡೀಲ್ ಪಂಪೇಲ್ ಮತ್ತು ಕೆಪಿಟಿ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು. ಮಂಗಳೂರು ಬಿಸಿರೋಡ್ ರಾಷ್ಟ್ರೀಯ ಹೆದ್ದಾರಿಯ ತುಂಬೆ ಎಂಬಲ್ಲಿ ಮಳೆ ನೀರಿನ ಜೊತೆಗೆ ಭಾರೀ ಪ್ರಮಾಣದ ಮಣ್ಣು ಕೊಚ್ಚಿ ಬಂದು ಹೆದ್ದಾರಿಯಲ್ಲಿ ಶೇಖರಣೆಯಾಗಿದೆ. ನೀರು ಹರಿದು ಹೋಗಲು ಸೂಕ್ತ ಜಾಗವಿಲ್ಲದೆ ಹೆದ್ದಾರಿಯೇ ಕೆಸರುಗದ್ದೆಯಂತಾಗಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡಬೇಕಾಯಿತು. ಇನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಜಲಸಿರಿ ಹಾಗೂ ಗೈಲ್ ಗ್ಯಾಸ್ ಕಾಮಗಾರಿಗಳಿಗಾಗಿ ರಸ್ತೆ ಇಕ್ಕೆಲವನ್ನು ಅಗೆದು ಹಾಗೆ ಬಿಡಲಾಗಿದೆ. ಮಳೆ ನೀರು ತುಂಬಿ ಈ ಗುಂಡಿಗಳು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಕೆಲವೊಂದು ಡಾಮರ್ ರಸ್ತೆಯಲ್ಲೂ ಗುಂಡಿ ಸೃಷ್ಟಿಯಾಗಿ ಮಳೆ ನೀರು ನಿಲ್ಲುವ ಕಾರಣ ವಾಹನ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ. ಇನ್ನು ಕಾಸರಗೋಡು ಜಿಲ್ಲೆಯಲ್ಲಿ ಜೂನ್ 6ರಂದು ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಭಾರೀ ಮಳೆಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಆದೇಶ ಕೊಟ್ಟಿದ್ದಾರೆ. ಪ್ರೊಫೆಷನಲ್ ಕಾಲೇಜುಗಳು ಸೇರಿದಂತೆ ಎಲ್ಲ ಶಿಕ್ಷಣ ಸಂಸ್ಥೆಗೆ ರಜೆ ಘೋಷಿಸಲಾಗಿದೆ. ಅಂಗನವಾಡಿ, ಟ್ಯೂಷನ್ ಕೇಂದ್ರ, ಐಸಿಎಸ್ಇ, ಸಿಬಿಎಸ್ಇ ಶಾಲೆಗಳು, ಕೇಂದ್ರೀಯ ವಿದ್ಯಾಲಯ, ಮದ್ರಸಗಳಿಗೂ ರಜೆ ಅನ್ವಯವಾಗಲಿದೆ. ರೆಸಿಡೆನ್ಷಿಯಲ್ ಶಾಲೆಗಳು ಎಂದಿನಂತೆ ಕಾರ್ಯಾಚರಿಸಲಿದೆ. ಪೂರ್ವ ನಿಗದಿತ ವಿಶ್ವವಿದ್ಯಾನಿಲಯ ಸಾರ್ವಜನಿಕ ಪರೀಕ್ಷೆಗಳು ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಪ್ರಕಟಣೆ ತಿಳಿಸಿದೆ. ಮಂಗಳೂರು ಮೂಡಬಿದಿರೆ ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಅಸಮರ್ಪಕ ಕಾಮಗಾರಿ. ಮಳೆ ನೀರು ಸುಸೂತ್ರವಾಗಿ ಹರಿಯಲು ಚರಂಡಿ ಇಲ್ಲದೆ ಒಂದೇ ಮಳೆಗೆ ಗುರುಪುರ, ಕೈಕಂಬ, ಕೆತ್ತಿಕಲ್ ಮೊದಲಾದೆಡೆ ಕೃತಕ ನೆರೆ ಸೃಷ್ಟಿಯಾಗಿದೆ. ಅಲ್ಲದೆ ಈ ಬಾರಿಯೂ ಕೆತ್ತಿಗಲ್ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಶುಕ್ರವಾರ ಬೆಳಗಿನಿಂದ ಎಡಬಡೆದು ಸುರಿದ ಮಳೆಯಿಂದಾಗಿ ಕೆತ್ತಿಕಲ್ ಗುಡ್ಡ ಪ್ರದೇಶದ ಕೆಳಗಡೆ ಹಾದು ಹೋಗಿರುವ ಹೆದ್ದಾರಿ ಕೆರೆಯಾಗಿ ಪರಿವರ್ತನೆಗೊಂಡಿತು. ಕಳೆದ ವರ್ಷದ ಮಳೆಗೆ ಕುಸಿದಿದ್ದ ಕೆತ್ತಿಕಲ್ ಪ್ರದೇಶದಲ್ಲಿ ಹೆದ್ದಾರಿ ರಕ್ಷಣೆಗಾಗಿ ಮಾಡಲಾಗಿರುವ ಗ್ಯಾಬಿಯಲ್ ವಾಲ್ನಿಂದ ಗುಡ್ಡದ ನೀರು ಹೆದ್ದಾರಿಗೆ ಚಿಮ್ಮುತ್ತಿದೆ. ಕಳೆದ ವರ್ಷ ಕೆತ್ತಿಕಲ್ ಶಾಲೆಯ ಬಳಿ ಗುಡ್ಡ ಕುಸಿಯುವುದನ್ನು ತಪ್ಪಿಸಲು ನಿರ್ಮಿಸಲಾಗಿದ್ದ ಗ್ಯಾಬಿಯಲ್ ವಾಲ್ ತುಂಡಾಗಿದ್ದು ಈ ಬಾರಿಯೂ ಕೆತ್ತಿಕಲ್ ಗುಡ್ಡ ಕುಸಿಯುವ ಅಪಾಯ ಎದುರಾಗಿದೆ. ಹೆದ್ದಾರಿಯ ಅಪೂರ್ಣ ಕಾಮಗಾರಿ ನಡೆಸಿರುವ ಪರಿಣಾಮ ಮಳೆ ನೀರು ಹರಿದು ಹೋಗಲು ಸೂಕ್ತ ಚರಂಡಿ ಇಲ್ಲದೆ ಮಳೆ ನೀರು ರಸ್ತೆಯಲ್ಲಿ ಹರಿತಾ ಇದೆ. ಈ ನಡುವೆ ಕೆಸರು ನೀರಿನೊಂದಿಗೆ ಹರಿದು ಬಂದ ಜಲ್ಲಿ ಕಲ್ಲುಗಳು ಹೆದ್ದಾರಿಯಲ್ಲೇ ಇದ್ದು ದ್ವಿಚಕ್ರ ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಕೈಕಂಬ ಜಂಕ್ಷನ್ನಲ್ಲಿ ಮೊದಲ ಮಳೆಗೆ ಕೃತಕ ನೆರೆ ಸೃಷ್ಟಿಯಾಗಿದೆ. ಇಲ್ಲಿನ ಸರ್ವಿಸ್ ರೋಡ್ ಕಿರು ಹೊಳೆಯಂತಾಗಿದೆ. ರಸ್ತೆ ಪಕ್ಕದ ಅಂಗಡಿ ಮುಂಗಟ್ಟುಗಳಿಗೆ ಕೆಸರುಯುಕ್ತ ನೀರು ನುಗ್ಗಿದ್ದು ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಇನ್ನು ಕಂದಾವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯಗೋಪಾಲ್ ಸುವರ್ಣ ಮಾತನಾಡಿ, ಕೈಕಂಬ ಜಂಕ್ಷನ್ನಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದಾಗಿ ಕೃತಕ ನೆರೆ ಉಂಟಾಗಿದೆ. ಮಳೆಗಾಲಕ್ಕೆ ಮುಂಚೆಯೇ ಹೆದ್ದಾರಿ ಪಕ್ಕ ಚರಂಡಿ ನಿರ್ಮಿಸ್ತಾ ಇದ್ದರೆ ಇಂತಹ ಎಡವಟ್ಟು ಆಗ್ತಿರಲಿಲ್ಲ. ಸದ್ಯ ಕೈಕಂಬಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪರಿಸ್ಥಿತಿಯ ಅವಲೋಕಿಸಿ ಸೂಕ್ತ ಕ್ರಮ ವಹಿಸಬೇಕು ಎಂದು ಹೇಳಿದ್ದಾರೆ. ಇನ್ನು ಸಾರಿಗೆ ಇಲಾಖೆಯಲ್ಲಿ ವಾಹನಗಳ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣವನ್ನು 50%ರಷ್ಟು ದಂಡ ಪಾವತಿಸಿ ಇತ್ಯರ್ಥಪಡಿಸಿಕೊಳ್ಳಲು ಸರ್ಕಾರ ಅವಕಾಶ ಕಲ್ಪಿಸಿದೆ. ಹಾಗಾಗಿ ವಾಹನ ಮಾಲಕರು ತಮ್ಮ ವಾಹನದ ವಿರುದ್ಧ ದಾಖಲಾಗಿರುವ ಪ್ರಕರಣ ಸಂಬಂಧ ದಂಡ ಮೊತ್ತದ 1/4ದಷ್ಟು ಪಾವತಿ ಮಾಡಿದರೆ ಸಾಕು. 1991ರಿಂದ 2022ರ ಒಳಗಡೆ ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿಗಳು ದಾಖಲಿಸಿರುವ ಪ್ರಕರಣಗಳು ಮಾತ್ರ 50%ರಷ್ಟು ದಂಡ ಪಾವತಿ ರಿಯಾಯಿತಿ ವ್ಯಾಪ್ತಿಗೆ ಒಳಪಡುತ್ತೆ. ಮಂಗಳೂರು ಆರ್ಟಿಒ ಕಚೇರಿಯಲ್ಲಿ ಈ ಅವಧಿಯಲ್ಲಿ 2724 ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇದ್ದು ಸಂಬಂಧಪಟ್ಟ ವಾಹನ ಮಾಲಕರು ಜೂನ್ 21ರಿಂದ ಜುಲೈ 10ರ ಒಳಗಡೆ ರಿಯಾಯಿತಿ ಬಳಸಿಕೊಂಡು ದಂಡ ಪಾವತಿಸಿ ಪ್ರಕರಣ ಮುಕ್ತಾಯಗೊಳಿಸಬಹುದು ಎಂದು ಮಂಗಳೂರು ಉಪಸಾರಿಗೆ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ವಿವಿಧ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಲಾಗಿದೆ. ಕಾವೂರು ಇನ್ಸ್ಪೆಕ್ಟರ್ ರಾಘವೇಂದ್ರರನ್ನು ಪಾಂಡೇಶ್ವರ ಠಾಣೆಗೆ ವರ್ಗಾಯಿಸಲಾಗಿದೆ. ಪಾಂಡೇಶ್ವರ ಇನ್ಸ್ಪೆಕ್ಟರ್ ಗುರುರಾಜರನ್ನು ಕಂಕನಾಡಿ ನಗರ ಠಾಣೆಗೆ ವರ್ಗಾಯಿಸಲಾಗಿದೆ. ಇನ್ನು ಕಂಕನಾಡಿ ನಗರ ಠಾಣೆಯ ಇನ್ಸ್ಪೆಕ್ಟರನ್ನು ಟಿಡಿ ನಾಗರಾಜರನ್ನು ಕದ್ರಿ ಸಂಚಾರ ಮತ್ತು ಹೆಚ್ಚುವರಿಯಾಗಿ ಕಾವೂರು ಠಾಣೆಗೆ ವರ್ಗಾಯಿಸಲಾಗಿದೆ. ಮೋಹನ್ ಕೊಟ್ಟಾರಿ ನಿವೃತ್ತಿಯಿಂದ ತೆರವಾದ ಬರ್ಕೆ ಠಾಣೆಗೆ ಕದ್ರಿ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭರನ್ನು, ಮಂಜುನಾಥರ ವರ್ಗಾವಣೆಯಿಂದ ತೆರವಾದ ಮುಲ್ಕಿ ಠಾಣೆಗೆ ಸುರತ್ಕಲ್ ಇನ್ಸ್ಪೆಕ್ಟರ್ ಪ್ರಮೋದ್ರನ್ನು ಹೆಚ್ಚುವರಿಯಾಗಿ ನಿಯೋಜಿಸಲಾಗಿದೆ. ಇನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ಪ್ರಸಕ್ತ ಸಾಲಿನಲ್ಲಿ ವಿಕಲಚೇತನರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಂದ 6 ವಿಭಾಗದಲ್ಲಿ ಮತ್ತು ಸಂಸ್ಥೆಗಳಿಂದ 9 ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಗಾಗಿ ವೆಬ್ಸೈಟ್ ಆನ್ಲೈನ್ ಮೂಲಕ ನಾಮನಿರ್ದೇಶನ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಿ ಬ್ಲಾಕ್ ತಳ ಅಂತಸ್ತು ಜಿಲ್ಲಾಧಿಕಾರಿ ಸಂಕೀರ್ಣ ಮಣಿಪಾಲ ಇಲ್ಲಿ ಸಂಪರ್ಕಿಸಬಹುದು ಎಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ. ಇನ್ನು ದಕ್ಷಿಣ ಕೊಡಗಿನ ಗೋಣಿಕೊಪ್ಪಲು ಸಮೀಪದ ತಿತಿಮತಿ ಬಳಿಯ ಕೋಣನಕಟ್ಟೆಯಲ್ಲಿ ಕಾಫಿ ತೋಟಕ್ಕೆ ತೆರಳಿದ್ದ ತಂಡದ ಮೇಲೆ ಕಾಡಾನೆ ದಾಳಿ ನಡೆಸಿದ್ದು ಮಹಿಳೆಯೋರ್ವರು ಸಾವಿಗೀಡಾದ ಘಟನೆ ಶುಕ್ರವಾರ ಸಂಭವಿಸಿದೆ. ದಿಲ್ಲಿಯಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿಯಾಗಿದ್ದ, ಪ್ರಸ್ತುತ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಲ್ಲಿ ಐಜಿ ಆಗಿ ಕಾರ್ಯನಿರ್ವಹಿಸ್ತಾ ಇರುವ ಅಣ್ಣಲಮಾಡ ಅಚ್ಚಯ್ಯ ಅವರ ಪತ್ನಿ ಸಂಧ್ಯಾ ಅಚ್ಚಯ್ಯ ಅವರು ಸಾವಿಗೀಡಾದವರು. ದಿಲ್ಲಿಯಲ್ಲಿ ಪತಿ ಮತ್ತು 2 ಮಕ್ಕಳೊಂದಿಗೆ ನೆಲೆಸಿರುವ ಸಂಧ್ಯಾ ಅವರು ಸಂಬಂಧಿಕರ ಮನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲೆಂದು 2 ದಿನದ ಹಿಂದೆಯಷ್ಟೇ ಕೊಡಗಿಗೆ ಬಂದಿದ್ದರು ಎಂದು ತಿಳಿದುಬಂದಿದೆ. ಶುಕ್ರವಾರ ಬೆಳಿಗ್ಗೆ ಕಾಫಿ ಎಸ್ಟೇಟ್ನ ಮ್ಯಾನೇಜರ್, ಚಾಲಕ ಮತ್ತು ಇತರ 2 ಕಾರ್ಮಿಕರ ಜೊತೆ 9 ಸುಮಾರಿಗೆ ತೋಟ ನೋಡಿಕೊಂಡು ಬರಲು ತೆರಳಿದ್ರು. ಸುಮಾರು ದೂರ ಹೋಗಿದ್ದ ವೇಳೆ ತೋಟದಲ್ಲಿದ್ದ ಕಾಡಾನೆ ಏಕಾಏಕಿ ಎದುರಾಗಿ ಅಟ್ಟಾಡಿಸಿಕೊಂಡು ಬಂದಾಗ ಎಲ್ಲರೂ ಓಡಿ ಹೋದರು. ಆದರೆ ಸಂಧ್ಯಾ ಅವರಿಗೆ ವೇಗವಾಗಿ ಓಡಲು ಸಾಧ್ಯವಾಗದೆ ಆನೆಗೆ ಸುಲಭದಲ್ಲಿ ಸಿಗುವಂತಾಯಿತು. ಆನೆ ಅವರನ್ನು ನೆಲಕ್ಕೆ ಉರುಳಿಸಿ ಕಾಲಿನಲ್ಲಿ ತುಳಿದಿದೆ. ಅಷ್ಟರಲ್ಲಿ ಇತರ ಕಾರ್ಮಿಕರು ಆಗಮಿಸಿ ಬೊಬ್ಬೆ ಹಾಕಿದಾಗ ಆನೆ ಅಲ್ಲಿಂದ ತೆರಳಿತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸಂಧ್ಯಾ ಅವರನ್ನು ಕೂಡಲೇ ಹತ್ತಿರದ ಗೋಣಿಕೊಪ್ಪಲಿನ ಲೋಪಮುದ್ರ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅಷ್ಟರಲ್ಲಾಗಲೇ ಅವರು ಮೃತರಾಗಿದ್ದರು ಎಂದು ವೈದ್ಯರು ತಿಳಿಸಿದರು. ಸಂಧ್ಯಾ ಅವರ ಮೃತ ಶರೀರವನ್ನು ಇರಿಸಲಾಗಿದ್ದ ಶವಗಾರಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿಗಳನ್ನು ಸ್ಥಳೀಯರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಆನೆಗಳು ಕಾಡಿನಿಂದ ತೋಟಕ್ಕೆ ಬಂದರೆ ಅದನ್ನು ವಾಪಸ್ ಕಾಡಿಗಟ್ಟುವ ಕೆಲಸ ಸರಿಯಾಗಿ ನಡೆಯುತ್ತಾ ಇಲ್ಲ, ಕೇವಲ ಪರಿಹಾರ ಕೊಡ್ತೀವಿ ಅಂತ ಮಾತ್ರ ಹೇಳುತ್ತೀರಿ ಎಂದು ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಸಂಧ್ಯಾ ಅವರ ಸಾವಿಗೆ ಸಿಎಂ ಡಿಕೆಶಿ ಅವರು ಸಂತಾಪ ಕೂಡ ಸೂಚಿಸಿದ್ದಾರೆ. ಮಳೆಗಾಲದಲ್ಲಿ ಸಮುದ್ರ ತೀರದಲ್ಲಿ ಆಗುವ ಜೀವಹಾನಿಯನ್ನು ತಡೆಯುವ ಉದ್ದೇಶದಿಂದ ಮಲ್ಪೆ ಬೀಚಿನಲ್ಲಿ ತಡೆಬೇಲಿ ಹಾಕಲಾಗುತ್ತಿದೆ. ಮುಂಗಾರಿನ ಹಿನ್ನೆಲೆಯಲ್ಲಿ ಮಲ್ಪೆ ಕಡಲ ತೀರದಲ್ಲಿ ಅಲೆಯ ಅಬ್ಬರ ಬಿರುಸುಗೊಳ್ಳುತ್ತಿದ್ದು ಮುನ್ನೆಚ್ಚರಿಕೆಯಾಗಿ ನೀರಿಗೆ ಇಳಿಯುವುದನ್ನು ನಿಷೇಧಿಸಲಾಗಿದೆ. ಬುಧವಾರ ಬಲೆಯ ಬೇಲಿ ಅಳವಡಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ. ಸಮುದ್ರ ದಂಡೆಯ ಬಳಿ ಸುಮಾರು 1 ಉದ್ದ 10 ಎತ್ತರಕ್ಕೆ ಬಲೆ ಬೇಲಿ ಅಳವಡಿಸಲಾಗುತ್ತಿದ್ದು ಅಪಾಯ ಸೂಚಕ ಕೆಂಪು ಧ್ವಜವನ್ನು ಅಲ್ಲಲ್ಲಿ ಕಟ್ಟಲಾಗುತ್ತದೆ. 3 ಪ್ರವಾಸಿಗರು ದೂರದಲ್ಲೇ ನಿಂತು ಕಡಲನ್ನು ಆಸ್ವಾದಿಸಬೇಕು. 10 ಎತ್ತರಕ್ಕೆ ಫಿಶ್ನೆಟ್ ಬಳಸಿ ತಡೆಬೇಲಿ ಹಾಕಲಾಗುತ್ತಿದೆ. ಉದ್ದಕ್ಕೂ ಕಂಬದಲ್ಲಿ ಕೆಂಪು ಬಾವುಟವನ್ನು ಎಲ್ಲರಿಗೆ ಗೋಚರಿಸುವಂತೆ ಕಟ್ಟಲಾಗುತ್ತದೆ. ನೀರಿಗೆ ಇಳಿಯದಂತೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಸೂಚನೆ ಬರೆಯಲಾಗಿದೆ. ಸಮುದ್ರದ ವಾತಾವರಣವನ್ನು ನೋಡಿಕೊಂಡು ಸೆಪ್ಟೆಂಬರ್ 15 ಆನಂತರ ತಡೆಬೇಲಿ ತೆರವುಗೊಳಿಸಲಾಗುತ್ತೆ. ಮಲ್ಪೆ ಬೀಚ್ನಲ್ಲಿ ಜೀವರಕ್ಷಕರು, ಪ್ರವಾಸಿ ಮಿತ್ರರು, ಕರಾವಳಿ ಪೊಲೀಸ್ ಸಿಬ್ಬಂದಿಯ ಗಸ್ತು ಈ ಹಿಂದಿನಂತೆ ಇರ್ತಾರೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಕೇಳುಗ್ರೆ, ಇದುವರೆಗೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳ್ತಾ ಬಂದರೆ, ಇದೀಗ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. 8:30 ಕೊಂಕಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 9:00 ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರ. 10:00 ಸಾರಂಗ್ ಸಂಗಮ ನೇರ ಪ್ರಸಾರ. ಈ ವಾರದಲ್ಲಿ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ಅವಲೋಕನ ಮಾಡುವಂಥದ್ದು, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ಹಂಚಿಕೊಳ್ಬಹುದು. ಯಾವ ಕಾರ್ಯಕ್ರಮ ಇಷ್ಟ ಆಗಿದೆ, ಯಾವ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಇಷ್ಟ ಆಗಿದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. 10:30 ಬಹುಭಾಷಾ ಹಾಡುಗಳು ಪ್ರಸಾರ. 11:00 ಯಕ್ಷಗಾನ ಭೀಷ್ಮಾರ್ಜುನ ಕಾಳಗ ಭಾಗ 2 ಪ್ರಸಾರ. 11:30 ತುಳು ಕಾರ್ಯಕ್ರಮದಲ್ಲಿ ಸತ್ಯನಾಪುರತ ಸಿರಿ ಭಾಗ 1 ನಾಟಕ ಪ್ರಸಾರ. 12:00 ತುಳು ಹಾಡು, 12:30 ಬಾವಲಹರಿ. 3:00 ಕಲಾಸಾರಂಗ, 4:00 ಊರುಕೇರಿ ಮರುಪ್ರಸಾರ. ಹಾಗೆಯೇ 8:00 ಯಕ್ಷಗಾನ, 8:30 ಎಂದೂ ಮರೆಯದ ಹಾಡುಗಳು. ಇದು ಇವತ್ತು ಮೂಡಿ ಬರ್ತಾ ಇರುವಂತಹ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ನಲ್ಮೆಯ ಕೇಳುಗರಿಗೆ ಸಂವಿಧಾನ ಸರಣಿ ಕಾರ್ಯಕ್ರಮಕ್ಕೆ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದಿಂದ ಸ್ವಾಗತ. ಇಂದು ನಾವು ಮೂಲಭೂತ ಹಕ್ಕುಗಳಾದ ಸಮಾನತೆಯ ಹಕ್ಕಿನ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸೋಣ. ನಾನು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ನಮ್ಮ ಸಂತ ಅಲೋಶಿಯಸ್ ವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ. ನಿಮ್ಮೊಡನೆ ಇಂದು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಪ್ರಥಮವಾದ ಸಮಾನತಾ ಹಕ್ಕುಗಳು ಮತ್ತು ಅದರಲ್ಲೂ ಈ ಸಮಾನತಾ ಹಕ್ಕಿನ 14ನೇ ಅಂಶ, ಅಂದರೆ ನಮ್ಮ ಭಾರತ ಸಂವಿಧಾನದ ಅನುಚ್ಛೇದದ 14ನೇ ವಿವಿಧ ಷರತ್ತುಗಳ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳಲು ಸಂತೋಷ ಪಡುತ್ತಿದ್ದೇನೆ. ಪ್ರಥಮವಾಗಿ ಸಮಾನತೆ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ನಿಮಗೆಲ್ಲ ಗೊತ್ತಿದ್ದ ಪ್ರಕಾರ ನಾವೆಲ್ಲ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಭಿನ್ನತೆಗಳಿಂದ ಅಸಮಾನರಾಗಿ ಇದ್ದೇವೆ. ಎಲ್ಲ ನಾಗರಿಕರು ಕಾನೂನಿನ ದೃಷ್ಟಿಯಲ್ಲಿ ಸಮಾನವಾಗಿರುವ ಪರಿಸ್ಥಿತಿಯೇ ಸಮಾನತೆ. ನಾಗರಿಕರು ತಮ್ಮ ಜಾತಿ, ಲಿಂಗ, ಧರ್ಮ, ವರ್ಗ, ಭಾಷೆ ಅಥವಾ ಸಾಮಾಜಿಕ ಸ್ಥಿತಿಗತಿಯೊಂದಿಗೆ ಯಾವುದೇ ಭೇದವಿಲ್ಲದೆ ನ್ಯಾಯ ಮತ್ತು ಸಮಾನ ಹಕ್ಕುಗಳನ್ನು ಪಡೆಯಬೇಕಾದ ಮನೋಧರ್ಮವೇ ಸಮಾನತಾ ಹಕ್ಕು. ನಮ್ಮ ಸ್ವಾತಂತ್ರ್ಯ ಹೋರಾಟವು ಸಮಾನತಾ ಸ್ವಾತಂತ್ರ್ಯದ ಮೇಲೆ ರೂಪುಗೊಂಡ ಒಂದು ಐತಿಹಾಸಿಕ ಘಟನೆ. ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಅರ್ಥಹೀನ. ಇದೀಗಲೇ ನಾವು ತಿಳಿದಂತೆ ಸ್ಥಾನಮಾನಗಳ ಮತ್ತು ಅವಕಾಶಗಳ ಸಮಾನತೆಯನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆ ಬಹು ಸುಂದರವಾಗಿ ಕಲ್ಪಿಸಿದೆ, ರೂಪಿಸಿದೆ. ಸ್ಥಾನಮಾನಗಳ ಸಮಾನತೆ ಎಂದರೆ ಬೆಳೆಯುವ ಅವಕಾಶ ಹೊಂದಿರುವ ಸಮಾಜದ ಸ್ವತಂತ್ರ ವ್ಯಕ್ತಿಗಳ ಸ್ಥಿತಿ. ಧರ್ಮ, ಜನಾಂಗ, ಲಿಂಗ, ವರ್ಣ, ಜನ್ಮಸ್ಥಳ ಇತ್ಯಾದಿ ಕಾರಣಗಳ ಕೃತಕ ನಿರ್ಬಂಧಗಳು ನಮ್ಮಲ್ಲಿವೆ ಅಲ್ಲವೇ? ಈ ಕೃತಕ ನಿರ್ಬಂಧಗಳನ್ನು ನಿಷೇಧಿಸುವುದು ಹಾಗೂ ಎಲ್ಲರಲ್ಲಿ ಸಮಾನತೆಯನ್ನು ತರುವುದು ನಮ್ಮ ದೇಶದ ಹಾಗೂ ಸರ್ಕಾರದ ಆದ್ಯ ಕರ್ತವ್ಯ. ಎಲ್ಲ ಪ್ರಜೆಗಳಿಗೂ ಸಮಾನ ಹಕ್ಕು ಸಿಗುವುದು ಮತ್ತು ನಮ್ಮ ದೇಶ ನಮ್ಮನ್ನೆಲ್ಲ ಸಮಾನವಾಗಿ ಪರಿಗಣಿಸುವುದು, ಇದು ಸಮಾನತಾ ಹಕ್ಕಿನ ಒಂದು ಮುಖ್ಯ ಗುರಿ. ನಾನು ನೀವು ಸಮಾಜದ ಧುರೀಣರು, ರಾಜಕೀಯ ಮುತ್ಸದ್ದಿಗಳು ಒಂದೇ ಕಾನೂನಿನ ಅಡಿಯಲ್ಲಿ ಬರುತ್ತಿದ್ದೇವೆ. ಇದು ಸಮಾನತೆ. ಕಾನೂನಿನ ಸಮಾನಾವಕಾಶ ಹಾಗೂ ಸಾರ್ವಜನಿಕ ನೇಮಕಾತಿಯಲ್ಲಿ ಪಕ್ಷಪಾತ ಮಾಡದೆ ಇದು ಅವಕಾಶದ ಸಮಾನತೆಯ ಭರವಸೆ ನಮಗೆ ನೀಡುತ್ತದೆ. ಸಮುದಾಯದ ಎಲ್ಲ ಜನರು ಸಮಾನರಾಗಿ ಹಕ್ಕುಗಳನ್ನು ಉಪಭೋಗಿಸಲಾಗದಿದ್ದರೆ ಹಕ್ಕುಗಳು ಅರ್ಥಹೀನವಾಗುವುದರಿಂದ ಮೂಲಭೂತ ಹಕ್ಕುಗಳು ಜಾತಿ, ಜನಾಂಗ, ಲಿಂಗ, ಧರ್ಮ ಇತ್ಯಾದಿ ಕಾರಣಗಳಿಂದ ನಾಗರಿಕರ ನಡುವೆ ತಾರತಮ್ಯ ಮಾಡಬಾರದೆಂದು ಈ ಸಮಾನತಾ ಹಕ್ಕು ರಾಜ್ಯಕ್ಕೆ ವಿಧಿಸುತ್ತದೆ. ಈ ಹಕ್ಕು ನಿರ್ಬಂಧಗಳನ್ನು ವಿಧಿಸುವ ಒಂದು ರೂಪರೇಷೆ ಆಗಿರುವುದರಿಂದ ಕೂಡ ಇವುಗಳನ್ನು ನಕಾರಾತ್ಮಕ ಮೂಲಭೂತ ಹಕ್ಕುಗಳೆಂದು ನಾವು ಕರೆಯುತ್ತೇವೆ. ನಮ್ಮ ಈ ಸಮಾನತಾ ಹಕ್ಕುಗಳು ಸಂವಿಧಾನದ 14, 15, 16, 17, 18 ಅಂದರೆ ಒಟ್ಟು 5 ಅನುಚ್ಛೇದಗಳಲ್ಲಿ ಸೂಚಿಸಲಾಗಿದೆ. ಈ 5 ಅನುಚ್ಛೇದಗಳಲ್ಲಿ ಸಮಾನತೆಯ ಹಕ್ಕನ್ನು ಕಲ್ಪಿಸಿ ವಿವಿಧ ಷರತ್ತುಗಳನ್ನು ನಮ್ಮ ಸಂವಿಧಾನ ನಮಗೆ ನೀಡಿದೆ. ಈ ಹಕ್ಕುಗಳಲ್ಲಿ ನಿರ್ಬಂಧವನ್ನು ಹೇರುವ ಹಕ್ಕುಗಳು ಅಂದರೆ ನಕಾರಾತ್ಮಕ ಮೂಲಭೂತ ಹಕ್ಕುಗಳನ್ನು ವಿಧಿಸುವ ಅನುಚ್ಛೇದಗಳು ಇವಾಗಿವೆ. ಅನುಚ್ಛೇದ 14, ಅನುಚ್ಛೇದ 15 ಷರತ್ತು 1 ಮತ್ತು ಅನುಚ್ಛೇದ 16 ಷರತ್ತು 1. ಈ ಸಂವಿಧಾನ ಸರಣಿಯಲ್ಲಿ ನಾವು ಅನುಚ್ಛೇದ 14 ಇದರ ಬಗ್ಗೆ ನಮ್ಮ ಗಮನ ಹರಿಸೋಣ. ಭಾರತ ರಾಜ್ಯ ಕ್ಷೇತ್ರದಲ್ಲಿ ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ಅಥವಾ ಕಾನೂನಿನಿಂದ ಸಮಾನ ರಕ್ಷಣೆಯನ್ನು ನಿರಾಕರಿಸಲಾಗದು. ಅಂದರೆ ಈ ಸಮಾನತಾ ಹಕ್ಕಿನಲ್ಲಿ ಅಥವಾ ಅನುಚ್ಛೇದ 14 ಇದರಲ್ಲಿ ಎರಡು ಪರಿಕಲ್ಪನೆಗಳು ಅಡಕವಾಗಿವೆ. ಒಂದು ಕಾನೂನಿನ ಮುಂದೆ ಸಮಾನತೆ ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೀವಿ ನಾವು. ಮತ್ತೊಂದು ಕಾನೂನಿನಿಂದ ಸಮಾನ ರಕ್ಷಣೆ. ಮೊದಲನೆಯದು ಕಾನೂನಿನ ಮುಂದೆ ಸಮಾನತೆ, ಎರಡನೆಯದು ಕಾನೂನಿನಿಂದ ಸಮಾನ ರಕ್ಷಣೆ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತ ಹೇಳ್ತೀವಿ ನಾವು. ಕಾನೂನಿನ ಮುಂದೆ ಸಮಾನತೆ ಬಹುವಾಗಿ ನಕಾರಾತ್ಮಕ ಪರಿಕಲ್ಪನೆಯಾಗಿದ್ದು, ಇದು ಕಾನೂನಿನ ದೃಷ್ಟಿಯಲ್ಲಿ ಯಾರಿಗೂ ವಿಶೇಷ ಹಕ್ಕುಗಳಿಲ್ಲವೆಂದು ಭರವಸೆ ಕೊಡುತ್ತದೆ. ಸಮಾಜದಲ್ಲಿ ಅವರ ಸ್ಥಾನಮಾನಗಳು ಏನೇ ಇದ್ದರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆದ್ದರಿಂದ ದೇಶದ ಸಾಮಾನ್ಯ ಕಾನೂನುಗಳಿಗೆ ನಾವೆಲ್ಲ ಒಳಪಡುತ್ತೇವೆ. ಪ್ರೊಫೆಸರ್ ಎ ವಿ ಡೈಸಿ ಎಂಬ ಇಂಗ್ಲೆಂಡ್ನ ರಾಜಕೀಯ ವಿದ್ವಾಂಸ ಕಾನೂನಿನ ಮುಂದೆ ಸಮಾನತೆಯನ್ನು ರೂಲ್ ಆಫ್ ಲಾ, ಅಂದರೆ ಕಾನೂನಿನ ಆಧಿಪತ್ಯ ಎಂದು ಕರೆದಿದ್ದಾರೆ. ಅದರ ಪ್ರಕಾರ ಎಂದರೆ ಯಾವ ವ್ಯಕ್ತಿಯು ಕಾನೂನಿಗಿಂತ ಮೇಲಲ್ಲ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಅವನ ಸ್ಥಾನಮಾನಗಳು ಸ್ಥಿತಿಗತಿಗಳು ಏನೇ ಇದ್ದರೂ ಸಾಮಾನ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯೊಳಗೆ ಬರುತ್ತಾನೆ ಅಂತ ನಾವು ಅರ್ಥ ಮಾಡಿಕೊಂಡರೆ, ನಮ್ಮ ದೇಶದಲ್ಲಿ ಕೆಲವೊಂದು ಪ್ರತಿಷ್ಠಾ ಸ್ಥಾನಮಾನ ಹೊಂದಿದವರು ಇದ್ದಾರಲ್ಲವೇ, ಇವರು ಈ ವ್ಯಾಪ್ತಿಯೊಳಗೆ ಬರುತ್ತಾರೆಯೇ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಉದಾಹರಣೆಗೆ ಭಾರತದ ರಾಷ್ಟ್ರಪತಿ. ಹೌದು, ನಲ್ಮೆಯ ಕೇಳುಗರೆ, ಈ ಸಮಾನತಾ ಕಾನೂನಿಗೆ ಕೆಲವು ಅಪವಾದಗಳ ಅವಕಾಶವೂ ನಮ್ಮ ಸಂವಿಧಾನ ವಿಧಿಸಿದೆ. ಮೊದಲನೆಯದಾಗಿ, ಭಾರತದ ರಾಷ್ಟ್ರಪತಿ ಹಾಗೂ ರಾಜ್ಯಗಳ ರಾಜ್ಯಪಾಲರಿಗೆ ಸಂವಿಧಾನದ 361ನೇ ಅನುಚ್ಛೇದ ಈ ವಿನಾಯಿತಿಯನ್ನು, ಅಂತೆಯೇ ಇನ್ನಿತರು ಕೂಡ ಈ ಸಮಾನ ಹಕ್ಕಿಗೆ ಅಪವಾದಗಳ ಪರಿಕಲ್ಪನೆಯಲ್ಲಿ ಬರುತ್ತಾರೆ. ಉದಾಹರಣೆಗೆ ಸಶಸ್ತ್ರ ಸೇನಾ ಪಡೆಗಳು, ಅವರು ಸೇನಾ ಕಾನೂನುಗಳ ನಿಯಂತ್ರಣಕ್ಕೆ ಒಳಪಡುತ್ತಾರೆ. ನ್ಯಾಯವಾದಿಗಳು ಭಾರತದ ಬಾರ್ ಕೌನ್ಸಿಲ್ ರಚಿಸುವ ನಿಯಮಗಳಿಗೆ ಒಳಪಡುತ್ತಾರೆ. ಮತ್ತು ವೈದ್ಯಕೀಯ ವೃತ್ತಿಯವರು ಭಾರತದ ವೈದ್ಯಕೀಯ ಕೌನ್ಸಿಲ್ ರೂಪಿಸುವ ನಿಯಮಗಳಿಗೆ ಒಳಪಡುತ್ತಾರೆ. ಅಂತಾರಾಷ್ಟ್ರೀಯ ಕಾನೂನಿನಡಿಯಲ್ಲಿ ವಿದೇಶಿ ಸಾರ್ವಭೌಮರು ಮತ್ತು ರಾಯಭಾರಿಗಳು ದೇಶದ ಇಂಥ ಯಾವುದೇ ನ್ಯಾಯಿಕ ಪ್ರಕ್ರಿಯೆಯಿಂದ ವಿನಾಯಿತಿ ಪಡೆದಿರುತ್ತಾರೆ. ಇದಕ್ಕಾಗಿ ನಾವು ಕೆಲವೊಂದು ವಿಷಯಗಳನ್ನು ಗಮನಿಸಬೇಕು. ಕಾನೂನಿನ ಮುಂದೆ ಸಮಾನತೆ ಅಂದರೆ ಖಾಸಗಿ ನಾಗರಿಕರ ಅಧಿಕಾರಗಳು ಹಾಗೂ ಸಾರ್ವಜನಿಕ ಅಧಿಕಾರಿಗಳ ಅಧಿಕಾರವು ಒಂದೇ ಎಂದು ಅರ್ಥವಲ್ಲ. ಆದರೆ ಈ ಅಧಿಕಾರಗಳು ಕಾನೂನಿನಿಂದ ಸ್ಪಷ್ಟವಾಗಿ ನಿರೂಪಿಸಲ್ಪಡಬೇಕು. ಸಾರ್ವಜನಿಕ ಅಧಿಕಾರಿಗಳಿಂದ ಅಧಿಕಾರದ ದುರ್ಬಳಕೆಯಾದಾಗ ನ್ಯಾಯಾಲಯದ ವ್ಯಾಪ್ತಿಗೆ ಹಾಗೂ ಶಿಕ್ಷೆಗೆ ಅವರು ಗುರಿಯಾಗಲೇಬೇಕು ಎಂಬುದು ಸಮಾನತೆಯನ್ನು ಪ್ರತಿನಿಧಿಸುವ ಈ ಹಕ್ಕು ನಮಗೆ ಹೇಳುತ್ತದೆ. ಕಾನೂನಿನ ಸಮಾನ ಸಂರಕ್ಷಣೆಯು ಒಂದು ಸಕಾರಾತ್ಮಕ ಕಲ್ಪನೆಯಲ್ಲವೇ? ಇದರರ್ಥ ಸಮಾನರೊಳಗೆ ಕಾನೂನನ್ನು ಸಮಾನವಾಗಿ ನಿರ್ವಹಣೆ ಮಾಡಬೇಕೆಂದು, ಸಮಾನರೊಳಗೆ ಭೇದ ಮಾಡಬಾರದೆಂದು ಇದು ಸೂಚಿಸುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ವ್ಯಕ್ತಿಗಳು ಸಮಾನ ಸನ್ನಿವೇಶದಲ್ಲಿರುವಾಗ ಅವರನ್ನು ಸಮಾನವಾಗಿ ಪರಿಗಣಿಸಬೇಕು. ಅಲ್ಲದೆ ಇದಕ್ಕೆ ವಿರುದ್ಧವಾಗಿ ವ್ಯಕ್ತಿಗಳು ಹಾಗೂ ವ್ಯಕ್ತಿ ಸಮುದಾಯಗಳು ಸಮಾನ ಸನ್ನಿವೇಶದಲ್ಲಿ ಇರದಿದ್ದಾಗ ಅವರನ್ನು ಸಮಾನರಂತೆ ಪರಿಗಣಿಸಿದರೆ ಅದು 14ನೆಯ ಅನುಚ್ಛೇದದ ಉಲ್ಲಂಘನೆಯಾಗುತ್ತದೆ. ಹೀಗೆ ಅನುಚ್ಛೇದ 14 ಸಮಾನ ಸನ್ನಿವೇಶದಲ್ಲಿರುವ ವ್ಯಕ್ತಿಗಳನ್ನು ತಾರತಮ್ಯ ಅಥವಾ ಭೇದ ಭಾವದ ವಿರುದ್ಧ ರಕ್ಷಿಸುವುದೇ ಆಗಿದೆ. ಇದಕ್ಕಾಗಿಯೇ ನಮ್ಮ ಶಾಸಕಾಂಗವು ಈ ಸಮಾನತಾ ಧ್ಯೇಯಕ್ಕೆ ಅನುಗುಣವಾಗಿ ಯುಕ್ತವಾದ ವರ್ಗೀಕರಣ ಮಾಡಬಹುದು. ಆದರೆ ಈ ವರ್ಗೀಕರಣವು ಸ್ವೇಚ್ಛಾನುಸಾರವಾಗಿ ಆಗದೆ ಸಮಾನತಾ ಹಕ್ಕನ್ನು ಪ್ರತಿನಿಧಿಸಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು. ಅಂತೆಯೇ ಸಂವಿಧಾನ ಈ 14ನೆಯ ಅನುಚ್ಛೇದ ಎಲ್ಲ ವ್ಯಕ್ತಿಗಳಿಗೆ, ಕಂಪನಿಗಳಿಗೆ, ವ್ಯಕ್ತಿ ಸಮುದಾಯಗಳಿಗೆ, ನಾಗರಿಕರಲ್ಲದವರಿಗೂ ಕೂಡ ಅನ್ವಯಿಸುತ್ತದೆ. ಸಮಾನತೆಯ ಈ ಹಕ್ಕಿನ ನಿಟ್ಟಿನಲ್ಲಿ ನ್ಯಾಯಾಂಗದ ವಿವಿಧ ತೀರ್ಪುಗಳು ಕಾಲಕಾಲಕ್ಕೆ ಈ ಸಾಂವಿಧಾನಿಕ ಸಮಾನತೆಯನ್ನು ಎತ್ತಿ ಹಿಡಿದಿವೆ. ಉದಾಹರಣೆಗೆ ಪಶ್ಚಿಮ ಬಂಗಾಳ ರಾಜ್ಯ ವರ್ಸಸ್ ಅನ್ವರ್ ಆಲಿ ಸರ್ಕಾರ್, ಇದು ಒಂದೇ ಸನ್ನಿವೇಶದಲ್ಲಿ ಎಲ್ಲರಿಗೂ ಸಮಾನ ಕಾನೂನು ಅನ್ವಯವಾಗಬೇಕು, ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ ತಾರತಮ್ಯವಿರಬಾರದು, ಶಾಸನದ ವಿಷಯಕ್ಕೆ ಸಂಬಂಧಿಸಿದಂತೆ ಅವರ ಸ್ಥಿತಿ ಒಂದೇ ಎಂದು ಸೂಚಿಸಿದೆ. ಅಂತೆಯೇ ಚರಣ್ಜಿತ್ ಲಾಲ್ ವರ್ಸಸ್ ಭಾರತದ ಒಕ್ಕೂಟ, ಸಮಾನವಲ್ಲದ ಸನ್ನಿವೇಶಗಳಲ್ಲಿ ತದ್ರೂಪದ ಪರಿಗಣನೆ ಕೊಡುವುದು ಅಸಮಾನತೆಯಾಗುತ್ತದೆ ಮತ್ತು ಅನುಚ್ಛೇದ 14 ಉಲ್ಲಂಘನೆಯಾಗುತ್ತದೆ ಎಂಬುದನ್ನು ದೃಢವಾಗಿ ಸೂಚಿಸಿದೆ. ಇನ್ನೊಂದು ನ್ಯಾಯಾಲಯದ ತೀರ್ಪು, ಚರಣ್ಲಾಲ್ ಸಾಹು ವರ್ಸಸ್ ಭಾರತದ ಒಕ್ಕೂಟ, 14 ಅನುಚ್ಛೇದ ತಾರತಮ್ಯವನ್ನು ಒಂದು ಗಗನಾರ್ಹ ಕಾನೂನಿನಿಂದ ಮಾತ್ರವಲ್ಲದೆ ಒಂದು ಪ್ರಕ್ರಿಯೆಯ ಕಾನೂನಿನಿಂದಲೂ ನಿಷೇಧಿಸುತ್ತದೆ ಎಂದು ಸೂಚಿಸುತ್ತದೆ. ಅಂತೆಯೇ ಇಂದಿರಾ ಸಹಾನಿ ವರ್ಸಸ್ ಭಾರತ ಒಕ್ಕೂಟ ಸಮಾನತೆಯ ತತ್ವವನ್ನು ಎತ್ತಿ ಹಿಡಿಯುತ್ತದೆ. ದೇಶದ ಸಂಸತ್ತು ಮತ್ತು ವಿಧಾನಮಂಡಲಗಳು ಸಂವಿಧಾನದ ಮೂಲ ಲಕ್ಷಣವಾದ ಅನುಚ್ಛೇದ 14 ಮತ್ತು ಇದರದೇ ಇನ್ನೊಂದು ಮುಖವಾದ ಅನುಚ್ಛೇದ 14 ಒಂದನೇ ಷರತ್ತಿನಲ್ಲಿ ಸ್ಥಾಪಿತವಾಗಿರುವ ಸಮಾನತೆಯ ತತ್ವವನ್ನು ಉಲ್ಲಂಘಿಸಬಾರದು ಎಂದು ಸೂಚಿಸುತ್ತದೆ. ನಾಗಪುರ ಇಂಪ್ರೂವ್ಮೆಂಟ್ ಟ್ರಸ್ಟ್ ವರ್ಸಸ್ ಲೂಥರ್ ಯುಕ್ತವಲ್ಲದ ವರ್ಗೀಕರಣ ಪ್ರಶ್ನಾರ್ಹವಾಗಿದ್ದು ನ್ಯಾಯಿಕ ಪುನರಾವಲೋಕನೆ ಅಂದರೆ ನ್ಯಾಯಾಂಗ ಇದನ್ನು ಪ್ರಶ್ನಿಸಿ ಇಂಥ ವರ್ಗೀಕರಣವನ್ನು ನಿಷೇಧಿಸಬಹುದು ಎಂದು ಸೂಚಿಸುತ್ತದೆ. ಸಮಾನತಾ ಹಕ್ಕಿನಲ್ಲಿ ಅಡಕವಾದ ಇದು 14 ಅನುಚ್ಛೇದ ಬಗ್ಗೆ ನಿಮಗೆ ಕೆಲವೊಂದು ವಿಷಯಗಳು ಗಮನಕ್ಕೆ ಬಂದಿರಬಹುದು ಎಂದು ನಂಬುತ್ತೇನೆ. ಈ ಸಮಾನತಾ ಮೂಲಭೂತ ಹಕ್ಕಿನಲ್ಲಿ ಇನ್ನೂ 4 ಅನುಚ್ಛೇದಗಳಿವೆ, ಅಂದರೆ ಅನುಚ್ಛೇದ 15, 16, 17, 18. ಇದನ್ನು ನಾವು ಹಂತ ಹಂತದಲ್ಲಿ ಮುಂದಿನ ಸರಣಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸಮಾನತೆ ಹಕ್ಕು ತನ್ನ ಅನುಚ್ಛೇದ 14 ನಮಗಿತ್ತ ಸಮಾನತೆ ಹಕ್ಕನ್ನು ಸಂರಕ್ಷಿಸುವುದು ನಮ್ಮೆಲ್ಲ ಕರ್ತವ್ಯ. ಈ ಹಕ್ಕು ಉಳಿದೆಲ್ಲ ಮೂಲಭೂತ ಹಕ್ಕುಗಳಂತೆ ಸಂವಿಧಾನದ ರಕ್ಷಣೆ ಪಡೆದಿದೆ.

0: ವಾದ ಈ ಅನುಚ್ಛೇದ ಮಾತ್ರವಲ್ಲ, ಉಳಿದ ಎಲ್ಲ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದ ಮೂಲಭೂತ ಹಕ್ಕುಗಳು, ಅಂದರೆ ನ್ಯಾಯಾಲಯಗಳ ವಿಚಾರಣೆಗೆ ಒಳಪಡುವ ಹಕ್ಕುಗಳು. ಈ ಹಕ್ಕುಗಳ ಉಲ್ಲಂಘನೆಯಾದಾಗ ಬಾಧಿತರು ಆದ ಯಾವುದೇ ವ್ಯಕ್ತಿ ಪರಿಹಾರಕ್ಕಾಗಿ ನ್ಯಾಯಾಲಯದ ನೆರವು ಕೋರಬಹುದು. ಅಂದರೆ ಯಾವುದೇ ಬಾಧಿತ ವ್ಯಕ್ತಿ ಅನುಚ್ಛೇದ 32 ಅಡಿ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಅನುಚ್ಛೇದ 226 ಅಡಿ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು. ಮೂಲಭೂತ ಹಕ್ಕುಗಳು ನೀಡಿರುವ ಹಕ್ಕುಗಳಿಗೆ ಅನುಗುಣವಾಗಿಲ್ಲದ ಶಾಸಕಾಂಗ ಅಂಗೀಕರಿಸಿದ ಯಾವುದೇ ಕಾನೂನು, ಕಾರ್ಯಾಂಗ ಪ್ರಾಧಿಕಾರ ಅಂಗೀಕರಿಸಿದ ಯಾವುದೇ ಆದೇಶವನ್ನು ನ್ಯಾಯಾಲಯಗಳು ಅಕೃತ ಮತ್ತು ಶೂನ್ಯ ಎಂದು ಘೋಷಿಸಬಹುದು. ಅಂದರೆ ಅಂಥ ಕಾನೂನುಗಳು ನ್ಯಾಯಾಂಗ ನಿಷೇಧಿಸುತ್ತದೆ ಎಂಬುದು ಇದರ ಅರ್ಥ. ಪ್ರಿಯ ಕೇಳುಗರೆ, ಅನುಚ್ಛೇದ 14 ವ್ಯಾಪ್ತಿ ಹಾಗೂ ಅದು ಸಮಾನತೆಯ ಬಗ್ಗೆ ನೀಡಿದ ನಮ್ಮ ಹಕ್ಕನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನೊಂದು ಸರಣಿಯಲ್ಲಿ ಅನುಚ್ಛೇದ 15 ಮತ್ತು 16 ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.
1: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜ ಇವರ ಪ್ರಸ್ತುತಿಯನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗಮ.
4: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
4: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM.

0: ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಯಾಣ ಮಕ್ಕಳ ಸಾನ್ನಿಧ್ಯ. ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯ ಮಕ್ಕಳ ವಸತಿಯುತ ಶಾಲೆಯಿಂದ ಕಾರ್ಯಕ್ರಮ ಇದೀಗ ಮೂಡಿ ಬರ್ತಾ ಇದೆ.

0: ಹೌದು ಕೇಳುಗರೆ, ಮಂಗಳೂರಿನ ಸಾನ್ನಿಧ್ಯ ವಸತಿಯುತ ಶಾಲೆ ರಾಜ್ಯಕ್ಕೆ ಮಾದರಿ ಎನಿಸುವ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದೆ. ಇಲ್ಲಿನ ವಿಶೇಷ ಮಕ್ಕಳು ಸಾಮಾನ್ಯ ಮಕ್ಕಳಿಗಿಂತಲೂ ಶ್ರೇಷ್ಠವಾದ ಸಾಂಸ್ಕೃತಿಕ ಪ್ರತಿಭೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಸಾನ್ನಿಧ್ಯ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕುಂಭಕರ್ಣನನ್ನ ಗಾಢ ನಿದ್ರೆಯಿಂದ ಎಬ್ಬಿಸಲ್ಪಡುವ ನಾಗಾಸ್ತ್ರ ಕುಂಭಕರ್ಣ ಕಾಳಗ ಎಂಬ ಅದ್ಭುತ ಯಕ್ಷಗಾನ, ನಯನ ಮನೋಹರ ಸಮೂಹ ನೃತ್ಯ, ಕಲ್ಲುರ್ಟಿ ಕಲ್ಕುಡ ಎಂಬ ದೈವಾರಾಧನೆ ಹಾಗೂ ಭಕ್ತಿ ಪ್ರಧಾನವಾದ ನಾಟಕವನ್ನು ಪ್ರದರ್ಶಿಸುವ ಮೂಲಕ ಅದೆಷ್ಟೋ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳು. ಈ ಮಾನಸಿಕ ಭಿನ್ನ ಸಾಮರ್ಥ್ಯ ಉಳ್ಳವರ ಪ್ರತಿಭೆಯನ್ನು ಗುರುತಿಸಿಕೊಂಡು ಅದಕ್ಕೆ ತಕ್ಕುದಾದ ತರಬೇತಿಯನ್ನು ನೀಡಿದ್ದಲ್ಲಿ ಭಿನ್ನ ಸಾಮರ್ಥ್ಯದವರು ಮುಖ್ಯ ವಾಹಿನಿಗೆ ಸೇರುವಲ್ಲಿ ಯಾವುದೇ ಅಡೆತಡೆಗಳು ಇರದು ಎಂಬ ರೀತಿಯಲ್ಲಿ ಈ ಸಾನ್ನಿಧ್ಯ ವಸತಿ ಶಾಲೆ ಸೇವೆ ನಿರ್ವಹಿಸ್ತಾ ಇದೆ. ಈ ಸಾನ್ನಿಧ್ಯ ಶಾಲೆಯ ಕುರಿತು ಇಲ್ಲಿನ ಸಾನ್ನಿಧ್ಯ ವಸತಿ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ ಶೆಟ್ಟಿ ಅವರು ಮಾತನಾಡುವುದು ಹೀಗೆ.
1: ನಾನು ಡಾಕ್ಟರ್ ವಸಂತ ಕುಮಾರ್ ಶೆಟ್ಟಿ, ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯ ಆಡಳಿತಾಧಿಕಾರಿ. ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳನ್ನೆಲ್ಲ ಭಾಳಷ್ಟು ಪ್ರಸಾರ ಮಾಡಿದ ಒಂದು ಮಾಧ್ಯಮ ಅಂತ ಹೇಳಬಹುದು ಸಾನ್ನಿಧ್ಯ. ಸಾನ್ನಿಧ್ಯ ಅಂದರೆ ಅಬೌಡ್ ಆಫ್ ಗಾಡ್, ದೇವರ ಸ್ಥಳ. ಯಾರು ದೇವರು? ಈ ವಿಶೇಷ ಮಕ್ಕಳು. ನಿಷ್ಕಳಂಕ ಹೃದಯವನ್ನು ಹೊಂದಿರತಕ್ಕಂಥ ಈ ವಿಶೇಷ ಮಕ್ಕಳೇ ದೇವರು. ಅವರಲ್ಲಿ ಯಾವುದೇ ರೀತಿಯ ಕಶ್ಮಲ ಇಲ್ಲ. ನಮ್ಮಲ್ಲಿರತಕ್ಕಂಥ ಕಶ್ಮಲಗಳನ್ನು ಯಾವುದರಿಂದ ತೊಳೆದರೂ ಅದು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಒಂದು ದೇವರ ಸ್ಥಳದಲ್ಲಿ ನಾವಿದ್ದುಕೊಂಡು ಆ ವಿಶೇಷ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಒಂದು ನಿರಂತರ ಪ್ರಯತ್ನ. ಸಾನ್ನಿಧ್ಯ ಎಂಬ ಹೆಸರನ್ನು ಇಡುವಾಗ, ಒಂದು ಹೆಸರು ಏನು ಇಡಬೇಕು ಅಂತ ಆಲೋಚನೆ ಮಾಡುವಾಗ, ಅಂದಿನ ನಮ್ಮ ಜಿಲ್ಲಾ ವಿಕಲಚೇತನರ ಸಬಲೀಕರಣಾಧಿಕಾರಿ ಸನ್ಮಾನ್ಯ ಪುಟ್ಟಸ್ವಾಮಿಯವರು ಸಾನ್ನಿಧ್ಯ ಅಂತ ಇಡುವ ಅಂತ ಹೇಳಿದರು. ಇವತ್ತು ಒಂದು ಪ್ರಭಾವಿ ಹೆಸರಾಗಿ ಮೂಡಿಬಂದಿದೆ. ಬರೇ ಒಂದು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಸಾನ್ನಿಧ್ಯಕ್ಕೆ ಒಂದು ಹೆಸರಿದೆ. ಅಲ್ಲ, ನಾನು ಇದನ್ನು ನನ್ನಷ್ಟಕ್ಕೆ ನಾನು ಹೇಳಿಕೊಳ್ತೇನೆ ಅಂತ ಹೊಗಳಿಕೆಗೆ ಹೇಳ್ತಾ ಇಲ್ಲ. ಸಾನ್ನಿಧ್ಯ ಆ ಮಟ್ಟದಲ್ಲಿ ಕೆಲಸ ಮಾಡಿದೆ. ಯಾಕೆಂತೇಳಿದರೆ ಇಲ್ಲಿಯ ಮಕ್ಕಳು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ತಮ್ಮ ಒಂದು ಕಲಾ ಕೌಶಲಗಳನ್ನು ತೋರಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿನಲ್ಲೇ ನಮ್ಮ ಮಕ್ಕಳ ಒಂದು ದಕ್ಷಿಣ ಕನ್ನಡದ ಮಹತ್ವವನ್ನು ಪ್ರತಿಬಿಂಬಿಸಬಲ್ಲಂಥ ಒಂದು ಕಾರ್ಯಕ್ರಮ ಅಂದಿನ ಮುಖ್ಯಮಂತ್ರಿಯವರ ಮುಂದುಗಡೆ ಆಗಿತ್ತು. ಎಲ್ಲ ಕಡೆಗಳಲ್ಲಿ, ಮೈಸೂರಿನಲ್ಲಿ ಎಲ್ಲ ಕಡೆಗಳಲ್ಲಿ ಮಾತ್ರ ಅಲ್ಲ, ವಿದೇಶಕ್ಕೆ ಕೂಡ ಹೋಗಿದ್ದಾರೆ. ಕತಾರ್ ಮತ್ತು ದುಬೈಗೆ ಕೂಡ ನಮ್ಮ ಮಕ್ಕಳು ಹೋಗಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದ್ದಾರೆ. ಬರೇ ಸಾಂಸ್ಕೃತಿಕ ಮಾತ್ರ ಅಲ್ಲ, ಎರಡು ಮಕ್ಕಳಿಂದ ಪ್ರಾರಂಭವಾಯಿತು ನಮ್ಮ ಸಂಸ್ಥೆ 2003. ಇವತ್ತಿಗೆ 170 ಮಕ್ಕಳಿದ್ದಾರೆ. 5 ವರ್ಷದಿಂದ 52 ವರ್ಷದವರೆಗಿನವರು 170 ಮಕ್ಕಳಿದ್ದಾರೆ. ಅಂದರೆ ಯುವಕರು ಯುವತಿಯರು ಎಲ್ಲ. ಇಲ್ಲಿ ಒಂದು ಬೇಸರದ ವಿಷಯ ಕೂಡ ಇದೆ. 25 ವರ್ಷದ ನಂತರದವರಿಗೆ ಸರ್ಕಾರ ಯಾವುದೇ ಸಹಾಯಧನ ಕೊಡುವುದಿಲ್ಲ. ಹಾಗಾದರೆ ಅವರ ಜವಾಬ್ದಾರಿ ಯಾರದು? ಇಲ್ಲಿ ಸರ್ಕಾರದ ವಿಚಾರ ಹೇಳೋದಾದರೆ, ಸರ್ಕಾರ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಒಂದು ಶಾಲೆಯನ್ನು ಕೂಡ ಕರ್ನಾಟಕದಲ್ಲಿ ನಡೆಸುವುದಿಲ್ಲ. ಹಾಗಾದರೆ ಸ್ವಯಂ ಸೇವಾ ಸಂಸ್ಥೆಗಳು ನಡೆಸುವ ಸಂಸ್ಥೆಗಳಿಗೆ ಪೂರ್ಣವಾದ ಬೆಂಬಲ ಕೊಡಬೇಕು. ಅದು ಬೆಂಬಲ ಅಗತ್ಯವಾಗಿರಬೇಕು. ಈಗ ನಮ್ಮದೇನು ಅಂತ ಹೇಳಿದರೆ, ಈ ನಮ್ಮ ಸಂಸ್ಥೆಗಳು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಬರ್ತದೆ. ಆದರೆ ಈ ಇಲಾಖೆ ಇರುವುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಈ ಸಾಗರದ ನಡುವೆ ಇಲ್ಲಿ ಒಂದು ಚಿಕ್ಕ ಒಂದು ಒಂದು ತಂಬಿಗೆಯೋ ಅಥವಾ ಒಂದು ಕೊಡಪಣ ಹೇಳ್ತೇವಲ್ಲ, ಅಂಥ ನೀರಿರುವಂಥ ವ್ಯವಸ್ಥೆ ಇದ್ದರೆ ಎಲ್ಲಿಗೆ ಅದಕ್ಕೆ ಸಿಗುತ್ತೆ ವ್ಯವಸ್ಥೆ? ನಾನು ಎಷ್ಟೋ ಸಲ ಹೇಳುತ್ತಾ ಬಂದಿದ್ದೆ, ಇಲಾಖೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬೇರೆ ಪಡಿಸಿ ಪ್ರತ್ಯೇಕವಾದಂಥ, ಇದಕ್ಕೆ ಕಾರ್ಯದರ್ಶಿ ಮುಂತಾದವರೆಲ್ಲ ನಿರ್ದೇಶಕರೆಲ್ಲ ಇರಬೇಕು, ಆಗ ಇದಕ್ಕೆ ಪ್ರಯೋಜನ. ಹಾಗಾದರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗೆ ಬಲ ಬರ್ತದೆ. ಅದನ್ನು ಅದರಿಂದ ಬೇರ್ಪಡಿಸಬೇಕು ಎಂಬುದನ್ನು ಮುಖ್ಯವಾಗಿ ಏನು ಅಂತ ಹೇಳಿದರೆ, ಈಗ ಮಕ್ಕಳು, ಈಗ ನಮ್ಮಲ್ಲಿ ಸುಮಾರು 60 ಜನ ಸಿಬ್ಬಂದಿಗಳು, ಅಲ್ಲಿ ಸ್ಪೆಷಲ್ ಎಡ್ಯುಕೇಟರ್ಸ್ ಇರ್ಬೋದು, ಕರಕುಶಲ ತರಬೇತಿದಾರರು ಇರಬಹುದು ಅಥವಾ ಕ್ಯಾರ್ಟೇಕರ್ಸ್, ದಿನದ 24 ಗಂಟೆ ಕೆಲಸ ಮಾಡ್ತಾರೆ ಕ್ಯಾರ್ಟೇಕರ್ಸ್. ಅವರನ್ನು ನೋಡ್ಕೊಳ್ಳೋದು, ಸ್ನಾನ ಮಾಡೋದು, ಬ್ರಷ್ ಮಾಡೋದು, ಅವ್ರನ್ನ ಊಟ ಮಾಡಿಸೋದು, ಅವರಿಗೆ ವಸ್ತ್ರ ಹಾಕೋದು, ಇಂಥದ್ದೆಲ್ಲ ನಿರಂತರವಾಗಿ ನಡೆಯುತ್ತಾ ಇರ್ತದೆ. ಒಂದು ರೀತಿಯ ಬಾಂಧವ್ಯ ಈ ವಿಶೇಷ ಮಕ್ಕಳಿಗೆ ಮತ್ತು ನಮ್ಮ ಶಿಕ್ಷಕ ವರ್ಗಕ್ಕೆ, ಸಿಬ್ಬಂದಿ ವರ್ಗಕ್ಕೆ ಅದು ಅನ್ಯೋನ್ಯ. ಅಂದರೆ ಇಲ್ಲಿ ಏನು ಅಂತ ಹೇಳಿದರೆ ಒಂದು ಮಾತು ನಾವು ನೆನಪಿಟ್ಕೊಳ್ಬೇಕಾಗ್ತದೆ, ಎಲ್ಲರೂ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಸಾಧ್ಯವೇ ಇಲ್ಲ ಕೆಲಸ ಮಾಡಲಿಕ್ಕೆ. ಅಂಥ ಒಂದು ಏನು ಆಂತರಿಕವಾದಂಥ ಒಂದು ವಿಚಾರ ಅವರಲ್ಲಿ ಇದ್ದರೆ ಮಾತ್ರ ಆ ಕ್ಷೇತ್ರದ. ಈಗ ನಾನು 42 ವರ್ಷ ಆಯ್ತು ಈ ಫೀಲ್ಡಲ್ಲಿ, ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಏನಿಲ್ಲ, ಏನೂ ಮಾಡಿಲ್ಲ. ಎಂಥ ಗಣ್ಯ ವ್ಯಕ್ತಿಗಳನ್ನು ನಾವು ರೂಪ ಮಾಡಿ, ನಮ್ಮದು ಪ್ರಯತ್ನ ಏನು ಅಂತ ಹೇಳಿದರೆ ಆ ಮಕ್ಕಳು ಮುಖ್ಯವಾಹಿನಿಗೆ ಬರಬೇಕು. ಈಗ ಎಷ್ಟೋ ಮಕ್ಕಳು, ನಮ್ಮ ಮಕ್ಕಳು ಅವರೇ ಕವರ್ ಮಾಡ್ತಾರೆ, ಅವರೇ ಫಿನೈಲ್ ಮಾಡ್ತಾರೆ, ಅವರೇ ಹೂ ತಯಾರು ಮಾಡ್ತಾರೆ. ಇದಕ್ಕೊಂದು ಒಳ್ಳೆ ಮಾರ್ಕೆಟ್ ಉಂಟು ಇದಕ್ಕೆಲ್ಲ. ಇಂಥದ್ದಾಗಬೇಕು. ಇವತ್ತು ಯಾವ ಮಕ್ಕಳು ಕೂಡ ನಮ್ಮ ಹೆತ್ತವರಿಗೆ ಹೊರೆ ಆಗಬಾರದು. ಆ ಹೆತ್ತವರಿಗೆ ಹೊರೆ ಆಗದ ರೀತಿಯಲ್ಲಿ ಅವರನ್ನು ನಡೆಸ್ಕೊಂಡು ಹೋಗತಕ್ಕಂಥ ವಿಚಾರಗಳು ಆ ರೀತಿಯಾಗಿರಬೇಕು. ಇದು ಮಾತ್ರ ಅಲ್ಲ, ನಾವೀಗ 2022 ಜನವರಿ ತಿಂಗಳಲ್ಲಿ ಆಟಿಸಮ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಕೆಲವು ವೈದ್ಯರು ಹೇಳ್ತಾರೆ ಆಟಿಸ್ಟಿಕ್ ಮಕ್ಕಳನ್ನು ಅವರ ಹತ್ರ ಕಳ್ಕೊಂಡಿದ್ರೆ ಇದು ಸ್ಪೆಷಲ್ ಸ್ಕೂಲ್ಗೆಲ್ಲ ನಿಮ್ಮ ಮಕ್ಕಳನ್ನು ಹಾಕಬೇಡಿ ಅಂತ ಹೇಳಿಕೊಂಡು ಸ್ಪೆಷಲ್ ಸ್ಕೂಲಿಗೆ ಕಳಿಸಬೇಡಿ. ಸರಿ, ಅವ್ರು ಹೇಳೋದು ಕರಿ. ಯಾಕಂತ ಹೇಳಿದರೆ ಆಟಿಸಮ್ ಇಸ್ ನಾಟ್ ಎ ಮೆಂಟಲ್ ರಿಟಾರ್ಡೇಷನ್. ಅವರಲ್ಲಿ ಚೆನ್ನಾಗಿ ಐ ಕ್ಯೂ ಕೂಡ ಇರುತ್ತೆ, ಬಟ್ ಅವರಲ್ಲಿರುವ ವರ್ತನೆಯ ಸಮಸ್ಯೆಗಳನ್ನು ಹೋಗಲಾಡಿಸಬೇಕಾದ್ರೆ, ಅವರಿಗೆ 1:1 ಟ್ರೈನಿಂಗ್ ಸಿಗಬೇಕಾದ್ರೆ ಅದು ಇಂಥ ವಿಶೇಷ ಶಾಲೆಗಳೇ ಆಗಬೇಕು. ಈಗ ನಾವು ಆರಂಭ ಮಾಡಿದ್ದೇವೆ ಆಟಿಸಮ್, ಇಟ್ಸ್ ಲೈಕ್ ಎ ಮಲ್ಟಿ ಸೆನ್ಸರಿ ಸ್ಟಿಮ್ಯುಲೇಷನ್. ಎಲ್ಲ ಪಂಚೇಂದ್ರಿಯಗಳನ್ನು ಪ್ರಚೋದಿಸಿ ಒಂದು ಥರದ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ. ಒಬ್ಬರ ಹೆತ್ತವರು ಇಲ್ಲಿ ಬಂದು 1-2 ತಿಂಗಳಾಗಬೇಕಾದ್ರೆ ಒಂದು ದೊಡ್ಡ ಮೆಸೇಜ್ ಹಾಕಿದರು ನಮ್ಮ ವಾಟ್ಸಪ್ಪಲ್ಲಿ, ನನ್ನ ಮಗು ಇಷ್ಟು ಒಂದು ಅಭಿವೃದ್ಧಿ ಹೊಂದುತ್ತದೆ ಅಂತ ನಾನು ಎಣಿಸಲಿಲ್ಲ ಸರ್, ನಮ್ಗೆ ಭಾಳ ಖುಷಿಯಾಗಿದೆ, ನಿಮ್ಮ ತರಬೇತಿ ಭಾಳ ಪರಿಣಾಮಕಾರಿ. ಅದು ಬೇಡ, 2 ಮಕ್ಕಳು, ಅವಳಿ ಮಕ್ಕಳು, ಮುಸ್ಲಿಂ ಕುಟುಂಬ, ಗುಲ್ಬರ್ಗದಿಂದ ವೈದ್ಯರು ಹೇಳಿದರು. ಪರಿಸ್ಮಾ ಸೆಂಟರ್ನ ಸುರೇಶ್ ಆರೂರ್ ಅವರು ಏನೋ ಲೆಟ್ರ್ ಕೊಟ್ಟರು ನಮಗೆ, ಸರ್ ಈ 2 ಮಕ್ಕಳನ್ನು ನಿಮ್ಮಲ್ಲಿ ಅಡ್ಮಿಟ್ ಮಾಡಿ ಅಂತ ಹೇಳಿಕೊಂಡು ಗುಲ್ಬರ್ಗದಿಂದ. ನಾನು ಇದು ಮಾಡಲಿಕ್ಕೆ ಹೋಗಿಲ್ಲ, ಅಡ್ಮಿಷನ್ ಮಾಡಿಲ್ಲ, ಬೇಡಮ್ಮ. ಆಗ ಅವರಿಗೆ 4 ವರ್ಷ, ಆ 2 ಮಕ್ಕಳಿಗೆ ಅಣ್ಣ ತಮ್ಮಂದಿರು. ಒಂದು ಥರ ಏನು ಅಂತ ಹೇಳಿದರೆ ಅಷ್ಟು ಡಿಸ್ಟ್ರಾಕ್ಟಿವ್, ಅಷ್ಟು ಏನು ಅಷ್ಟು ರೀತಿಯಲ್ಲಿ ಅವರು ಹೊರಳಾಡುವುದು ಒಂದು ಥರ ಎರೆಹುರುಳದಾಗೆ ಆ ರೀತಿಯಾಗಿ. ಇಲ್ಲಮ್ಮ ನಮಗೆ ಆಗಲಿಕ್ಕಿಲ್ಲ. ಯಾಕೆಂದರೆ ನೋಡಿ, ನಾವು ಮಕ್ಕಳನ್ನು ತೆಗೆದುಕೊಂಡ್ರೆ ಆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ಇಲ್ಲದಿದ್ದರೆ ನಾವು ತೆಗೆದುಕೊಂಡು ಏನು ಪ್ರಯೋಜನ. ಅದಕ್ಕೆ ಸರಿಯಾಗಿ ಕೊರೋನಾ ಬಂತು, ಚೆನ್ನಾಗಿ ಕೊರೋನಾ ಬಂತು. ಅವರು 19 ತಂದಿದ್ರು ಇಲ್ಲಿ, 20, 21, 22 ಮತ್ತೆ ತಗೊಂಡು ಬಂದರು. ಆಗ ಮಗುವಿಗೆ, ಮಕ್ಕಳಿಗೆ 7 ವರ್ಷ. ಆಗ ಅವರು, ನಾವು ಗುಲ್ಬರ್ಗದಿಂದ ಈಗ ಧಾರವಾಡಕ್ಕೆ ಟ್ರಾನ್ಸ್ಫರ್, ಅವರು ಉರ್ದು ಟೀಚರ್, ಇಬ್ಬರು ಕೂಡ ಧಾರವಾಡಕ್ಕೆ ಟ್ರಾನ್ಸ್ಫರ್ ಮಾಡಿದೆ. ಆ 2 ಮಕ್ಕಳಲ್ಲಿ ಕೂಡ ಏನೊಂದು ಬೆಳವಣಿಗೆ ಆಯಿತು ಅಂತ ಹೇಳಿದರೆ ನಮಗೆ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ. ಆ ರೀತಿಯ ಈ ಆಟಿಸಮ್ ಸೆಂಟರಲ್ಲಿ ಅವರಲ್ಲಿ ತುಂಬ ಮಕ್ಕಳಿದ್ದಾರೆ, ಸುಮಾರು 40 ಮಕ್ಕಳು ಆ ಶಿಕ್ಷಣದಲ್ಲಿದ್ದಾರೆ, ಅವರಿಗೆ ತರಬೇತಿ ಆಗ್ತಾ ಉಂಟು. ನಾನು ಆವಾಗಲೇ ಹೇಳಿದೆ ಕೆಲವೊಂದು ಹೆತ್ತವರಿಗೆ, ಯಾಕೆ ನಮಗೆ ದೇವರು ಈ ರೀತಿಯ ಮಗುವನ್ನು ಕೊಟ್ಟಿದ್ದಾರೆ ಅಂತ ಬರುವಾಗ ಇನ್ನೊಂದು ಪ್ರಶ್ನೆ ಎದ್ದೇಳ್ತದೆ, ನನ್ನ ನಂತರ ಯಾರು ಈ ಮಕ್ಕಳಿಗೆ ಅಂತ ಹೇಳಿಕೊಂಡು. ಅದಕ್ಕೆ ಯಾರು ನಾವು ಉತ್ತರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ದಾನಿಗಳನ್ನು, ಕೆಲವೊಂದು ಹೆತ್ತವರನ್ನೆಲ್ಲ ಸೇರಿಸಿಕೊಂಡು ನಾವು ಒಂದು ಶಾಶ್ವತ ಜೀವನ ಪರ್ಯಂತ ನಿಲ್ಲುವಂಥ ಒಂದು ಮನೆಯನ್ನು ಮಾಡಿದೆವು. ಈಗ ಒಂದು 3 ಕುಟುಂಬದವರು ಅದರಲ್ಲಿ ನಿಂತಿದ್ದಾರೆ, ಆಲ್ರೆಡಿ ಇದ್ದಾರೆ, ಗೊತ್ತಾಯ್ತಲ್ಲ. ಅಂದರೆ ನಮ್ಮ ಮಟ್ಟಿನಲ್ಲಿ ಒಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು. ಇನ್ನು 2019 ನಾವು ಆರೋಗ್ಯ ಇಲಾಖೆ ಸರ್ಕಾರದ ಮುಖಾಂತರ ನಮ್ಮಲ್ಲಿ ಕೇಳಿಕೊಂಡಿತ್ತು, ಉಜಿರೆಯಲ್ಲಿ ಒಂದು ಸಂಸ್ಥೆ ನೀವು ಮಾಡಬೇಕು ಅಂತ ಹೇಳಿಕೊಂಡು. ನಾನು ಮಾಡೋದೇ ಇಲ್ಲ, ಇದರಲ್ಲೇ ಕಷ್ಟ ಇದೆ, ಈ ದನೆ ನಡೆಸೋದು ನಮಗೆ ಕಷ್ಟ, ಅದರಡಿಯಲ್ಲಿ ಅಲ್ಲಿ ಮಾಡಿ ಮತ್ತೇನು, ಇಲ್ಲ ಇಲ್ಲ ನಿಮಗೆ ಬೇಕಾದೆಲ್ಲ ಅನುದಾನ ಅದಿದೆಲ್ಲ ಕೊಡ್ತೇವೆ ಅಂತೇಳಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ಕಲ್ಯಾಣ ಇಲಾಖೆ ಹಾಗೆ ಒಪ್ಪಿಕೊಂಡು. ಅಲ್ಲೀಗ ಅಲ್ಲಿ 40 ಮಕ್ಕಳಿದ್ದಾರೆ, ಅಲ್ಲಿ ಒಂದು 15 ಸಿಬ್ಬಂದಿ ವರ್ಗದವರು ಆ ಮಕ್ಕಳನ್ನು ಡೇ ಕೇರ್ ಸೆಂಟ್ರ್ ಅದು ಮಾಡ್ತಾ ಇದೆ. ಸೊ ಈ ರೀತಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಇನ್ನೂ ಭಾಳಷ್ಟು ಆಶೆಗಳೆಲ್ಲ ಇದೆ, ಮಾಡಬೇಕು ಮಾಡಬೇಕು ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೇವೆ. ಕನಸನ್ನು ನೆನೆಸು ಮಾಡಲಿಕ್ಕೆ ಆರ್ಥಿಕ ಸೌಲಭ್ಯ ಕೂಡ ಬೇಕಲ್ಲ, ಆದರೆ ಈ ಎಷ್ಟು ಎತ್ತರಕ್ಕೆ ಬೆಳೆಸಿರುವುದು ನಮ್ಮನ್ನು ದಾನಿಗಳು. ದಾನಿಗಳ ಒಂದು ನೆರವಿನಿಂದ ಇಷ್ಟು ಈಗ ಸುಮಾರು ಹತ್ತು 12 ಕೋಟಿ ವೆಚ್ಚದಲ್ಲಿ ಇದನ್ನೆಲ್ಲ ಮಾಡಿಕೊಂಡಿದ್ದೇವೆ. ಇನ್ನಷ್ಟು ಮಾಡಬೇಕು, ಸಾಕಾಗುವುದಿಲ್ಲ. ಈಗ ಒಬ್ಬರು ಬಾಂಬೆಯಿಂದ ಬಂದಂಥ ಒಬ್ಬರು ಪೇರೆಂಟ್, ಅವರು ಅವರಾಗಿ ಅವರ ಸ್ನೇಹಿತರನ್ನು ಕೂಡಿಸಿಕೊಂಡು ಸುಮಾರು 18 ಲಕ್ಷ ವೆಚ್ಚದ ಅಕ್ವಥೆರಪಿ ಅಂದರೆ ಒಂದು ಇದು ಏನು ನೀರಿನ ಮುಖಾಂತರ ಒಂದು ತರಬೇತಿ ಕೊಡ್ತಕ್ಕಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಅದನ್ನೆಲ್ಲ ಆಗ್ತಾ ಇದೆ. ಕರ್ನಾಟಕ ಬ್ಯಾಂಕ್ ಅಂದರೆ 25 ವರ್ಷ ಮೀರಿದ ಯುವಕರಿಗೆ ಏನು ಸರ್ಕಾರದ ಇಲ್ಲ ಅಂತ ಹೇಳುವಾಗ ಕರ್ನಾಟಕ ಬ್ಯಾಂಕ್ ಒಬ್ಬರು ಹೆತ್ತವರವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಮುಖಾಂತರ ಒಂದು ದೊಡ್ಡ ಸುಮಾರು ಬೇರೆ ಎಲ್ಲ ಸಹಕಾರದಿಂದ ಒಂದು 10-12 ಲಕ್ಷ ವೆಚ್ಚದ ಡೋಬಿ ವ್ಯವಸ್ಥೆ, ಬಟ್ಟೆಯನ್ನು ವಾಶ್ ಮಾಡಿ ಕೊಡುವಂಥದ್ದು. ಇನ್ನೂ ಸಂಪರ್ಕ ಮಾಡಿಲ್ಲ, ಎಲ್ಲ ಸೆಟ್ಟಿಂಗ್ ಆಗಿದೆ, ನೋಡಬೇಕಷ್ಟೇ. ಇನ್ನು ನಮ್ಮ ವೃತ್ತಿಪರ ಶಿಕ್ಷಣ ಕೇಂದ್ರದ ರೂಮ್ಗಳು ಮೇಲೆ ತಯಾರಾಗ್ತಾ ಇದೆ, ಅರ್ಧದಲ್ಲಿ ನಿಂತಿದೆ. ಇನ್ನೂ ದಾನಿಗಳು ಬರಲಿಲ್ಲ, ಬರುವರು. ದೇವರು ಕಳಿಸೋದಲ್ಲ, ದಾನಿಗಳನ್ನು ಕೂಡ ದೇವರು ಕಳಿಸ್ತಾರೆ. ಈಗ ಏನು ಹೇಳೋದು, ನಮ್ಮ ಮೋತಿ ಶ್ಯಾಮ್ ಅವರು ಪ್ರತಿ ತಿಂಗಳು 10,000 ಕೊಡ್ತಾರೆ. ನಮ್ಮ ಶಾಂಬಶಿವರಾವ್ ಸುಮಾರು 115 ಲೀಟ್ರ್ ಎಣ್ಣೆ ಕೊಡ್ತಾರೆ. ನಮ್ಮ ಮ್ಯಾಂಗ್ಳೂರ್ ಫ್ಲೋರ್ ಮಿಲ್ಸಿನವರು 50 ಕೆಜಿ ಗೋಧಿ ಹಿಟ್ಟು, 50 ಕೆಜಿ ಮೈದಾ, 50 ಕೆಜಿ ಸಜ್ಜಿಗೆ, ಇದೆಲ್ಲವನ್ನು ಕೊಡ್ತಾರೆ. ಡಾಕ್ಟರ್ ಅಶೋಕ್ ಪಂಡಿತ್ ಪ್ರತಿ ತಿಂಗಳು 1 ಕ್ವಿಂಟಲ್ ಹಾಕಿ ಕಳಿಸ್ತಾರೆ. ಹೀಗೆ ದಾನಿಗಳು ಬರ್ತಾ ಇದ್ದಾರೆ. ದಾನಿಗಳು ಬರೋದ್ರಿಂದ ಮಾತ್ರ ಸಂಸ್ಥೆಯನ್ನು ಒಂದು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಆಗ್ತದೆ. ದಾನಿಗಳು ಬೇಕು. ಕೆಲವೊಮ್ಮೆ ನಾವು ಕೇಳಿದರೂ ನಮಗೆ ಸಿಗೋದಿಲ್ಲ, ಇನ್ನು ಕೆಲವರು ಕೇಳದೇ ಕೊಡ್ತಾ ಇದ್ದಾರೆ. ಇದು ಈ ರೀತಿಯೆಲ್ಲ ನೋಡಿದರೆ ಸಾನ್ನಿಧ್ಯ ಇವತ್ತು ದಾನಿಗಳ ಒಂದು ಶ್ರಮದ ಫಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಖಂಡಿತವಾಗಿ ಹೇಳೋದಾದರೆ. ಅನ್ನ ಅದೇ ರೀತಿಯಲ್ಲಿ ನಮಗೆ ಕೂಡ ಏನು ಅಂತ ಹೇಳಿದರೆ, ಈ ಮಕ್ಕಳನ್ನು ಒಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಅದೊಂದು ಹಂಬಲ ಇದೆ. ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ನಡೀತಾ ಇದೆ. ನಮ್ಮ ಟೀಚರ್ಸ್ ಅವರು ಕೂಡ, ನಮ್ಮ ಕೇರ್ಟೇಕರ್ಸ್ ಆಗಲಿ ಟೀಚರ್ಸ್ ಆಗಲಿ, ಒಂದು ಒಳ್ಳೆ ರೀತಿಯ ಒಂದು ಏನು ಅರ್ಪಣಾ ಮನೋಭಾವದ ಸೇವೆಯನ್ನು ಇವರಿಗೆ ಕೊಡ್ತಾ ಇದ್ದಾರೆ. ಊಟ ತಿಂಡಿ ಕೂಡ ಹಾಗೆ, ಕೆಲವರೆಲ್ಲ ಊಟ ಕಳಿಸ್ತಾ ಇರ್ತಾರೆ. ಊಟ ಬರ್ತದೆ, ಊಟ ನಾವೊಂದು ನಮ್ದು ಇವತ್ತು ಹುಟ್ಟಿದ ಹಬ್ಬ, ನಮ್ದು ಇವತ್ತು ಹಿರಿಯರ ದೀವನ, ನಮ್ದು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಊಟ ಕಳಿಸ್ತದೆ. ನಮ್ಮಲ್ಲಿ ಉಳಿದಿದೆ ಸ್ವಲ್ಪ ತೆಗೆದುಕೊಳ್ಳಿ ಅಂತ ಹೇಳಿದರೆ ನಾವು ತಗೊಳ್ಳೋದಿಲ್ಲ, ಅದನ್ನು ತಗೊಳ್ಳಿ. ಯಾರಿಗೆ ಬೇಸರ ಆದರೂ ಪರವಾಗಿಲ್ಲ, ನಮ್ದು ಇವತ್ತು ಒಂದು ಕಾರ್ಯಕ್ರಮ ಇತ್ತು, ನಮ್ಮದು ಒಂದು ಮದುವೆ ಇತ್ತು, ನಮ್ಮಲ್ಲಿ ಸ್ವಲ್ಪ ಉಳಿದಿದೆ ಕಳಿಸ್ತೇವೆ ಅಂತ ಹೇಳಿದರೆ ನಾವು ಖಂಡಿತ ತಗೊಳ್ಳೋದಿಲ್ಲ ಅಂತದನ್ನು. ಪ್ರೀತಿಯಿಂದ ನಾವು ಊಟ ಮಾಡೋ ಮೊದಲು ಇಂಥ ಮಕ್ಕಳಿಗೂ ಕೊಡುವ ಅಂತ ಯಾರಾದರೂ ಕೊಡ್ತಾರಂತಂದರೆ ಅಂಥದ್ದನ್ನು ತಗೊಳ್ತೀವಿ. ಉಳಿದದ್ದನ್ನು ನಾವು ತಗೊಳ್ಳಿಕ್ಕಿಲ್ಲ, ಅಂಥದ್ದನ್ನು ಇಲ್ಲ ನಾವು ತಗೊಳ್ಳೋದಿಲ್ಲ ಅಂತಲೇ ನೇರವಾಗಿ ಹೇಳಿಬಿಡ್ತೀವಿ. ಬರ್ತದೆ ಕೆಲವೊಮ್ಮೆ ಎಲ್ಲ. ಈಗ ನೋಡಿ, ಈಗ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ನಡೀತದೆ. ಈಗ ನಾಡ್ದು ನಮ್ಮದು 18ನೇ ತಾರೀಕು ಇಲ್ಲಿ NSS ಮ್ಯಾಂಗ್ಳೂರು ಯೂನಿವರ್ಸಿಟಿ, ಮಂಗಳೂರು ವಿಶ್ವವಿದ್ಯಾನಿಲಯ ಗೌರ್ಮೆಂಟ್ ಕಾಲೇಜಿದ್ದು NSS ಕ್ಯಾಂಪ್ ನಡೀತದೆ ಇಲ್ಲಿ ನಾಲ್ಯಪದವು ಶಾಲೆಯಲ್ಲಿ, ಕುವೆಂಪು ಮಾದರಿ ಶಾಲೆಯಲ್ಲಿ. ಅಲ್ಲಿ ಒಂದು ಕಾರ್ಯಕ್ರಮ ಕೇಳಿದ್ದಾರೆ, 18ನೇ ತಾರೀಕು ನಮ್ಮ ಮಕ್ಕಳು ಇದೇ ಅಮರ್ ಜವಾನ್ ಕಾರ್ಯಕ್ರಮವನ್ನು ಅಲ್ಲಿ ನಡೆಸ್ತಾರೆ. ಮತ್ತು 25ನೇ ತಾರೀಕು ಬೆಳ್ತಂಗಡಿಯಲ್ಲಿ ನಮ್ಮ ಮಕ್ಕಳಿಂದ ನಾಗಾಸ್ತ್ರ, ಕುಂಭಕರ್ಣ ಕಾಳಗ ಮತ್ತು ಕಲ್ಲುಟಿಕಲ್ ಕೂಡ ನಾಟಕ ನಡೆಯುತ್ತದೆ. ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಕೇಳ್ತಾರೆ. ಆ ಕಾರ್ಯಕ್ರಮ ಕೊಡೋದು ಯಾಕೆ ಕೊಡ್ತೇವೆ ನಾವು? ಸಾಮಾಜಿಕವಾಗಿ ಒಂದು ಎಚ್ಚರವನ್ನು ಮೂಡಿಸೋದು, ಈ ಮಕ್ಕಳಿಂದಲೂ ಸಾಧ್ಯ ಇದೆ, ಮಾಡ್ತಾರೆ ಮಕ್ಕಳು. ಅದನ್ನು ತರಬೇತಿ ಮಾಡೋದು ನಮ್ಮ ಟೀಚರ್ಸ್ನವ್ರದ್ದು ಒಂದು ಶ್ರಮದ ಕೆಲಸ ಮಾಡ್ತಾರೆ. ಅವರು ಅವರ ಸ್ವಂತಿಕೆಯನ್ನು ಮರೆತು ಕೆಲಸ ಮಾಡ್ತಾರೆ. ಶನಿವಾರ ಇರಲಿ ಆದಿತ್ಯವಾರ ಇರಲಿ ಬನ್ನಿ ಅಂತ ಹೇಳಿದರೆ ಬಂದು ಕರ್ಕೊಂಡು ಹೋಗ್ತಾರೆ. ರಜೆಯ ಬಗ್ಗೆ ಅಷ್ಟೊಂದು ಗಮನ ಇರುವುದಿಲ್ಲ. ಇದು ಮುಖ್ಯ, ಅದಕ್ಕಾಗಿ ಸಾನ್ನಿಧ್ಯ ಬೆಳೆದಿದೆ. ಅದೇ ರೀತಿ ನಮ್ಮ ಟ್ರಸ್ಟಿನ ನಮ್ಮ ಟೀಮ್ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾವು ಯಾವುದನ್ನು ಒಳ್ಳೆಯದನ್ನು ಸೂಚನೆ ಕೊಡ್ತಾ ಇದ್ದೆ ಅವರು ಯಾವಾಗಲೂ ಬೇಡ ಅಂತ ಹೇಳಿದರೆ ಶ್ರೀ ಗಣೇಶ ಸೇವಾ ಟ್ರಸ್ಟ್. ಅದೇ ರೀತಿ ನಮ್ಮ ಸ್ವಯಂ ಸೇವಕರ ಒಂದು ತಂಡ ಇದೆ ಇಲ್ಲಿ, ಸಾನ್ನಿಧ್ಯ ಸೇವಕ್ ಅಂತ ಹೇಳಿಕೊಂಡು ಸ್ವಯಂ ಸೇವಕರು ಅವರಾಗೇ ಬಂದು ಕೆಲಸ ಮಾಡ್ತಾರೆ.

ಸಾನ್ನಿಧ್ಯದ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯ ಮತ್ತು ಆಸಕ್ತಿಯಿಂದ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ತಮ್ಮ ಸತತ ಪ್ರಯತ್ನದಿಂದ ತಯಾರಿಸಿದ ಹಲವಾರು ಬಗೆಯ ವೈವಿಧ್ಯಮಯ ವರ್ಣರಂಜಿತ ವಸ್ತುಗಳಾದ ಹೂದಾನಿಗಳು, ಹೂವುಗಳು, ಕ್ಯಾನ್ವಾಸ್ ಪೈಂಟಿಂಗ್, ಆಕರ್ಷಕ ಕಿವಿಯೋಲೆ ಹಾಗೂ ಬ್ರೇಸ್ಲೇಟ್ಗಳು, ಕಾಲ್ಗೆಜ್ಜೆ, ಕೀಬಂಚುಗಳು, ಹ್ಯಾಂಡ್ ಬ್ಯಾಗ್ಗಳು, ಮಿನಿ ಪರ್ಸುಗಳು, ಗೊಂಬೆಗಳು, ಯಕ್ಷಗಾನ ಕಿರೀಟ, ಟೇಬಲ್ ಮ್ಯಾಟ್ ಹಾಗೂ ಬೆಡ್ಶೀಟ್, ತಲೆದಿಂಬು ಹಾಗೂ ಅದರ ಕವರುಗಳು, ಏಪ್ರಾನ್, ರುಚಿಕರ ಹೋಮ್ಮೇಡ್ ಚಾಕ್ಲೇಟ್ಸ್, ಪಿನೈಲ್, ಕ್ಯಾಂಡಲ್ಸ್ ಮತ್ತು ಆಡಿನ ಗೊಬ್ಬರ ಮುಂತಾದ ವಸ್ತುಗಳ ಪ್ರದರ್ಶನ ಉತ್ತಮ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ.

0: ಈ ವಿಶೇಷ ಶಾಲೆಯಲ್ಲಿ ವಿಶೇಷ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ವಿವಿಧ ರೀತಿಯ ಕರಕುಶಲ ವಸ್ತುಗಳನ್ನು ಸಿದ್ಧಪಡಿಸ್ತಾರೆ. ತಾವೇ ಹೆಣಿಗೆಯಿಂದ ಅಥವಾ ಬೇರೆ ಬೇರೆ ಗೊಂಬೆಗಳನ್ನು ತಯಾರಿಸ್ತಾರೆ, ಯಕ್ಷಗಾನದ ಆಕೃತಿಗಳನ್ನು ಮಾಡುವಂಥದ್ದು, ಈ ರೀತಿಯ ಬೇರೆ ಬೇರೆ ಒಂದು ಕಸದಿಂದ ರಸ ಅಂತ ಹೇಳಬಹುದು. ಈ ಥರ ಒಂದು ಕೆಲವೊಂದು ಕರಕುಶಲ ವಸ್ತುಗಳನ್ನು ಕ್ರಾಫ್ಟನ್ನೆಲ್ಲ ಮಾಡಿಕೊಂಡು ಈ ಒಂದು ಕಲೆಗಾರಿಕೆ ಎಲ್ಲರೂ ಮೆಚ್ಚುವಂಥದ್ದು. ಈಗ ಒಬ್ಬರು ಇಲ್ಲಿಯ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ, ಕರಕುಶಲ ವಸ್ತುವನ್ನು ಮಾಡಿ. ಇವರು ಏನು ಮಾಡ್ತಾರೆ ಅಂದರೆ ಒಂದು ಯಕ್ಷಗಾನದ ಆಕೃತಿಯನ್ನು ಇವರು ಮಾಡ್ತಾರೆ. ಇವರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ, ನಿನ್ನ ಹೆಸರು?
1: ಅನೂಪ್ ಬಾಳೆಗಂತ. ನಾನು ಯಕ್ಷಗಾನ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ನಾವು ತುಂಬ ವಿಷಯನಲ್ಲಿ ಆಟ ಮಾಡ್ತಾಯಿದ್ದೆ, ತುಂಬ ಹೆಲ್ಪ್ ಮಾಡ್ತಾಯಿದ್ದೆ. ಅವರು ಮೇಕಪ್ ಮಾಡ್ತಾಯಿದ್ದೆ, ಮತ್ತು ಪೇಂಟಿಂಗ್ ಸಹ ಮಾಡ್ತಾಯಿದ್ದೆ, ಮತ್ತು ಯಕ್ಷಗಾನ ಮೋಲ್ಡಲ್ಲಿ ಎಲ್ಲ ಪೇಂಟಿಂಗ್ ಎಲ್ಲ ಪ್ರಿಪೇರ್ ಮಾಡಿ ಕಣ್ಣೆಲ್ಲ ಹಾಕ್ತೇವೆ, ನಾಮವನ್ನು ಹಾಕ್ತೇವೆ, ಸೈಡ್ ನಾಮಗಳನ್ನು ಪ್ರಿಪೇರ್ ಮಾಡ್ತೇವೆ, ಮತ್ತು ಫಿನಿಶಿಂಗ್ ನಾವೆಲ್ಲ ಮಾಡ್ತೇವೆ, ಮತ್ತು ಲೈಫ್ ಸ್ಟೇ ಹೋಮಲ್ಲಿ ಸ್ಟೇ ಮಾಡ್ತೇವೆ.
0: ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ?
1: 17 ಇಯರ್ಸಿಂದ ಇಲ್ಲಿ ಇರ್ತೇವೆ.
0: ಯಾರು ಹೇಗೆ ಕಲಿತೀರಿ ಇದನ್ನೆಲ್ಲ, ಈ ಕರಕುಶಲ ವಸ್ತುಗಳು, ಇದೊಂದು ಯಕ್ಷಗಾನದ ಆಕೃತಿಯನ್ನು ಮಾಡಲಿಕ್ಕೆ ಹೇಗೆ ಕಲಿತೀರಿ?
1: ಶುಭ ಮಿಸ್ ಅಂತ ಇದ್ದಾರೆ, ಅವರು ಸುಮ ಮಿಸ್ ಅಂತ ಇದ್ದಾರೆ, ಧನ್ಯ ಮಿಸ್ ಇದ್ದಾರೆ, ಎಲ್ಲರೂ ಸೇರಿ ಯಕ್ಷಗಾನವನ್ನು ಹೆಲ್ಪ್ ಮಾಡ್ತೇವೆ.
0: ಇದು ಮಾಡುವಾಗ ತುಂಬ ಕಷ್ಟ ಆಗಿತ್ತ ಮಾಡಲಿಕ್ಕೆ?
1: ಇಲ್ಲ, ಈಸಿ ಮಾಡಿ ಇಡ್ತೇವೆ.
0: ಒಂದು ಈ ಯಕ್ಷಗಾನದ ಗೊಂಬೆ ಮಾಡಲಿಕ್ಕೆ ಎಷ್ಟು ಸಮಯ ಸಾಕಾಗುತ್ತೆ?
1: 4 ದಿನ ಸಾಕು.
0: 4 ದಿನ ಸಾಕಾ? 4 ದಿನದಲ್ಲಿ ಆಗುತ್ತಾ? ಯಾವುದೆಲ್ಲ ವಸ್ತುಗಳು ಉಪಯೋಗ ಮಾಡ್ತೀರಿ?
1: ಪ್ಲಾಸ್ಟರ್ ಪ್ಯಾಲೇಸ್ ಅಂತ ಹಾಕ್ತಾರೆ, ಅದರಲ್ಲಿ ಪ್ರಿಪೇರ್ ಮಾಡ್ತೇವೆ, ಮೌಂಡಲ್ಲಿ ಮಾಡಿ ಪ್ರಿಪೇರ್ ಮಾಡಿ ಕಣ್ಣು ವೇಷ ಹಾಕಿ ಕಣ್ಣು ನಾಮ ಹಾಕಿ
0: ಎಲ್ಲ. ಪೇಂಟಿಂಗ್ ನೀವೇ ಮಾಡ್ತೀರಾ?
1: ಹೌದು, ಎಲ್ಲ ನಾವೇ ಮಾಡೋದು, ಕ್ಯಾನ್ವಾಸ್ ಪೇಂಟಿಂಗ್ ಎಲ್ಲ ನಾವೇ ಸೇರಿ ಎಲ್ಲ ಗಿಫ್ಟ್ ಕೊಡ್ತೇವೆ.
0: ಇದು ಯಕ್ಷಗಾನದ ಒಂದು ಆಕೃತಿ ಅಲ್ಲದೆ ಬೇರೆ ಯಾವುದೆಲ್ಲ ಏನು ಆಕೃತಿಗಳನ್ನು ಮಾಡ್ತೀರಿ?
1: 500 ರುಪೀಸ್ ಪೇವನ್ನು ಮಾಡಿ ನಾವು ಏರ್ ಬ್ಯಾಂಡ್ ಸಹ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ನಾವು ಒಬ್ಬ ಕ್ಯಾರೆಟಿಕರ್ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು.
0: ಕಿಡುಗರೆ, ಹಾಗೆ ನಮ್ಮ ಜೊತೆ ಮತ್ತೋರ್ವ ವಿದ್ಯಾರ್ಥಿ ಇದ್ದಾರೆ, ಅವರು ಕೂಡ ಕರಕುಶಲ ವಸ್ತುಗಳನ್ನು ತಯಾರಿಸ್ತಾರೆ. ಇವರು ಏನು ಮಾಡ್ತಾರೆ ಮತ್ತು ಯಾವೆಲ್ಲ ವಸ್ತುಗಳನ್ನು ಇವರು ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವರಲ್ಲಿ ಕೇಳೋಣ. ನಿನ್ನ ಹೆಸರು?
2: ಸೂರಜ್.
0: ಸೂರಜ್, ಎಲ್ಲಿಂದ ಬಂದಿದ್ದೀರಾ?
2: ಹೊಸನಗರದಿಂದ ಬಂದಿದ್ದೇನೆ.
0: ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ?
2: 6 ವರ್ಷ ಆಗಿತ್ತು. ಟೀಚಿಂಗ್ ಮಾಡ್ತೇನೆ, ಯಕ್ಷಗಾನ ಕಿರೀಟ ಮಾಡ್ತೇನೆ, ಮತ್ತು ಹೂವಿನ ಚಿತ್ರ ಮಾಡ್ತೇನೆ, ಬ್ಯಾಗ್ ಮಾಡ್ತೇನೆ, ಅಷ್ಟು ಮಾಡ್ತೇನೆ.
0: ಎಲ್ಲಿ ಎಲ್ಲಿ ಎಲ್ಲೆಲ್ಲ ಮಾರಾಟ ಮಾಡಲಿಕ್ಕೆ ಹೋಗಿದ್ದೀರಿ?
2: ಅದು ಕದ್ರಿ ಪಾರ್ಕ್.
0: ಬೇರೆ ಕಡೆ ಹೋಗಿದ್ದೀರಾ? ಇಲ್ಲ,
2: ಹೋಗಿದ್ದೇನೆ. ಅದು ಇದು ಯಕ್ಷಗಾನಕ್ಕೆ ಹೋಗಿದ್ದೇನೆ.
0: ನೀವು ಯಕ್ಷಗಾನ ಪಾಠ ಮಾಡ್ತೀರಾ?
2: ಹೌದು.
0: ಯಾವ ಪಾತ್ರ ಮಾಡ್ತೀರಿ ಯಕ್ಷಗಾನ?
2: ಭಕ್ತ ಪರ್ವದಲ್ಲಿ ಇದು ಹಿರಣ್ಯಕಶ್ಯಪ ಮಾಡಿದ್ದೆ, ಮತ್ತು ಇದು ನಾಗಸ್ತ್ರ ಕುಂಭಕರ್ಣ ಇತ್ತು, ಅದರಲ್ಲಿ ಇಂದ್ರಜಿತ್ ಪಾತ್ರ ಮಾಡಿದ್ದೆ. ಲಂಕದಹನದಲ್ಲಿ ರಾವಣ ಮಾಡಿದ್ದೆ, ಮತ್ತು ಸೀತಾಪರಾಣದಲ್ಲಿ ರಾಮನ್ ಪಾಠ ಮಾಡಿದ್ದೆ. ನುಳ್ಳಂಗ್ ಕಟ್ ಮಾಡ್ತೇನೆ, ಮತ್ತು ಇದು ಟೀಚಿಂಗ್ ಮಾಡ್ತೇನೆ, ಮತ್ತು ಕಂಪ್ಯೂಟರ್ ಮಾಡ್ತೇನೆ, ಡಾಟಾ ಎಂಟ್ರಿ ಕ್ಲಾಸ್.
0: ತುಂಬ ಕಷ್ಟ ಆಗಿತ್ತ ಇದೆಲ್ಲ ಕಲೀಲಿಕ್ಕೆ? ಕಷ್ಟ ಆಗ್ತಿತ್ತ?
2: ಇಲ್ಲ, ತುಂಬ ಕಷ್ಟ ಆಗಲಿಲ್ಲ. ಅದು ಹೇಳ್ಕೊಡ್ತಾರೆ, ಅದನ್ನು ಮಾಡಬೇಕು.
0: ಯಾವ ಚಿತ್ರ ಬಿಡಿಸಿದ್ರಿ ಇದುವರೆಗೂ?
2: ಅಲ್ಲಿವರೆಗೆ ಅದು ಮನೆ ಚಿತ್ರ ಬಿಡಿಸಿದ್ದೆ ಮೊದಲು, ಹೂವಿನ ಚಿತ್ರ ಬಿಡಿಸಿದ್ದೆ, ಮತ್ತು ಇದು ಕಿರೀಟ ಚಿತ್ರ ಬಿಡಿಸಿದ್ದೆ, ಮತ್ತು ಮರ ಚಿತ್ರ ಬಿಡಿಸಿದ್ದೆ.
0: ನಿಮ್ಮ ಹೆಸರು?
3: ನಿಶ್ಚಯ ಅಂತ. ಬ್ಯಾಂಗ್ಳೂರಿಂದ ಒಂದು ವಾಸ ಇದೆ ಹಿಂದಿದ್ದೀನಿ. ಕಾಫ್ಟ್ ಇದು ಇದು ಮಾಡ್ತೀವಿ, ಪೈಂಟ್ ಎಕ್ಸಗನ್ ಆಗಿದ್ದಕ್ಕೆ ಬ್ಯಾಗ್ಸ್ ಉಲ್ಲಂದು ಇದು ಮ್ಯಾಟ್ ಮಾಡ್ತೀವಿ. ಆಮೇಲೆ ಇದು ಮಿಸಿಂಗ್ ಟ್ರೈಲರ್ ಹೊಲಿತೀವಿ, ಮೆಷಿನರಿ ಡಾಟಾ ಎಂಟ್ರಿ ಕಂಪ್ಯೂಟರ್ ಮಾಡ್ತೀವಿ, ಕೀ ಚೈನ್ಸ್ ಅದೆಲ್ಲ ಮಾಡ್ತೀವಿ. ಥ್ಯಾಂಕ್ ಯು.
4: ನನ್ನ ಹೆಸರು ಶುಭ ಅಂತ. ನಾನು ಸಾನ್ನಿಧ್ಯದಲ್ಲಿ ಒಂದು 15 ವರ್ಷ ಆಯಿತು ಕೆಲಸ ಮಾಡೋದು. ನಾನು ಕ್ರಾಫ್ಟ್ ಇನ್ಸ್ಟ್ರಕ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ನಾವು ಯಾವ ರೀತಿ ಕಲಿಸಬೇಕು ಅಂದರೆ, ಇವರು ನಾರ್ಮಲ್ ಮಕ್ಕಳಾಗೇ ಅಲ್ಲ, ಇವರಿಗೆ ನಾವು ಹಂತ ಹಂತವಾಗಿ, ಅದು ಅಂದರೆ 1 ವೀಕ್ ತಗೊಳ್ಬೋದು, 2 ವೀಕ್ಸ್, 1 ಮಂತ್ ತಗೊಳ್ಬೋದು. ಅವರಿಗೆ ಹಂತ ಹಂತವಾಗಿ ತಗೊಳ್ಳುವಾಗ ಅಂದರೆ, ಒಂದು ಕ್ಯಾನ್ವಸ್ ಬೋರ್ಡ್ ನಾವು ಈಗ ಪೇಂಟಿಂಗ್ ಮಾಡಬೇಕು ಅಂತಂದರೆ, ಅವರಿಗೆ ಪೇಂಟಿಂಗ್ ನಾವು ಬ್ರಷಲ್ಲಿ ಕಲಿಸ್ಲಿಕ್ಕೂ ಕಷ್ಟ ಆಗ್ತದೆ. ಕೆಲವು ಮಕ್ಕಳಿಗೆ ನಾವು ಸ್ಪಾಂಜ್, ಪ್ಲಾಸ್ಟಿಕ್ ಆ ರೀತಿಯಾಗಿ ಅದನ್ನು ಹಿಡ್ಕೊಂಡು ಅವರಿಗೆ ನಿಧಾನವಾಗಿ ನಾವು ಕಲಿಸ್ತಾ ಬರಬೇಕು. ಕೆಲವು ಮಕ್ಕಳು ಬೇಗನೆ ಅದನ್ನು ಕಲಿತಾರೆ, ಕೆಲವು ಮಕ್ಕಳು ನಿಧಾನವಾಗಿ ಕಲಿತಾರೆ. ಅದೇ ರೀತಿ ಕೆಲವು ಯಕ್ಷಗಾನ ಕಿರೀಟ, ಅದು ಹಂತವಂತವಾಗಿ ರಿಬ್ಬನ್ ಯಾವ ರೀತಿ ಹಾಕಬೇಕು, ಉಲನ್ ಯಾವ ರೀತಿ ಮಾಡಬೇಕು, ಅದು ಬೀಡ್ಸನ್ನು ಯಾವ ರೀತಿ ಅಂಟಿಸುವುದು ಅಂತ ನಾವು ಎಲ್ಲ ಹೇಳಿಕೊಡಬೇಕಾಗ್ತದೆ. ಒಳ್ಳೆ ರೀತಿಯಲ್ಲಿ ಅವರು ಸ್ಪಂದನೆ ಕೊಡ್ತಾರೆ ನಮಗೆ. ಅದೇ ರೀತಿ ಅವರು ನಮ್ಮ ಕ್ರಾಫ್ಟ್ ಮಾಡೋದಲ್ಲದೆ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇದ್ದಾರೆ, ಸ್ಪೋರ್ಟ್ಸಲ್ಲಿ, ಮತ್ತು ಡ್ಯಾನ್ಸಿಂಗ್, ಯಕ್ಷಗಾನ, ಸಾಂಗ್ ಎಲ್ಲ ಹೇಳ್ತಾರೆ. ಕೆಲವು ಮಕ್ಕಳಿಗೆ ಯಕ್ಷಗಾನ ಪ್ರೊಫೆಷ್ನಲ್ ಆರ್ಟಿಸ್ಟ್ನವರು ಬಂದು ನಮಗೆ ಸರ್ನವರು ಬಂದು ಕಲಿಸ್ತಾರೆ. ಅದನ್ನು ನಾವು ದಿವಸ ಆಗಲ್ಲ, ಅವರಿಗೆ ಫಸ್ಟ್ ಸ್ಟೇಜ್ ನಾವು ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಕಲಿಸಬೇಕಾದ್ರೆ ಒಂದೂವರೆ ವರ್ಷವೇ ಅವರಿಗೆ ತಾಗ್ತದೆ. ಈಗ ಅವರು ಅದನ್ನು ಬೇಗ ಕಲಿತಾರೆ, ಆ ಬೀಟ್ಸಿಗೆ ತಕ್ಕ ಮಾಡ್ತಾರೆ. ಮಕ್ಕಳಿಗೆ ಹೇಳಲಿಕ್ಕೆ ಆಗುವುದಿಲ್ಲ, ಆದರೆ ನಾವು ರೆಕಾರ್ಡ್ ಮಾಡಿ ಅದನ್ನು ಕಲಿಸಬೇಕಾಗ್ತದೆ. ಅದೇ ರೀತಿ ಡ್ಯಾನ್ಸ್ ಕೂಡ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಬೀಡ್ಸ್ ಹಾಕಿ ಹಾಕಿ 1 2 3 ಸ್ಟೆಪ್ ಹೇಳಿಕೊಂಡು ನಾವು ಮಾಡಿಸ್ತೇವೆ. ಇವರು ಮಾಡುವಂಥ ವಸ್ತುಗಳು ನಾವು ಇಯರ್ಲಿ ನಾವು ಕದ್ರಿ ಪಾರ್ಕಲ್ಲಿ ಎಕ್ಸಿಬ್ಯೂಟ್ ಮಾಡ್ತೇವೆ. ಅಲ್ಲಿ ನಮಗೆ ತುಂಬ ಕೆಲವೊಮ್ಮೆ ಹೊರಗಿಂದ ಆರ್ಡರ್ ಅಲ್ಲಿಯೇ ಬರ್ತದೆ, ಅಲ್ಲಿ ಮತ್ತೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ. ಒಮ್ಮೊಮ್ಮೆ ನಮಗೆ ಬೇರೆ ಕಡೆ ಆರ್ಡರ್ ಲಯನ್ಸ್ ಅವರು ಮತ್ತು ಬೇರೆ ಬೇರೆ ಸಂಸ್ಥೆಯವರು ಬಂದು ನಮಗೆ ಯಕ್ಷಗಾನ ಕಿರೀಟ 400 500 ಅಷ್ಟೆಲ್ಲ ತಗೊಂಡು ಹೋಗ್ತಾರೆ. ಎಲ್ಲ ಗ್ರೀಟಿಂಗ್ ಕಾರ್ಡ್ ಮತ್ತು ದೀಪಾವಳಿ ಟೈಮಲ್ಲಿ ಗ್ರೀಟಿಂಗ್ ಕಾರ್ಡ್ಸ್, ದೀಪ ದೀಯಾ ಉಂಟಲ್ಲ ಅದನ್ನೆಲ್ಲ ಡೆಕೊರೇಷನ್ ಮಾಡಿ ಮಕ್ಕಳು ಕೊಡ್ತಾರೆ. ಅಂದರೆ ಆರ್ಡ್ರ್ ಬರ್ತದೆ ನಮಗೆ, ಹೊರಗಿಂದ ಆರ್ಡ್ರ್ ಬಂದು ಅದನ್ನು ನಾವು ರೆಡಿ ಮಾಡಿ ಕೊಡ್ತೇವೆ. ಅದೇ ರೀತಿ ಬ್ಯಾಗ್ಸ್ ಅದನ್ನೆಲ್ಲ ರೆಡಿ ಮಾಡಿ ಯಕ್ಷಗಾನ ಕಿರೀಟ ಸ್ಮರಣಿಕೆ ನಮಗೆ ಸಮಾರಂಭಕ್ಕೆಲ್ಲ ತುಂಬ ಆರ್ಡ್ರ್ ಬರ್ತದೆ. ಅದೇ ರೀತಿ ಹೂವಿದ್ದು ಉಂಟು, ಅದು ಸಹ ತುಂಬ ನಮಗೆ ಹೊರಗಡೆಯಿಂದ ಆರ್ಡ್ರ್ ಬಂದು ತುಂಬ ತಗೊಂಡು ಹೋಗ್ತಾರೆ. ಮಕ್ಕಳಿಗೆ ನಾವು ಹೇಳಿಕೊಡುವಾಗ ಅಂದರೆ ಮಾಡ್ತಾರೆ, ಎಲ್ಲ ಮಕ್ಕಳು ಮಾಡ್ತಾರೆ. ಆಲ್ಮೋಸ್ಟ್ ಲಾಸ್ಟಿಗೆ ಸ್ವಲ್ಪ ಫಿನಿಷಿಂಗ್ ಎಲ್ಲ ನಾವು ಕೊಡಬೇಕಾಗ್ತದೆ, ಅಬ್ಸರ್ವೇಷನ್ ಇರಬೇಕಾಗ್ತದೆ ಮಕ್ಕಳಲ್ಲಿ. ನಾನು ಮೊದಲಿಗೆ ಬರುವಾಗ ನಾನು ಎನಿಸ್ತಾ ಇದ್ದೆ ಈ ಮಕ್ಕಳ ಜೊತೆ ತುಂಬ ಕಷ್ಟ ಆಗ್ಬೋದು ಅಂತ, ಆದರೆ ಈ ಮಕ್ಕಳ ಪ್ರೀತಿ ನಮಗೆ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಈಗ ನನಗೆ ಅವರೊಂದಿಗೆ ಕೆಲಸ ಮಾಡುವಾಗ ಯಾವ ರೀತಿಯ ತೊಂದರೆಗಳಾಗುವುದಿಲ್ಲ, ಯಾವುದು ಕಷ್ಟ ಅಂತ ಅನಿಸುವುದಿಲ್ಲ. ನಮ್ಮಕ್ಕಿಂತ ಅವರೇ ಹುಷಾರಿರ್ತಾರೆ, ಅವರೇ ಈ ರೀತಿ ಮಾಡಬೇಕು, ಮಿಸ್ ಅದು ಮಾಡುವ, ಮಿಸ್ ಇದು ಮಾಡುವ ಅಂತ ಹೇಳ್ತಾ ಇರ್ತಾರೆ.

0: ಅರ್ಷಿತ.
1: ಎಲ್ಲಿಂದ ಬಂದಿದ್ದೀರಾ?
0: ಬಂಟ್ವಾಳ.
1: ಎಷ್ಟು ವರ್ಷದಿಂದ ಇದ್ದೀರಾ?
0: 5 ವರ್ಷ. 15 ವರ್ಷ.
1: ಏನೆಲ್ಲ ಕ್ರಾಫ್ಟ್ ಮಾಡ್ತೀರಿ? ಏನೆಲ್ಲ ಮಾಡೋಕ್ಕೆ ಕಲ್ತಿದ್ದೀರಿ?
0: ಫಿನೈಲ್ ಮತ್ತೆ ಹೂ, ಕ್ಯಾಂಡಲ್. ಡ್ಯಾನ್ಸ್ ಮಾಡ್ತೇನೆ.
1: ಎಲ್ಲೆಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ಹೋಗಿದ್ದೀರಿ?
0: ದುಬೈಗೆ ಹೋಗಿದ್ದೇನೆ, ಕತಾರಿಗೆ ಹೋಗಿದ್ದೇನೆ.
1: ಬೇರೆ ಯಾವುದೆಲ್ಲ ಮಾಡ್ತೀರಿ? ಹೂ ಅಲ್ಲದೆ
0: ಪೇಪರ್ ಕವರ್ ಮಾಡ್ತೇನೆ. ಶೈಮ, ನಾನು ಮನೆಯಿಂದ ಮುಂಬೈ. 5 ವರ್ಷ.
1: ಏನೆಲ್ಲ ಕಲ್ತಿದ್ದೀರಿ ಇಲ್ಲಿ?
0: ತರಕಾರಿ ಕಟ್ ಮಾಡಿದ್ದು, ಬೇರೆ ಕವರು ಮಾಡುವುದು.
2: ನನ್ನ ಹೆಸರು ಪ್ರೀತಿ, ನನ್ನದು ಮನೆ ಮುಲ್ಕಿ.
1: ಏನೆಲ್ಲ ಕಲ್ತಿದ್ದೀರಿ ಇಲ್ಲಿ? ಏನೆಲ್ಲ ಮಾಡ್ತಾ ಇದ್ದೀನಿ?
2: ನಾನು ಹಿಂಗ್ ಮಾಡ್ತಿದ್ದೇನೆ, ಮತ್ತೆ ಹೂ ಮಾಡ್ತೀನಿ, ತರಕಾರಿ ಕಟ್ ಮಾಡ್ತೀನಿ, ಮತ್ತು ಡ್ಯಾನ್ಸ್ ಮಾಡ್ತೀನಿ. ಹೌದು.
3: ನನ್ನ ಹೆಸರು ಅನನ್ಯ, ನನ್ನ ಊರು ಶೃಂಗೇರಿ. ತರಕಾರಿ ಕಟ್ಟಿಂಗು, ಹೂ ಮಾಡ್ತೀನಿ, ಕ್ಯಾಂಡಲ್.
4: ನನ್ನ ಹೆಸರು ಬೀನಾ, ನಾನಿಲ್ಲಿ 17 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಕೃತಕ ಹೂವು ಮಾಡೋದು, ಕ್ಯಾಂಡಲ್ ತಯಾರಿಕೆ, ಫಿನಾಯ್ಲ್ ತಯಾರಿಕೆ, ಮತ್ತು ಮಕ್ಕಳ ಎಬಿಲಿಟಿ ಪ್ರಕಾರ ಯಾವುದೆಲ್ಲ ಬೇಕೋ ಅದನ್ನು ನಾವು ಮಾಡಿಸ್ತಾ ಇದ್ದೇವೆ. ಬೆಳಿಗ್ಗೆ ಹಾಸ್ಟೆಲಿಗಿರುವ ವೆಜಿಟೇಬಲ್ಸ್ ಕಟ್ಟಿಂಗ್ ಅದು ಕೂಡ ಮಾಡ್ತೇವೆ. ಮತ್ತು ಮಕ್ಕಳಿಗೆ ಯಾವುದೆಲ್ಲ ಬೇಕು ಕಲಿಸ್ಲಿಕ್ಕೆ ಆಗುವಂಥದ್ದನ್ನು ನಾವು ಕಲಿಸ್ತಾ ಇದ್ದೇವೆ. ಒಂದು ಹೂವು ಮಾಡಲಿಕ್ಕೆ ಮಕ್ಕಳಿಗೆ, ಒಂದು ಮಗುವಿಗೆ 3 ತಿಂಗಳು ತಗೊಳ್ತೇವೆ. ಒಂದು ರಿಂಗ್ ಮಾಡೋದಾಗಲಿ, ಒಂದು ಕಟ್ಟಿಂಗ್ ಪ್ಲೇಯರ್ ಹಿಡಿಯೋದು ಕೂಡ ನಾವು ಕಲಿಸಬೇಕಾಗ್ತದೆ. ಕಟ್ಟಿಂಗ್ ಪ್ಲೇಯರ್, ಕತ್ತರಿ ಹಿಡಿಲಿಕ್ಕೆ, ಅದನ್ನು ಕಲಿಸಿ ಮತ್ತು ಮಕ್ಕಳು ಲಾಸ್ಟಿಗೆ ಫೈನಲ್ ಹೂ ತಯಾರಿಕೆಯನ್ನು ಮಾಡ್ತಾರೆ. ಮತ್ತು ಫಿನಾಯಿಲ್ ಕೂಡ ಹಾಗೆ ಮಕ್ಕಳಿಗೆ ಕಲಿಸುವಾಗ ಮೆಥಡ್ ಪ್ರಕಾರ ಕಲಿಸ್ತಾ ಇದ್ದೇವೆ. ಕ್ಯಾಂಡಲ್ ಕೂಡ, ಕ್ಯಾಂಡಲ್ ಮಾಡುವಾಗ ಬೆಂಕಿಯಲ್ಲಿ ಮಾಡುವಾಗ ಅದನ್ನು ಸ್ವಲ್ಪ ಜಾಗೃತೆಯನ್ನು ಫಸ್ಟ್ ನಾವು ಕಲಿಸಬೇಕಾಗ್ತದೆ, ಮುಂಜಾಗ್ರತೆಯನ್ನು. ಮತ್ತು ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾ ಹೋಗ್ತೇವೆ. ನಾವು ಹೇಳಿದರೆ ನಾವು ನಾರ್ಮಲ್ ಮಕ್ಕಳಾಗಿ ನಾವು ಈ ಮಕ್ಕಳನ್ನು ಟ್ರೀಟ್ ಮಾಡ್ತೇವೆ. ಅವರು ಸ್ಪೆಷಲ್ ಮಕ್ಕಳು ಅಂತ ನಮಗೆ ಒಂದು ದಿವಸವೂ ಬರುವುದಿಲ್ಲ ಭಾವನೆ. ಅವರೊಟ್ಟಿಗೆ ಖುಷಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತೇವೆ. ತುಂಬ ಇದೆ ಸರ್ ಬೇಡಿಕೆ. ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ಮಂತ್ಲಿ ತುಂಬ ಫ್ಲವರ್ ಹೋಗ್ತದೆ. ಬೇಡಿಕೆ ಇದೆ, ತುಂಬ ಬೇಡಿಕೆ ಇದೆ. ಇಲ್ಲಿ ನನ್ನ ಕ್ಲಾಸಲ್ಲಿರೋ ಮಕ್ಕಳೆಲ್ಲ ಎಬೋ 14 ಇಯರ್ಸ್ ಗರ್ಲ್ಸ್. ಒಂದು ಮಗು ಮಾತ್ರ ಮನೆಗೆ ಹೋಗ್ತದೆ, ಮತ್ತೆ ಎಲ್ಲರೂ ಹಾಸ್ಟೆಲಲ್ಲಿ ಇರೋದು. ಟಿಲ್ 35 ಇಯರ್ಸ್ ವರೆಗೆ ಇದ್ದಾರೆ ಈ ಕ್ಲಾಸಲ್ಲಿ. ಓಮ್ ಸೈನ್ಸ್ ಕ್ಲಾಸ್ ಇದು.
1: ಮೊದಲು ಈಗ ಈ ಮಕ್ಕಳಿಗೆ ಕಲಿಸುವಂಥ ಕೆಲಸ ಕಷ್ಟ ಅನಿಸುತ್ತೆ ನಿಮಗೆ?
4: ಇಲ್ಲ ಸರ್, ಕಷ್ಟ ಅಂತ ಹೇಳಿದರೆ ಯಾವಾಗಲೂ ಅದು ಕಷ್ಟನೇ. ಮಕ್ಕಳೊಟ್ಟಿಗೆ ಸೇರಿಕೊಂಡು ನಾವು ಕೂಡ ಹ್ಯಾಪಿಯಾಗಿ ಕಲಿಸ್ತಾ ಹೋಗ್ತೇವೆ. ಸಾಮಾನ್ಯರಾಗಿ ಈ ಮಕ್ಕಳನ್ನು ಕೂಡ ಸಮಾನವಾಗಿ ಸಮಾಜ ಗುರುತಿಸಬೇಕು. ಸಾಮಾನ್ಯರಾಗಿ ಇವರನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು ಎಲ್ಲರೂ ಸೇರಿಕೊಂಡು.
5: ಈಗ ಸುಮಾರು 10 ಯಕ್ಷಗಾನದ ಪ್ರಸಂಗಗಳು ನಮ್ಮಲ್ಲಿ ನಮ್ಮ ಮಕ್ಕಳು ಪ್ರದರ್ಶನ ಮಾಡಿದ್ದಾರೆ. 10 ಯಕ್ಷಗಾನಗಳು ಶರತ್ ಕದ್ರಿ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಆದರೆ ಮುಖ್ಯವಾಗಿ ನಾನು ಹೇಳೋದು ಅಂತ ಹೇಳಿದರೆ, ದೀಕ್ಷಿತ್ ಮತ್ತು ಸುಚೇತ್ ಪ್ರತಿದಿನ ಅಪರಾಹ್ನ 1:30 ಗಂಟೆಗೆ ಬರ್ತಾರೆ ಇಲ್ಲಿಗೆ ಮಕ್ಕಳಿಗೆ ತರಬೇತಿ ಮಾಡಲಿಕ್ಕೆ. ಪ್ರತಿದಿನ 1:30 ಗಂಟೆಗೋ ಯಾವಾಗ ಆಯಿತು ಅಂತ ಗೊತ್ತಾಗಬೇಕಾದ್ರೆ ಅವರನ್ನು ನೋಡಬೇಕು ನಾವು. ಆ ರೀತಿಯಾಗಿ ನಡೀತಾ ಇದೆ, ಕೊಡ್ತಾರೆ. ಬಟ್ ಮಕ್ಕಳಿಗೆ ಆ ರೀತಿ, ಯಾಕಂದರೆ ಯಕ್ಷಗಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಶ್ರೇಷ್ಠ ಕಲೆ, ಗಂಡು ಕಲೆ. ನಮ್ಮ ಶರತ್ ಕುಮಾರ್ ಕದ್ರಿ ಹವ್ಯಾಸಿ ಕಲಾವಿದರು, ಅವರ ಸ್ನೇಹಿತರನ್ನೆಲ್ಲ ಸೇರಿಸಿಕೊಂಡು ಇದನ್ನು ಒಂದು ರೆಕಾರ್ಡ್ ಮಾಡೋದು, ಮಕ್ಕಳಿಗೆ ತರಬೇತಿ ಮಾಡೋದು ಭಾಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೇವೆ. ಡ್ಯಾನ್ಸ್ ಥೆರಪಿ ಇದೆ ನಮ್ಮಲ್ಲಿ, ದೊಡ್ಡ ದರ್ಪಣದ ಮುಂದೆ, ಕನ್ನಡಿಯ ಮುಂದೆ ಟೀಚರ್ಸ್ ಮತ್ತು ಮಕ್ಕಳು ನಿಂತುಕೊಂಡು ಡ್ಯಾನ್ಸ್ ಮಾಡುವಂಥದ್ದು ಅದೆಲ್ಲ ನಡೀತದೆ. ಪರಿಣಾಮಕಾರಿಯಾದಂಥ ಒಂದು ತರಬೇತಿಯ ಮುಖಾಂತರವೇ ಮಕ್ಕಳನ್ನು ಆ ಮಟ್ಟಕ್ಕೆ ತರಲಿಕ್ಕೆ. ಈಗ ಅಲ್ಲಿ ಭಾಗವತಿಗೆ ಒಬ್ಬ ಕೂತ್ಕೊಳ್ತಾನೆ ಭರತ್ ಅಂತ ಹೇಳಿಕೊಂಡು, ಅವನು ಭಾಗವತಿಗೆ ಹೇಳುವಾಗ ಅಲ್ಲಿ ಆ ಏನಾದರೂ ರೆಕಾರ್ಡ್ ಮಾಡಿದ್ದು ಅಂತ ಅಲ್ವೇ ಅಲ್ಲ ಅನಿಸ್ತದೆ, ಅವನೇ ಹೇಳುವಾಗೆ ಅನಿಸ್ತಾ ಇದೆ. ಎಷ್ಟೋ ಜನ ಕೇಳಿದ್ದಾರೆ ನಿಮ್ಮ, ಹೌದು ಅಷ್ಟೋ ಜನ ಹೇಳ್ತಾ ಇದ್ದಾರೆ. ಸೊ ಆ ರೀತಿಯಾಗಿ, ಸೊ ಈ ರೀತಿಯ ಅಭಿನಯದಿಂದಲೇ ಜನರು ಹೇಳ್ತಾ ಇರೋದು ಅವರು ಅಲ್ಲಿಯ ಮಕ್ಕಳಲ್ಲ, ಕೆಲವೆಲ್ಲ ಹೊರಗಿನಿಂದ ತಂದು ಅವರು ಸೇರಿಸಿಕೊಳ್ತಾರೆ ಅಂತ ಹೇಳಿಕೊಂಡು. ಖಂಡಿತ ನಾವು ಆ ಕೆಲಸ ಮಾಡಿಲ್ಲ. ಅದೇ ರೀತಿ ಇದು ಕ್ರಾಫ್ಟ್ ಇದು ಕೂಡ, ಪ್ರತಿಯೊಂದು ವಿಚಾರ ಮಕ್ಕಳಿಗೆ ಕೂಡ ಕ್ರಾಫ್ಟ್ ಇದು. ಅಂದರೆ ಕ್ರಾಫ್ಟ್ ಅಂತ ಹೇಳಿದರೆ ಆ ಕೌಶಲಗಳು ಅದು ಏನು ಅಂತ ಹೇಳಿದರೆ ಅದು ನೋಡಬೇಕಾದ್ರೆ ಅಲ್ಲಿ ಒಬ್ಬರು ಟೀಚರ್ ಇರಬೇಕು. ಹೆಚ್ಚು ಜನ ಟೀಚರ್ಸ್ ಆ ವಿಭಾಗದಲ್ಲಿದ್ದಾರೆ. ಆ ಮಕ್ಕಳಿಗೆ ಆ ರೀತಿ ತರಬೇತಿ ಕೊಡೋ ಮೂಲಕ ಅದನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮಾರ್ಕೆಟಿಂಗ್ ಸಿಗುತ್ತೆ. ಅದಕ್ಕೆ ಆ ಚಂದ ಇದೆ, ಇದು ಈ ಮಕ್ಕಳು ಮಾಡಿದ ಒಂದು ಕೊಂಡೋಗುವ ಎಂಬ ಭಾವನೆ ಬರಬಾರ್ದು. ಇದು ನಮಗೆ ಉಪಯೋಗಕ್ಕೆ ಬರ್ತದೆ. ಎಷ್ಟೋ ಜನ ಇಲ್ಲಿಗೆ ಬಂದು ಫಿನಾಯ್ಲ್ ತಗೊಂಡೋಗ್ತಾರೆ, ನಿಮ್ಮದು ಫಿನಾಯ್ಲ್ ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳಿಕೊಂಡು. ಎಷ್ಟು ಕಡೆಗಳಲ್ಲಿ ನಮ್ಮ ಪೇಪರ್ ಬ್ಯಾಗ್, ನ್ಯೂಸ್ ಪೇಪರ್ ಬ್ಯಾಗ್ಸ್ಗಳೆಲ್ಲ ಹೋಗ್ತಾ ಇದೆ, ಮತ್ತು ಬ್ರೌನ್ ಶೀಟ್ನಿಂದ ಕವರ್ಗಳು ಎಷ್ಟು ಮೆಡಿಕಲ್ಸಿಗೆಲ್ಲ, ಮತ್ತು ಫ್ಯಾನ್ಸಿ ಸ್ಟೋರಿಗೆಲ್ಲ ನಮ್ಮಿಂದ ಹೋಗ್ತಾ ಇದೆ. ಇದು ಒಂದು ರೀತಿಯ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ. ಯಾರೋ ಹೇಳಿದರು ಮೆಷನ್ ತಂದಿಡಿ ಬೇಗ ಆಗುತ್ತೆ ಅಂತ. ಆದರೆ ಮೆಷನ್ ತಂದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಮಕ್ಕಳಿಗೆ ಆ್ಯಕ್ಟಿವಿಟಿ ಸಿಗೋಲ್ಲ. ಅದಕ್ಕಾಗಿ ಇದೇನ್ನೇ ಮುಂದುವರಿಸಿದ್ದೇವೆ ಪ್ರತಿಯೊಂದು ಕೆಲಸಗಳು ಕೂಡ. ಮತ್ತು ಯೋಗ ತರಬೇತಿ ಇದೆ, ಮತ್ತು ಗೇಮ್ಸ್ ಕೂಡ ತರಬೇತಿ ಕೊಡ್ತಾರೆ. ಎಲ್ಲದರಲ್ಲೂ ಕೂಡ ತರಬೇತಿ, ಎಲ್ಲ ಜ್ಞಾನ ಈಗ ಹೇಳೋದು.

ಆಗ ಎಣಿಸ್ಕೊಂಡ್ರೆ ಆಗ ಪೇರೆಂಟ್ಸಿಗೆ ಎಷ್ಟು ಖುಷಿ. ಅವನಿಗೂ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಇನ್ನು ಕೆಲವು ಇಲ್ಲಿ ಹಾಸ್ಟೆಲ್ ಮಕ್ಕಳು ಇಲ್ಲಿ ಬಂದರೆ ಅವರಿಗೆ ಮನೆಗೆ ಹೋಗ್ಲಿಕ್ಕೆ ಬೇಡ. ಒಂದು ತಾಯಿ ನನ್ನ ಹತ್ರ ಅಳುತ್ತಾ ಬಂದೊಮ್ಮೆ ಹೇಳಿದುಂಟು, ಸರ್ ಅವ ಬರುವುದಿಲ್ಲಂತೆ ಸರ್, ಅವನನ್ನು ಒಂದು ಕಳಿಸಿ ಸರ್ ಅಂತ ಹೇಳಿಕೊಂಡು ಕಾರವಾರದ ಒಬ್ಬ ಹುಡುಗ. ನಾನು ಮತ್ತೆ ಹೋಗಿ ನೋಡಮ್ಮ ಅವನು ಸ್ವಲ್ಪ ಕೊಂಕಣಿಯಲ್ಲಿ ಮಾತಾಡಿ, ಅವರು ಕೊಂಕಣಿ ಇದ್ದರು, ಅವರಲ್ಲಿ ಮಾತಾಡಿ ನೀನು ಹೋಗು, ನಿನ್ನನ್ನು 2 ದಿವಸ ಕಳೆದ ಮೇಲೆ ತಂದು ಬಿಡ್ತಾನಂತೆ, ನೀನು ದಯಮಾಡಿ ಹೋಗು ಮಗ ಅಂತ ಹೇಳಿಕೊಂಡು ಹೇಳಿದ ಮೇಲೆ ಅವು ಹೊರಟೋದ. ಸೊ ಈ ರೀತಿ ಅಂದರೆ ಇದೊಂದು ಬಾಂಧವ್ಯ, ಒಂದು ಬೆಸುಗೆ, ಒಂದು ಸ್ಪಂದನೆ. ಆ ರೀತಿಯಾಗಿ ಈ ಮಕ್ಕಳ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡಾಗ ಖಂಡಿತವಾಗಿ ಆ ಮಕ್ಕಳಿಗೆ, ನಾನು ಟೀಚರ್ಸ್ಗೆ ಹೇಳುವುದದೇ, ನನ್ನ ಟೀಚರ್ಸಿಗೆ, ನಿಮ್ಮ ಐಶ್ವರ್ಯ ಆಸ್ತಿ, ನಿಮ್ಮ ಸಂಪತ್ತು, ನಿಮ್ಮ ತಿಂಡಿ ತಿನಸು ಆ ಮಕ್ಕಳಿಗೆ ಯಾವುದು ಬೇಡ, ಒಂದು ಪ್ರೀತಿ ಮಾತ್ರ ಬೇಕು ಆ ಮಕ್ಕಳಿಗೆ. ಅದನ್ನು ಕೊಡಿ, ಅದನ್ನು ಕೊಡಿ. ನೀವು ಶಾಲೆ ಒಳಗೆ ಬರುವಾಗ ನೀವೇನೋ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿದ್ದರೆ ಗೇಟ್ನ ಹತ್ರ ಇಡಿ, ಒಳಗೆ ಬರುವಾಗ ಲವಲವಿಕೆಯಿಂದ ಬನ್ನಿ, ನಗುತ್ತಾ ಬನ್ನಿ, ಆ ಮಕ್ಕಳೊಟ್ಟಿಗೆ ನಗುತ್ತಾ ಇರಿ, ನಿಮ್ಮ ಚಿಂತೆ ನೆಲಗಳು. ಸಂಜೆ ಹೋಗುವಾಗ ನೀವೇನು ಗೇಟ್ನ ಹತ್ರ ಇಟ್ಟಿದ್ದೀರಾ ಅದನ್ನು ಇಟ್ಕೊಂಡು ಹೋಗಿ, ಇನ್ನು ಬೇರೆ ಯಾರು ಕೊಂಡೋಗೋದು ಬೇಡ. ಸೊ ಆ ರೀತಿಯಾಗಿ, ಸೊ ಆ ರೀತಿಯ ಒಂದು ಹುಮ್ಮಸ. ಈ ನಾವೀಗ ಮೊನ್ನೆ ಹೋಗಿ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿ ಬಂದೆವು ಮೈಸೂರಲ್ಲಿ, ಇಲ್ಲಿದ್ದೇ ಟೀಚರ್ಸನ್ನು ಕರ್ಕೊಂಡೋಗಿ ಮೈಸೂರು, ನಮ್ಮ ರೋಟ್ರಿ ಮಿಡ್ ಟೌನ್ ಅವರು ನಮ್ಮನ್ನು ಕರೆದರು, ಅವರು ಎಷ್ಟೋ ವರ್ಷದಿಂದ ಕರೀತಿದ್ದಾರೆ, ನಮ್ಮದೇ ಟೀಚರ್ಸ್. ನಾವು ಹೋಗಿ ಸುತ್ತೂರಲ್ಲಿ ಮೈಸೂರಲ್ಲೆಲ್ಲ ಅಲ್ಲಿಯ ಮೈಸೂರಿನ ಮಕ್ಕಳಿಗೂ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿ. ಈಗ ನಾಡ್ದು 21 ಜಾಗತಿಕ ಡೌನ್ ಸಿಂಡ್ರಮ್ ಡೇ. ಆ ಪ್ರತಿ ವರ್ಷದಿಂದ ಈಗ ನಾವು ಕೊರೋನಾದ ಟೈಮಲ್ಲಿ ಬಿಟ್ಟು ಹೋಯಿತು, ಪ್ರತಿ ವರ್ಷ ನಾವು ಬಾಚಿ ಕಾಂಪಿಟೀಷನ್ ಅಂತ ಕಾಣಿದ್ವಿ. ಒಂದು ದೊಡ್ಡ ಬಾಲ್ ಮತ್ತು ಸಣ್ಣ ಪೆಲೀನ ಇದೆಲ್ಲ ಇದೆ ಅದರಲ್ಲಿ, ಭಾಳ ಇಂಟ್ರೆಸ್ಟಿಂಗ್ನ ಗೇಮ್ ಅದು. ಅದು ಈಗಾಗಲೇ ಸುಮಾರು 15 ಶಾಲೆಗಳು ತಮ್ಮ ಸ್ಪರ್ಧಿಗಳ ಹೆಸರು ಕಳಿಸಿದ್ದಾರೆ. ನಾಡ್ದು 21 ತಾರೀಕು ಬುಧವಾರ ಸನ್ಮಾನ್ಯ ವಸನ್ ಶೆಟ್ಟಿ ಅವರು ನಮ್ಮ ಹಳೆಕೋಟೆ ಮಾರುತಿ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಇಲ್ಲಿ ಕೆನರಾ ಬ್ಯಾಂಕಿನ ರಿಯಾಜ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ಆತ್ಮೀಯರೇ, ಇಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅಂತ ಹೇಳಿದರೆ, ಪ್ರತಿಯೊಂದು ವಿಶೇಷ ಮಗುವಿನಲ್ಲೊಂದು ಆಂತರಿಕ ಪ್ರತಿಭೆ ಇದೆ. ಆ ಆಂತರಿಕ ಪ್ರತಿಭೆಯನ್ನು ಹುಡುಕಬೇಕು ಮತ್ತು ಅದನ್ನು ಪ್ರಚೋದಿಸಬೇಕು. ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೆಲವು ಕಡೆ ನೀಡಿದಾಗ ನಮಗೆ ಹಿಂದಿನಿಂದ ಕೆಲವು ಮಾತುಗಳು ಕೇಳಿಬಂದಿದೆ. ಅದು ಸಾಮಾನ್ಯ ಮಕ್ಕಳು, ಇದು ವಿಶೇಷ ಮಕ್ಕಳೇ ಅಲ್ಲ ಅಂತ ಹೇಳಿಕೊಂಡು, ನಿಜವಾಗಿ ಹೇಳಬೇಕಾದರೆ ನಾವು ಈ ವಿಶೇಷ ಮಕ್ಕಳಲ್ಲಿ 2 ಗುಂಪುಗಳನ್ನು ಮಾಡ್ತೇವೆ, ಒಂದು ಹೈ ಫಂಕ್ಷನಿಂಗ್ ಮತ್ತೊಂದು ಲೋ ಫಂಕ್ಷನಿಂಗ್ ಅಂತ ಹೇಳಿಕೊಂಡು. ಇಲ್ಲಿ ನಮ್ಮ ಮಕ್ಕಳ ಬಗ್ಗೆ ಹೇಳಿದಾದರೆ ಹೆಚ್ಚಿನವರು ಲೋ ಫಂಕ್ಷನಿಂಗ್ ಅಂದರೆ ಮಾಡ್ರೇಟ್ ಮತ್ತು ಸಿವಿಯರ್ಲಿ ರಿಟಾರ್ಡೆಡ್, ಪ್ರೊಫೌಂಡ್ಲಿ ರಿಟಾರ್ಡೆಡ್ ಇಲ್ಲ ನಮ್ಮಲ್ಲಿ, ಸಿವಿಯರ್ಲಿ ರಿಟಾರ್ಡೆಡ್ ಇದ್ದಾರೆ. ಆದರೆ ಆ ಮಕ್ಕಳನ್ನು ತರಬೇತಿಗೊಳಿಸಿ, ಅದು ಬೇರೆ ಬೇರೆ ಸಮಸ್ಯೆ ಇರ್ಬೋದು ಅವರಲ್ಲಿ, ವರ್ತನೆಗಳ ಸಮಸ್ಯೆ ಇರಬಹುದು, ಕಲಿಕೆಯ ಸಮಸ್ಯೆ ಇರಬಹುದು, ದೈಹಿಕ ಮಾನಸಿಕವಾದ ಸಮಸ್ಯೆಗಳಿರ್ಬೋದು, ಅದೆಲ್ಲವನ್ನು ದೂರ ಮಾಡಿ ಅವರನ್ನು ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಸಾನ್ನಿಧ್ಯ ಸಂಸ್ಥೆ ಕಳೆದ 20 ವರ್ಷಗಳಿಂದ ಮಾಡುತ್ತಾ ಬಂದಿದೆ. 20 ಹೆಜ್ಜೆಗಳು ಅಂತ ಹೇಳಿದರೆ ಅದು ಸಾಮಾನ್ಯ ಹೆಜ್ಜೆ ಅಲ್ಲ. ಒಮ್ಮೆ ಸಿಂಹಾವಲೋಕನ ಮಾಡಿದರೆ ನಮಗೆ ಆಗ ಗೊತ್ತಾಗ್ತದೆ ಎಷ್ಟು ಕಲ್ಲು ಮುಳ್ಳಿನ ದಾರಿಯಲ್ಲಿ ನಾವು ನಡೆದುಕೊಂಡು ಬಂದಿದ್ದೇವೆ. ಇದು ಬರೇ ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಮ ಶಿಕ್ಷಕ ವರ್ಗವನ್ನು ಕೂಡ, ರಾಜ್ಯ ಮಟ್ಟದಲ್ಲಿ ಶಿಕ್ಷಕ ವರ್ಗಕ್ಕೆ ಒಂದು ಸರಿಯಾದ ಮಾನ್ಯತೆ ಸಿಗಬೇಕು, ಗೌರವ ಸಿಗಬೇಕು, ಸರ್ಕಾರ ಇದಕ್ಕೆ ಸ್ಪಂದಿಸಬೇಕೆಂಬ ದೃಷ್ಟಿಯಲ್ಲಿ ನಾವೊಂದು ಸಂಘಟನೆಯ ಮೂಲಕ ಕೂಡ ಕೆಲಸ ಮಾಡಿದ್ದೀವಿ. ಅದೆಷ್ಟು ಹೆತ್ತವರು ತಮ್ಮ ಮಕ್ಕಳನ್ನು ಇಟ್ಕೊಂಡು ಇಲ್ಲಿಗೆ ಬರ್ತಾರೆ, ನನ್ನ ಮಗನಿಗೆ ಒಂದು ಅವಕಾಶ ಕೊಡಿ, ನನ್ನ ಮಗುವಿಗೆ ಒಂದು ಅವಕಾಶ ಕೊಡಿ. ಇಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ, ಯಾಕೆಂತೇಳಿದರೆ ಯಾವುದೇ ಒಂದು ಹೆತ್ತವರು ಏನೋ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಒಂದು ಮಗುವಿನ ಜನನ ಆಗುವ ಸಂದರ್ಭದಲ್ಲಿ ಏನೆಲ್ಲ ಕನಸುಗಳಿರ್ತದೆ, ಅವನನ್ನು ಅವಳನ್ನು ಯಾವ ಮಟ್ಟಕ್ಕೆ ಎಲ್ಲಿಗೆ ತರಬೇಕು ಅಂತ ಹೇಳಿಕೊಂಡು. ಆದರೆ ವೈದ್ಯರು ಹುಟ್ಟಿದ ಮಗುವಿನ ಬಗ್ಗೆ ಈ ಮಗುವಿನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಬ್ರಹ್ಮಾಂಡವೇ ಬಿದ್ದಂತಾಗ್ತದೆ, ಭಾಳ ಕಷ್ಟ ಸ್ವೀಕಾರ ಮಾಡೋದು. ಅಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ನನಗೆ ಯಾಕೆ ಅಂತ ಹೇಳಿಕೊಂಡು. ಈ ನನಗೆ ಯಾಕೆ ಎಂಬ ಪ್ರಶ್ನೆಯಿಂದ ಪ್ರತಿ ಹೆತ್ತವರು ನನ್ನ ಮಗುವಿಗೆ ನಾನು ಏನು ಮಾಡಬಹುದು ಅಂತ ಆಲೋಚನೆ ಮಾಡಿದರೆ ಆ ಮಕ್ಕಳನ್ನು ಶೀಘ್ರವಾಗಿ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯತೆ ಆಗ್ತದೆ. ಹೆಚ್ಚಿನ ಹೆತ್ತವರು ಅದೇ ಒಂದು ವಲಯದಲ್ಲಿ, ವರ್ತುಲದಲ್ಲಿರ್ತಾರೆ, ನನಗೆ ಯಾಕೆ, ನನಗೆ ಯಾಕೆ ಅಂತ ಹೇಳಿಕೊಂಡು. ಇಲ್ಲಿ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಅರ್ಲಿ ಐಡೆಂಟಿಫಿಕೇಷನ್, ಅರ್ಲಿ ಇಂಟರ್ವೆನ್ಷನ್ ಇದನ್ನು ಪ್ರಾರಂಭ ಮಾಡಲೇಬೇಕು.
ಈ ಹೆಚ್ಚಿನ ಮಕ್ಕಳಿಗೆ ನಾವು ಇವರಿಗೆ ನಾವು ಕೊಡ್ತಕ್ಕಂಥ ತರಬೇತಿ, ಇವತ್ತು ನಾವು ನಮ್ಮ ಮಕ್ಕಳು ಎಷ್ಟೋ ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಗ ಊಟ

ಮಾಡೋದಿಲ್ಲ, ನನ್ನ ಮಗು ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ಟಾಯ್ಲೆಟ್ನ ಅವನಿಗೆ ಶೌಚಾಲಯದ ವಿಚಾರಗಳೆಲ್ಲ ಗೊತ್ತಿಲ್ಲ. ಇದು ತರಬೇತಿ. ಶೌಚಾಲಯಕ್ಕೆ ಹೋಗದ ಮಗುವನ್ನು ಅದು ಟೈಮ್ ಮಾಡಿಕೊಂಡು ಪ್ರತಿ ಸಲ ಕೊಂಡೋಗುತ್ತಾ ಇದ್ದರೆ ಅವನು ಅಲ್ಲಿ ಒದ್ದೆ ಮಾಡಿಕೊಳ್ಳುವಂಥ, ಅವನ ಅಥವಾ ಅವಳು ಒದ್ದೆ ಮಾಡಿಕೊಳ್ಳುವಂಥ ಪ್ರಮೇಯ ಬರುವುದಿಲ್ಲ. ಮತ್ತು ಅದೇ ರೀತಿ ಡ್ರೆಸ್ ತೆಗೆಯುವಂಥದ್ದು, ಊಟ ಮಾಡುವಂಥದ್ದು, ಶರ್ಟಿನ ಅಂದರೆ ವಸ್ತ್ರದ ಬಟನ್ ಗುಂಡಿಗಳನ್ನು ಹಾಕಿಕೊಂಡು ವಸ್ತ್ರ ಹಾಕ್ಕೊಳ್ಳುವಂಥದ್ದು, ಈ ಎಲ್ಲ ಕೆಲಸಗಳನ್ನು ನಾನು ಒಂದು ಹೇಳ್ತೇನೆ. ಈ ನಮ್ಮ ಹೆತ್ತವರು ಪೋಷಕರು ಏನು ಮಾಡಬೇಕು ಅಂತ ಹೇಳಿದರೆ, ಆ ಮಗುವಿನ ಹಿಂದೆ ನಿಂತುಕೊಂಡು ಅದನ್ನು ಕಲಿಸಬೇಕು. ಮುಂದಿನಿಂದಲೇ ಬಾಯಿಗೆ ತುತ್ತು ತಂದು ಇಡುವುದಲ್ಲ, ಹಿಂದೆ ನಿಂತು ಅವನ ಕೈಯಿಂದಲೇ ತುತ್ತನ್ನು ಬಾಯಿಗೆ ಕೊಂಡೋಗ್ಲಿಕ್ಕೆ ಮಾಡಬೇಕು. ಶೌಚಾಲಯಕ್ಕೆ ಹೋದರೆ ಅವನ ಕೈಯನ್ನೇ ಉಪಯೋಗಿಸ್ಕೊಂಡು ಅದನ್ನು ಸ್ವಚ್ಛ ಮಾಡಲಿಕ್ಕೆ ಮಾಡಬೇಕು. ಅವನ ಕೈಯಿಂದಲೇ ಬಟ್ಟೆಯನ್ನು ಧರಿಸಲಿಕ್ಕೆ ಮಾಡಬೇಕು. ಅವನ ಕೈಯಿಂದಲೇ ಬ್ರಷ್ ಹಿಡಿದು ಬ್ರಷ್ ಮಾಡಲಿಕ್ಕೆ ಕಲಿಸಬೇಕು. ಇದೆಲ್ಲ ಅವನಿಗೆ ಅಥವಾ ಅವಳಿಗೆ, ಸಾರಿ ನಾನು ಅವನಿಗೆ ಅಂತಲೇ ಹೇಳ್ತಾ ಇದ್ದೇನೆ, ಅವಳಿಗೆ ಇದನ್ನು. ಸೊ ಅದಕ್ಕಾಗಿ ಈ ರೀತಿಯ ಒಂದು ತರಬೇತಿ ಕೊಟ್ಟರೆ ಖಂಡಿತವಾಗಿ ಪ್ರತಿಯೊಂದು ಮಗು ಕೂಡ ಮುಖ್ಯವಾಗಿ ಬರ್ತದೆ. ಇವತ್ತು ಎಷ್ಟು ಅವಳಿ ಜವಳಿ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ, ಅದೆಷ್ಟು ಮಕ್ಕಳು ತಮ್ಮ ಸ್ವಂತ ಅಕ್ಕನ, ನಮ್ಮ ಕೆಲವು ಒಂದು ನಮ್ಮ ನಾರ್ತ್ ಕರ್ನಾಟಕ ಆಗಲಿ ಅಥವಾ ಮೈಸೂರು ಮಂಡ್ಯ ತುಮಕೂರುಗಳಲ್ಲೆಲ್ಲ ಆಗಲಿ ಏನೋ ಒಂದು ವಿಚಾರ ಇದೆ ಅಂತ ಹೇಳಿದರೆ ಅಕ್ಕನ ಮಗಳನ್ನೇ ಮದುವೆ ಆಗೋದು, ರಕ್ತ ಸಂಬಂಧದ ವಿವಾಹ, ಇದನ್ನು ಆದಷ್ಟು ನಾವು ದೂರ ಮಾಡಬೇಕು. ನಾನು ನಮ್ಮಲ್ಲೇ ಒಬ್ಬ ಪಿ ಟಿ ಶಿಕ್ಷಕ ಇದ್ದ ಬಳ್ಳಾರಿಯವ, ಸರ್ ನನಗೆ ಮದುವೆ, ನಾನಿನ್ನು ಹೋಗ್ತೇನೆ ಕೆಲಸ ಬಿಡ್ತೇನೆ ಅಂತ ಹೇಳಿದ. ಹೌದಪ್ಪ, ಎಲ್ಲಿಯ ಹುಡುಗಿ ಎಲ್ಲಿಯಪ್ಪ? ಅದು ನನ್ನ ಅಕ್ಕನ ಮಗಳೇ ಸರ್ ಅಂತ ಹೇಳಿದ. ಏ, ಅದು ಮಾಡಬಾರ್ದಪ್ಪ, ಮಾಡಬಾರ್ದದು, ರಕ್ತ ಸಂಬಂಧದ ವಿಚಾರ ಬರ್ತದೆ ಅಂತ ಹೇಳಿದಾಗ, ಇಲ್ಲ ಸರ್, ನಾನು ಅವಳ ಮಗಳನ್ನು ಮದುವೆ ಆಗದಿದ್ದರೆ ನನ್ನ ತಾಯಿ ನನ್ನನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅಂತೆ, ನಾನು ಮನೆ ಬಿಟ್ಟು ಹೋಗಬೇಕಂತ ಹೇಳಿದ್ದಾರೆ ಅಂತ ಹೇಳಿಕೊಂಡು ನೋಡಿ, ಎಂಥ ದುರಂತ ಇದು. ನಮ್ಮ ವಿಜ್ಞಾನ ಎಲ್ಲಿವರೆಗೆ ಮುಟ್ತದೆ? ನಾವು ವೈಜ್ಞಾನಿಕವಾಗಿ ಕೆಲವೊಂದು ವಿಚಾರಗಳನ್ನು ಹೇಳಿದರೂ ಕೂಡ ಜನರು ಕೆಲವೊಮ್ಮೆ ನಂಬಲಿಕ್ಕೆ ತಯಾರಿರುವುದಿಲ್ಲ, ಆ ಮಟ್ಟಕ್ಕಿದ್ದಾರೆ. ಇನ್ನು ಅಪಸ್ಮಾರ, ಈಗ 3 ದಿವಸದ ಇಲ್ಲಿ ತರಬೇತಿ ನಡೆಯಿತು VRW MRW ಗಳಿಗೆ. ನಾನು ಸಣ್ಣ ಪ್ರಶ್ನೆ ಕೇಳಿದೆ, ಅಪಸ್ಮಾರ ಬಂದವರಿಗೆ ಪ್ರಥಮ ಚಿಕಿತ್ಸೆ ಏನು ಕೊಡಬೇಕು ಅಂತ ಹೇಳಿಕೊಂಡು, ನಾವು ವೈದ್ಯರಲ್ಲ, ಆ ಮಟ್ಟದ ಚಿಕಿತ್ಸೆ ನಮ್ಮಿಂದ ಆಗೋದಿಲ್ಲ, ಆದರೆ ಪ್ರಥಮ ಚಿಕಿತ್ಸೆ ಅಂತ ಇದೆ. ಆ ಕಾನ್ಸೆಪ್ಟ್ ನಮ್ಮ ಜನರಿಗೆ ಇಲ್ಲ. ಅದನ್ನು ಸಾಂಕ್ರಾಮಿಕ ಅಂತ ಕೆಲವರು ಎಣಿಸ್ತಾರೆ, ಆ ಜೊಲ್ಲು ಸುರಿಯುವುದು, ಅದು ಸಾಂಕ್ರಾಮಿಕ ಅಲ್ಲ, ಇಟ್ ಇಸ್ ನಾಟ್ ಎ ಕಂಟೀಜಿಯಸ್. ಆ ಜೊಲ್ಲು ಅದು ಅದನ್ನು ಒರೆಸ್ಕೊಳ್ಬೇಕು. ತುಟಿಗಳನ್ನು ನಾಲಗೆ ಮತ್ತು ಹಲ್ಲಿನ ಎಡೆಯಲ್ಲಿ ನಾಲಗೆ ಸಿಕ್ಕಿಕೊಂಡು ಕಚ್ಚದಂತೆ ಏನಾದರೂ ಒಂದು ಬಟ್ಟೆಗೆ, ಯಾವುದಾದ್ರೂ ಒಂದು ಕಡ್ಡಿಗೆ ಬಟ್ಟೆಯನ್ನು ಸುತ್ತಿಯಲ್ಲಿ ಇಟ್ಕೊಳ್ಬೇಕು. ಒಂದು ಬದಿ ಎಡಬದಿ ಅಥವಾ ಬಲಬದಿ ಮಾಡಿ ಅವನನ್ನು ಮಲಗಿಸಬೇಕು, ಅವಳನ್ನು ಮಲಗಿಸಬೇಕು. ಆ ಜೊಲ್ಲು ಸುರಿದೋಗಬೇಕು. ಕುಡಿಲಿಕ್ಕೆ ನೀರೆಲ್ಲ ಆ ಸಂದರ್ಭದಲ್ಲಿ ಕೊಡಬಾರ್ದು. ಮತ್ತು ಆ ಕ್ರಿಯೆ ಏನು ನಡೀತಾ ಇದೆ ಅದು ನಡೀಲಿಕ್ಕೆ ಬಿಡಬೇಕು. ಮತ್ತು ಅವನ ಸುತ್ತ, ಅವಳ ಸುತ್ತ ಅವಳಿಗೆ ಗಾಳಿಯ ಚೆನ್ನಾಗಿ ಬರಬೇಕು, ಗಾಳಿಯ ವ್ಯವಸ್ಥೆ. ಬರೇ ಒಂದು ಒದ್ದೆ ಕೈಯಿಂದ ಅವನ ಮುಖವನ್ನು ಒರೆಸಿಕೊಳ್ಬಹುದು. ಮತ್ತು ಎದ್ದ ಮೇಲೆ ಬೇಕಾದರೆ ಚಹನೋ ಕಾಫಿಯೋ ಕೊಟ್ಟು ಬಿಡಿ, ಸ್ವಲ್ಪ ಬಿಸಿಯಾದದ್ದು, ಬಟ್ ಅಲ್ಲಿವರೆಗೆ ಕೊಡಿ. ಮತ್ತು ಕೆಲವರ ಮನಸ್ಸಲ್ಲಿ ಏನಿದೆ ಅಂದರೆ ಕಬ್ಬಿಣ ಕೊಡಿ, ಖಂಡಿತವಾಗಿ ಕೊಡಬೇಡಿ. ಅದು ಕಬ್ಬಿಣ ಎಲ್ಲ ಕೊಡುವಂಥದ್ದಲ್ಲ, ಕೊಡಬಾರ್ದು ಅದೆಲ್ಲ. ಅದನ್ನೇ ಇಟ್ಕೊಂಡು ಅವನ ಕೈಗಳೆಲ್ಲ ಅಲುಗಾಡುವಾಗ ತಲೆಗೆ ಇನ್ನೆಲ್ಲಿ ಗೊತ್ತಾಗಿದ್ರೆ ದಯಮಾಡಿ ಆ ಕೀ ಕೊಡಿ, ಕೀ ಚೈನ್ ಕೊಡಿ, ಕಬ್ಬಿಣ ಕೊಡಿ. ಇದು ಕಬ್ಬಿಣ, ಕೀ, ಹಿಡಿಸುಡಿ, ಮೆಟ್ಟು, ಚಪ್ಪಲು ಯಾವುದು ಕೊಡಬೇಕಾಗಿಲ್ಲ. ಅವನ ಬಟ್ಟೆ ಎಲ್ಲ, ಅವನದು ಅಥವಾ ಅವಳದು ಬಟ್ಟೆ ಎಲ್ಲ ಟೈಟ್ ಆಗಿದ್ದರೆ ಅದನ್ನು ಸ್ವಲ್ಪ ಲೂಸನ್ ಮಾಡಬೇಕು. ಮತ್ತು ಆ ಕ್ರಿಯೆ ನಡೀಲಿಕ್ಕೆ ಆ ಬಿಡಬೇಕು, ಗೊತ್ತಾಯ್ತಲ್ಲ. ಮತ್ತು ವೈದ್ಯರ ಬಳಿಗೆ ಕೊಂಡೋಗ್ಬೇಕು. ಇನ್ನೂ ಒಂದು ವಿಚಾರ ಏನಂತ ಹೇಳಿದರೆ, ಹೇಳ್ತಾರೆ ಈ ಆಲೂಗಡ್ಡೆ ನೀರುಳ್ಳಿ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಮೂಗಿನ ಹತ್ರ ಇದ್ದರೆ ಅದು ಬ್ರೀದ್ ಮಾಡಲಿಕ್ಕೆಲ್ಲ ಸ್ವಲ್ಪ ಸುಲಭ ಆಗ್ತದೆ ಅಂತ ಹೇಳಿಕೊಂಡು ಅದು. ಮತ್ತು ಅದಕ್ಕೆ ಬೇಕಾದ ಒಂದು ಟ್ರೀಟ್ಮೆಂಟ್ ಅಗತ್ಯವಾಗಿ ವೈದ್ಯರ ತಕೊಂಡು ಅದು ಕೋರ್ಸ್ ಕಂಪ್ಲೀಟಾಗಿ ಆ ಕೋರ್ಸನ್ನು ತೆಗೆದುಕೊಳ್ಬೇಕಾಗ್ತದೆ. ಆ ಮೆಡಿಸಿನ್ ಎಲ್ಲಿ ನಿಲ್ಲಿಸಬಾರ್ದು. ಮತ್ತು ಇಂಥ ಜನರೆಲ್ಲ ನೀರಿನ ಹತ್ರ, ಬೆಂಕಿ ಹತ್ರ ಎಲ್ಲ ಹೋಗುವಾಗ ಸ್ವಲ್ಪ ಜಾಗ್ರತೆ. ಇದೆಲ್ಲ ಕಾನ್ಸೆಪ್ಟ್ ಇರಬೇಕಾಗತ್ತೆ ನಮಗೆ. ನಮ್ಮಲ್ಲಿ ಹೆಚ್ಚಿನ ಮಕ್ಕಳಿಗೆ ಇಂಥದ್ದೆಲ್ಲ ಅಪಸ್ಮಾರದ ಇದೆಲ್ಲವಿರುತ್ತದೆ. ಅದನ್ನು ನಾವು ಅಲ್ಲಿ ಮೆಡಿಸಿನ್ಸ್ ಇರುತ್ತೆ ಅವರಿಗೆ, ಆದರೂ ಕೂಡ ಕೆಲವರಿಗೆ ಬರ್ತದೆ. ನಮ್ಮಲ್ಲಿ ಈಗ ನಮ್ಮಲ್ಲಿ ಕೂಡ ಅವರಿಗೆ ಕೋರ್ಸ್ ಆ ರೀತಿಯ ಮೆಡಿಸಿನ್ ಸಂಬಂಧಪಟ್ಟ ನೀರೋ ತಜ್ಞರ ವೈದ್ಯರ ಮುಖಾಂತರ ಅವರಿಗೆ ಮೆಡಿಸಿನ್ಸ್ ಎಲ್ಲ ಇರುತ್ತೆ. ಆ ಮೆಡಿಸಿನನ್ನು ನಾವು ಕ್ಲಪ್ತ ಸಮಯಕ್ಕೆ ಕೊಡುತ್ತಾ ಇರ್ತೇವೆ. ಇನ್ನು ಕೆಲವು ಸಂದರ್ಭದಲ್ಲಿ ಮನೆಗೆ ಹೋದಾಗ ಅದನ್ನು ತಪ್ಪಿಸಿಬಿಡ್ತಾರೆ ಪೇರೆಂಟ್ಸ್. ಸೊ ಭಾಳ ಜಾಗರೂಕತರಾಗಿರಬೇಕು. ಸೊ ಒಟ್ಟಿನಲ್ಲಿ ನಾವು ನಿರಂತರವಾಗಿ ಕಾರ್ಯಕ್ರಮದಲ್ಲಿ ನಾವು ತೊಡಗಿಕೊಂಡಿದ್ದೇವೆ, ನಮ್ಮ ಮಕ್ಕಳನ್ನು

0: ತೊಡಗಿಸಿಕೊಂಡಿದ್ದೇವೆ, ಎಲ್ಲ ಶಿಕ್ಷಕ ವರ್ಗದವರು ಕೂಡ. ಅದೊಂದು ನಮ್ಮದು ಭಾಗ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.
1: ಹೌದು ಕೇಳುಗ್ರೆ, ಈ ಸಾನ್ನಿಧ್ಯ ಶಾಲೆ ಅದೆಷ್ಟೋ ಮಾನವೀಯ ಶಿಕ್ಷಣ ನೀಡ್ತಾ ಇದೆ. ಇಂತಹ ಒಂದು ಅಭಿನಂದನೀಯ ಕಾರ್ಯ ಮಾಡ್ತಾ ಇರುವುದು ಅದು ಶ್ಲಾಘನೀಯ. ಒಂದು ರೀತಿಯಲ್ಲಿ ವಿಶೇಷ ಮಕ್ಕಳಿಗೆ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ತರಬೇತಿ ನೀಡುತ್ತಿರುವ ಈ ಒಂದು ಶಾಲೆ ತುಂಬಾನೇ ವೈಶಿಷ್ಟ್ಯತೆಯನ್ನು ಮೆರೆದಿದೆ. ಆ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವತ್ತ ಎಲ್ಲ ರೀತಿಯ ಅವರ ಪ್ರಯತ್ನಗಳು ಅದು ಸಫಲವಾಗಲಿ ಅನ್ನುವಂತಹ ಒಂದು ಹಾರೈಕೆಯೊಂದಿಗೆ ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ಇದು ಇಂದಿನ ಮಕ್ಕಳ ಸಾನ್ನಿಧ್ಯ, ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳ ವಸತಿಯುತ ಶಾಲೆ ಶಕ್ತಿನಗರದಿಂದ ಮೂಡಿ ಬಂದಿರುವಂತಹ ಕಾರ್ಯಕ್ರಮ. ಮುಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯದ ಜೊತೆಗೆ ಬರೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ರಾಕ್ 7.8 ಎಫ್ಎಂ ಇದು ಬಣ್ಣ ಬಣ್ಣದ ಬದುಕು. ಸಾರಂಗ್ ಸಂಗಮ ಪ್ರತಿ ಮಂಗಳವಾರ ಸಂಜೆ 4:00 ರಿಂದ 4:30 ರವರೆಗೆ

ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ಅರ್ಜಿ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಈ ವಾರ ಪ್ರಸಾರಗೊಂಡಂತಹ ಕಾರ್ಯಕ್ರಮಗಳು, ನೀವು ಕೇಳಿದಂಥ ಕಾರ್ಯಕ್ರಮಗಳು, ನೀವು ಇಷ್ಟಪಟ್ಟಂತಹ ಕಾರ್ಯಕ್ರಮಗಳು, ಅಥವಾ ಏನಾದರೂ ನಿಮ್ಮದೇ ಆದಂಥ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗಿಯೂ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆಯನ್ನು ಮಾಡ್ಬೋದು. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ಯಾವುದೇ ಕಾರ್ಯಕ್ರಮಗಳು ಒಂದು ಮಾಧ್ಯಮ ಅಂತ ಹೇಳಿದರೆ ಅಲ್ಲಿ ಅನೇಕ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಸಾರ ಆಗ್ತಾ ಇರ್ತದೆ. ಹಾಗಂತೇಳಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಒಂದೇ ರೀತಿಯ ಅನುಭವಗಳನ್ನು ಕೊಡಬೇಕು ಅಂತೇನಿಲ್ಲ. ಬೇರೆ ಬೇರೆ ರೀತಿಯ ಅನುಭವಗಳು ಅದು ನಮ್ಮ ಕೇಳುಗರಿಗೆ ಇರ್ತದೆ. ಅವರು ತನ್ನ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಇದೊಂದು ಮುಕ್ತವಾದಂಥ ವೇದಿಕೆ. ನೀವು ಕರೆಯನ್ನು ಮಾಡಿ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡುವುದರ ಮೂಲಕ ನೀವು ಈ ವಾರ ಕೇಳಿದಂಥ ಕಾರ್ಯಕ್ರಮಗಳು ಯಾವುದು, ಅದರಲ್ಲಿ ಯಾವ ಕಾರ್ಯಕ್ರಮದ ಬಗ್ಗೆ ನೀವು ಮಾತಾಡಲಿಕ್ಕೆ ಇಷ್ಟಪಡ್ತೀರಿ, ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಸೊ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ಬೋದು ಅನ್ನೋದನ್ನು ಹೇಳ್ತಾ. ವಾರದಲ್ಲಿ ಪ್ರಸಾರವಾದಂಥ ಕಾರ್ಯಕ್ರಮಗಳು ಕೆಲವು ಮನಸ್ಸಿನಲ್ಲಿ ಹಾಗೆ ಉಳಿದಿರ್ಬೋದು, ಕೆಲವೊಂದಿಷ್ಟು ಕಾರ್ಯಕ್ರಮಗಳು ನಮಗೆ ಏನು ಮರೆತು ಕೂಡ ಹೋಗ್ತದೆ. ಆದರೆ ಅದನ್ನು ನೆನಪಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. ಆದಿತ್ಯವಾರದಿಂದ ಕಾರ್ಯಕ್ರಮಗಳನ್ನು ನೋಡ್ತಾ ಹೋಗೋದೇ ಆದರೆ ಪ್ರತಿದಿನ ಭಕ್ತಿ ಸಾರಂಗದಿಂದ ಕಾರ್ಯಕ್ರಮ ಆರಂಭ ಆಗ್ತದೆ. ನಂತರ ಮಾರ್ನಿಂಗ್ ಮಂತ್ರ ಗುರುರಾಜ್ ಕರ್ಜಿಗೆ ಅವರದ್ದು, ಆದಿತ್ಯವಾರ ಸಪ್ತಸ್ವರ ಶುರುವಾಗ್ತದೆ. ಕೊಂಕಣಿ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಫಾದರ್ ಡಾಲ್ಫಿ ಸರಾವ್ ಅವರು ಕೊಟ್ಟಿದ್ದಾರೆ. ಹಾಗೆಯೇ ಸಂಧ್ಯಾ ರಾಗ ಭಾಗ ಎರಡು ಹೋದ ಆದಿತ್ಯವಾರ ಪ್ರಸಾರ ಆಗಿದೆ. ಯಕ್ಷಗಾನ ಪಗರಿದ ಸಂಕ ನಾಲ್ಕನೇ ಭಾಗ, ಐಲೇಸ ಪದರಂಗೀತ ತುಳು ಕಾರ್ಯಕ್ರಮದಲ್ಲಿ ಸಣ್ಣ ಕಥೆಗಳು ಮಕ್ಕಳಡಿಗೆ ಸಾರಂಗಲ್ಲಿ, ಹರಿಕಥೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗೆಗಿನ ಹರಿಕತೆ, ಕೊಂಕಣಿ ಕಾರ್ಯಕ್ರಮ ಬಹುಭಾಷಾ ಹಾಡು, ಮೈಕಲ್ ತೊಪಲ್ಕ ತಾಳವು ಮಾಳು, ಹಾಗೆಯೇ ಡಾಕ್ಟರ್ ರವೀನ್ ಅವರ ಜೊತೆಗಿನ ಹೆಲೋ ವೆಲ್ ನಾಕ್ ಮರು ಪ್ರಸಾರ, ಇವೆಲ್ಲವೂ ಕೂಡ ಪ್ರಸಾರ ಆಗಿರುವಂಥ ಆದಿತ್ಯವಾರ ಪ್ರಸಾರ ಆಗಿರುವಂಥ ಕಾರ್ಯಕ್ರಮಗಳು. ಸೋಮವಾರದ ಕಾರ್ಯಕ್ರಮಗಳ ಕಡೆಗೆ ನಾವು ನೋಡ್ತಾ ಹೋಗೋದೇ ಆದರೆ ಪ್ರತಿದಿನದಾಗೆ ಕಾರ್ಯಕ್ರಮಗಳು ಭಕ್ತಿ ಸಾರಂಗದಿಂದ ಆರಂಭ ಆಗಿ ಮಾರ್ನಿಂಗ್ ಮಂತ್ರ, ಮಾಧ್ಯಮ ಸುದ್ದಿ, ಆರೋಗ್ಯ ಸಾರಂಗ್, ಕುಟುಮಾನಿ ಅಮಿ ಅನ್ನುವಂಥ ಕೊಂಕಣಿ ಕಾರ್ಯಕ್ರಮ, ಬ್ಯಾರಿ ಕಾರ್ಯಕ್ರಮದಲ್ಲಿ ಹಾಡುಗಳು, ಯಕ್ಷಮಂಗಳದಲ್ಲಿ ಮಾತನಾಡಿದ ಜಬ್ಬರ್ಸು ಮೋರ ಮಾತು ಕನ್ನಡ ಕಾರ್ಯಕ್ರಮದಲ್ಲಿ, ಜನಧನಿ ನೇರ ಪ್ರಸಾರ, ಪಗರಿ ಸಂಕ ಯಕ್ಷಗಾನ ಐದನೇ ಭಾಗ, ಐಲೇಸ ಪದರಂಗೀತ ತುಳು ಭಾವಲಹರಿ ಜನಪದ ಹಾಡುಗಳು, ಇವೆಲ್ಲವೂ ಕೂಡ ವಾಯ್ಸ್ ಆಫ್ ಮಂಜುಳಾ ಪ್ರಸಾರ ಆಗಿತ್ತು. ಒಲವಿನ ಹಾಡು SMS ಆಧಾರಿತವಾಗಿ ಪ್ರಸಾರ ಆಗಿತ್ತು.

0: ಹಾಗೆ ರೇಡಿಯೋ ಸಂಜೆ ಇವೆಲ್ಲವೂ ಕೂಡ ಆ ದಿನ ಪ್ರಸಾರವಾದಂಥ ಕಾರ್ಯಕ್ರಮಗಳು ಆಗಿತ್ತು. ಇನ್ನು ಮಂಗಳವಾರದ ಹೊತ್ತು ನೋಡಿದರೂ ಕೂಡ ಪ್ರತಿದಿನದ ಹಾಗೆ ಬೆಳಗ್ಗೆ ಭಕ್ತಿ ಸಾರಂಗಿಂದ ಆರಂಭ ಆದರೆ ಜುಡಿತ್ ನಾಟಕ ಕೊಂಕಣಿಯಲ್ಲಿ ಪ್ರಸಾರ ಆಗಿದ್ದರೆ ಅನುರಾಧ ಕುರುಂಜಿ ಅವರ ಮಾತು ಕನ್ನಡ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿತ್ತು. ಪಗರೆ ಸಂಕ ಭಾಗ 6 ಪ್ರಸಾರ ಆದರೆ ಯಜ್ಞವರ ಛಾಯಾಚಿತ್ರ ಅನಾವರಣದ ತುಳು ಕಾರ್ಯಕ್ರಮ ಕೂಡ ಪ್ರಸಾರ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೆ ಪ್ರತಿದಿನದ ಹಾಗೆ ಒಲವಿನ ಹಾಡು, ರೇಡಿಯೋ ಸಂಜೆ ಇವೆಲ್ಲವೂ ಕೂಡ ಆ ದಿನ ಪ್ರಸಾರ ಆಗಿತ್ತು. ಇನ್ನು 3 ತಾರೀಕಿನ ನೋಡ್ತಾ ಹೋದರೂ ಕೂಡ ಬೆಳಗಿನ ಕಾರ್ಯಕ್ರಮಗಳು ಕನ್ನಡ ಕಾರ್ಯಕ್ರಮ, ಡಾಕ್ಟರ್ ಅಜಿತ್ ಪ್ರಸಾದ್ ಅವರ ಮಾತು, ಜುಡಿತ್ ನಾಟಕ, ಹಾಗೆ ಮಾಧ್ಯಮ ಸುದ್ದಿ ಬೆಳಗ್ಗೆ ಪ್ರಸಾರ, ಶಿವಪಂಚಾಕ್ಷರಿ ಮಹಿಮೆ ಭಾಗ 1 ಯಕ್ಷಗಾನ, ಅಪ್ಪೆ ಬೇರೆ ಉದಿಪನದ ಒಂದು ಕಾರ್ಯಕ್ರಮ ತುಳು ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿತ್ತು. ಹಾಗೆ ಇತರ ಕಾರ್ಯಕ್ರಮಗಳು, ಒಲವಿನ ಹಾಡು, ನೇರ ಪ್ರಸಾರ, ರೇಡಿಯೋ ಸಂಜೆ ಇವೆಲ್ಲವೂ ಕೂಡ ಆ ದಿನ ಪ್ರಸಾರ ಆದಂಥ ಕಾರ್ಯಕ್ರಮಗಳು ಆಗಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು 4 ತಾರೀಕಿನನ್ನು ಕೂಡ ಮಾರ್ನಿಂಗ್ ಮಂತ್ ಡಾಕ್ಟರ್ ಗುರುರಾಜ್ ಕರ್ಜಗಿ ಅಡುಗೆ ಮನೆ ಪ್ರಸಾರ ಆಗಿತ್ತು. ಹಾಗೆ ನಾಟಕ ಜುಡಿತ್ ಪ್ರಸಾರವಾಗಿತ್ತು. ಪುಂಡಿಕಾಯಿ ಗಣಪಯ್ಯ ಭಟ್ ಅವರ ಮಾತು ಕನ್ನಡ ಕಾರ್ಯಕ್ರಮದಲ್ಲಿ, ಕೀರ್ತನ್ ಭಂಡಾರಿಯವರ ಜೊತೆಗಿನ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ಹೊತ್ತಾಗಿತ್ತು. ಶಿವಪಂಚಾಕ್ಷರಿ ಮಹಿಮೆ ಭಾಗ 2, ಹಾಗೆ ಇತರ ಕಾರ್ಯಕ್ರಮಗಳು ಯಾವಾಗಲೂ ಪ್ರಸಾರ ಆಗುವ ಹಾಗೆ ಒಲವಿನ ಹಾಡು ಪ್ರಸಾರ ಆಗಿತ್ತು, ಹಾಗೆ ಸಮಾಜಮುಖಿ ಮರು ಪ್ರಸಾರ ಆಗಿತ್ತು. ಇವೆಲ್ಲ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ಹಲೋ,
0: ನಮಸ್ತೆ.
1: ನಮಸ್ತೆ.
0: ನಮಸ್ಕಾರ, ಹೇಗಿದ್ದೀರಿ ಮೇಡಮ್?
1: ಚೆನ್ನಾಗಿದ್ದೇನೆ.
0: ಬಾರಿ ಬಾರಿ ಅಪರೂಪ ಆಯ್ತು ನಿಮ್ ಜೊತೆ ಮಾತಾಡದೆ.
1: ಅಪರೂಪ ಏನಿಲ್ಲ, ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೇನೆ ಸರ್. ಕಾರ್ಯಕ್ರಮಕ್ಕೆ ಫೋನ್ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಸಿಗುದಿಲ್ಲ.
0: ಯಸ್ ಹೇಳಿ ಮೇಡಮ್. ಆರಾಮ ನಾನು ಆರಾಮ ಇದ್ದೇನೆ, ಹೇಳಿ, ಏನ್ ಹೇಳ್ತೀರಾ ಮನೆಯವರು?
1: ನಾವು ಇವತ್ತು ನಾನು ಸುಮಾರು ಕಾರ್ಯಕ್ರಮ ಕೇಳಿದ್ದೇನೆ ಸರ್. ಮೊನ್ನೆ 2 ತಾರೀಕಿಗೆ ಮಂಗಳವಾರ ರೇಡಿಯೋ ಸಂಜೆ ಕಾರ್ಯಕ್ರಮ ನಂಗೆ ತುಂಬಾ ಇಷ್ಟ ಆಯ್ತು. ಭಾಗವಹಿಸಲಿಕ್ಕೆ ಮಾತ್ರ ಆಗ್ಲಿಲ್ಲ, ಕ್ವಿಜ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಮೊದಲ ಎಲ್ಲ ಕೆಲವೊಂದು ಕ್ವಶನ್ಸ್ ಬಹಳ ಉಪಯುಕ್ತವಾಗಿತ್ತು ಸರ್. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವ ಎಲ್ಲರಿಗೂ ಇದು ಉತ್ತಮವಾಗಿ ಮೂಡಿ ಬಂತು ಸರ್. ಅದಕ್ಕೊಂದು
0: ಅಭಿನಂದನೆಗಳು.
1: ಹಾಗೆ ಮತ್ತೆ 3 ತಾರೀಕಂದು, 3 ತಾರೀಕು ಬಂತಲ್ಲ, ಅವತ್ತು ನೇರ ಹೃದಯ ರಾಗದಲ್ಲಿ ಶ್ರೀಪತಿ ಕಲ್ಲಂಬಾಡಿ ನಮ್ಮ ಊರಿನ ಪ್ರತಿಭೆ ನಮ್ಗೆ ತುಂಬಾ ಇಷ್ಟ, ಹೆಮ್ಮೆ ಅಂತ ಅನಿಸ್ತದೆ ಸರ್. ಯಾಕಂದ್ರೆ ನಮ್ಮ ಊರಿನ ಪ್ರತಿಭೆ ಅಂತ ಹೇಳುವಾಗ ಹೃದಯ ರಾಗದಲ್ಲಿ ಅವರ ಮಾತು ಇರ್ಬೋದು, ನೇರ ಸಂದರ್ಶನ ಇರ್ಬೋದು, ಮತ್ತೆ ಅವ್ರ ನಾಟಕದಲ್ಲಿ ಕೂಡ ಅಭಿನಯ, ಮತ್ತೆ ಅವರ ಹಾಡು, ಪ್ರಾರ್ಥನೆ ಗೀತೆ, ಭಕ್ತಿಗೀತೆ, ಹಾಗೆ ಭಾವಗೀತೆ ಮತ್ತು ನಾಟಕದಲ್ಲಿ ತುಣುಕುಗಳನ್ನು ಪ್ರಸಾರ ಮಾಡಿದ್ದೀರಿ, ಮತ್ತೆ ಅವರ ಮಾತು ಸರ್, ಅವ್ರು ನಿಜವಾಗಿಯೂ ದೊಡ್ಡ ಪ್ರತಿಭೆ ಅಂತ ನಾ
0: ಹೇಳ್ತೇನೆ ಸರ್.
1: ಶ್ರೀಪತಿ ಹೌದು. ಮತ್ತೆ ಸರ್, ನಂಗೆ ಇಲ್ಲಿ ಏನಂದ್ರೆ, ನಮ್ಮ ಆರ್ ಜೆ ಎಡ್ವರ್ಡ್ ಸರ್ ಅವರು ನೋಡಿ, ನಮ್ಮ ಕಾರ್ಕಳದ 2 ಮೂರ್ತುಗಳನ್ನು ತಕೊಂಡು ಬಂದಿದ್ದಾರೆ. ಹೃದಯ ರಾಗದಲ್ಲಿ ಒಂದು ಶ್ರೀಪತಿ ಸರ್ ಆದ್ರೆ, ಇನ್ನೊಂದು ಕಾರ್ಕಳದಲ್ಲಿ ಒಂದು ಪಂಚಮಿ ಅಂತ ಒಂದು ಮಗುವನ್ನು ಕೂಡ ಅವರು ನೇರ ಸಂದರ್ಶನ ಮಾಡಿದ್ದಾರೆ. ಆರ್ ಜೆ ಎಡ್ವರ್ಡ್ ಸರ್ ಗೆ ನಾನು ಅಭಿನಂದನೆ ಅಂತ ಹೇಳ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ. ಹಾ, ಮತ್ತೆ ಸರ್, ನಿನ್ನೆ ಒಂದು ನಾನು ಕಾರ್ಯಕ್ರಮ ಕೇಳಿದೆ ಸರ್, ಅಂದ್ರೆ ಇದು ಎ ಫಜೀಲ್ ಅವರು ಮಾರ್ಗದರ್ಶನ ನೀಡಿದ್ರಲ್ಲ ಸರ್, ಒಂದು ಇದ್ರ ಬಗ್ಗೆ ಆಹಾರದಲ್ಲಿ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಸರ್, ಇದನ್ನು ನಂಗೆ ಗೊತ್ತೇ ಇರ್ಲಿಲ್ಲ ಸರ್. ಇದು ಯಾವ್ದು ಗೊತ್ತುಂಟ, ಈ ಇದು ಹಣ್ಣು ಅಂತೆ, ಯಾವ್ದು ಹಣ್ಣು ಇದು, ಅದೊಂದು ಇದು ಬರ್ತದೆ ಅಲ್ಲ ಸರ್, ಅದರಲ್ಲಿ ಹಣ್ಣುಗಳನ್ನು ತೊಳಿದ್ರೆ ಅದರಲ್ಲಿ ಯಾವ್ದೊಂದು ಆಮ್ಲ ಇರ್ತದಂತೆ, ಕೆಟ್ಟ ಆಮ್ಲ, ಅದ್ರಲ್ಲಿ ಹಂಪಲನ್ನು ತೊಳಿದ್ರೆ ಆ ನೀರಿನಲ್ಲಿ ಹುಳಿ, ಹುಣಸೆ ಹುಳಿ, ಹುಣಸೆ ಹುಳಿ ನೀರಿನಲ್ಲಿ ಹಣ್ಣು ಹಂಪಲುಗಳನ್ನು ತೊಳೆದು ತಿಂದ್ರೆ ಅದರಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ನಾಶ ಆಗ್ತದೆ ಅಂತ ಹೇಳಿದ್ರು ಅವರು. ಅದೊಂದು ನನ್ಗೆ, ನಮ್ಗೆ ಸರ್ ನೋಡಿ, ಕೆಲವರಿಗೆ ನಮ್ಗೆ ಗೊತ್ತಿರುವುದಿಲ್ಲ, ಇಂಥ ಒಂದು ಕಾರ್ಯಕ್ರಮವನ್ನು ಕೇಳಿದ್ರೆ ನಮ್ಗೆ ಎಷ್ಟು ಮಾಹಿತಿ ಸಿಗ್ತದೆ ಸರ್. ಮತ್ತೆ ಅವರು ಆದಷ್ಟು ಸಾವಯವ ಗೊಬ್ಬರವನ್ನೇ ಬಳಸಿ ನೀವು ಕೃಷಿಯನ್ನು ಉಪಯೋಗ ಮಾಡಿ, ಅಂದ್ರೆ ಅವರು ಹೇಳುವುದು ಸಾವಯವ ರೀತಿಯಲ್ಲಿ ಕೃಷಿ ಮಾಡ್ಬೇಕು ಅಂತ ಒಂದು ಆಹಾರದ ಬಗ್ಗೆ ಎಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ ಸರ್. ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಆ ಕಾರ್ಯಕ್ರಮ.
0: ಒಳ್ಳೆ ಮಾತಾಡಿದ್ದಾರೆ,
1: ಒಳ್ಳೆ ಮಾತನಾಡಿದ್ದಾರೆ. ಮತ್ತೆ 7 ಗಂಟೆಯಿಂದ 8 ಗಂಟೆವರೆಗೆ ಬರುವ ಮಾರ್ನಿಂಗ್ ಮಂತ್ರದ ಕಾರ್ಯಕ್ರಮ ಡಾಕ್ಟರ್ ಕರ್ಜಗಿ ಅವರದ್ದು ಮಾತು ಸಂದರ್ಶನ, ಅದು ನಮ್ಗೆ ಯಾವಾಗ್ಲೂ ನಮ್ಗೆ ಬೇಕಾಗಿರುವಂತಹ ಕಾರ್ಯಕ್ರಮ ಸಾರಂಗಲ್ಲಿ ಬರುವುದು, ಅದಕ್ಕೆ ಅಭಿನಂದನೆ. ಮತ್ತೆ ಭಕ್ತಿಗೆ ಸಾರಂಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು ಚೆನ್ನಾಗಿ ಬರ್ತದೆ ಸರ್. ಇವತ್ತು ಭೀಷ್ಮಾರ್ಜುನ ಕಾಳಗ ಎರಡು ಯಕ್ಷಗಾನ ಮೂಡಿ ಬಂತು ಸರ್, ಅದು ಕೂಡ ಇಷ್ಟ ಆಯ್ತು ಸರ್.
0: ಬಹಳ ಸಂತೋಷ ಮಣಿಯವರೇ, ಬಹಳ ಸುದೀರ್ಘವಾಗಿ ಹೇಳಿದ್ರಿ, ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಅಮ್ಮಣಿಯವರು ಕಾಲನ್ನು ಮಾಡಿದರು, ಅವರು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಬಹಳ ಚೆನ್ನಾಗಿ ಅವರು ಹೇಳಿದ್ದಾರೆ. ಸೊ ನೀವು ಕೂಡ ಯಾರಿಗೆಲ್ಲ ಏನು ಕರೆಯನ್ನು ಮಾಡಲಿಕ್ಕಿದೆ, ನಿಮ್ಮದೇ ಆದಂಥ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕಿದ್ರೆ ಖಂಡಿತವಾಗಿಯೂ ನೀವು ಕರೆಯನ್ನು ಮಾಡ್ಬೋದು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ನೀವು ಕೇಳಿದಂಥ ಕಾರ್ಯಕ್ರಮಗಳು, ನೀವು ಇಷ್ಟಪಟ್ಟಂಥ ಕಾರ್ಯಕ್ರಮಗಳು, ಅದರಲ್ಲಿ ನೀವು ಕಂಡುಕೊಂಡಂಥ ಕೆಲವಿಷ್ಟು ಸಂಗತಿಗಳು ಇವೆಲ್ಲವನ್ನು ಕೂಡ ನೀವು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಬಹುದು ಅಂತ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೇನೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡು. ನಮಸ್ಕಾರ. ಹಲೋ
2: ಹಲೋ,
0: ನಮಸ್ತೆ ನಮಸ್ತೆ
2: ನಮಸ್ತೆ ಅಭಿಷೇಕ್.
0: ನಮಸ್ತೆ ನಮಸ್ತೆ, ಹೇಳಿ ಹೇಳಿ. ಎಸ್ ವೇಣುದವರು, ಹೇಳಿ ಹೇಳಿ.
2: ನಿಮ್ಮ ಕಾರ್ಯಕ್ರಮ ಮೊನ್ನೆ 28ಕ್ಕೆ ತುಳು ಚಾವಡಿಯಲ್ಲಿ ವಿದ್ಯಾವಂತರು ಹಾಗೂ ಬರಹಗಾರ ಡಾಕ್ಟರ್ ಪ್ರಭಾಕರ್ ನೀರುಮಾರ್ಗ ಅವರ ಸಂದರ್ಶನ ಉತ್ತಮವಾಗಿತ್ತು. ಅವರ ಸಂದರ್ಶನ ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ನನ್ನ ಮಿತ್ರರೊಬ್ಬರು ಫೋನ್ ಮಾಡಿ ನನಗೆ ತಿಳಿಸಿದ್ರು ಪ್ರಸಾರ ಆಗ್ತದೆ ಅಂತ. ಅದೇನೆಂದ್ರೆ ಅವರು ನಮ್ಮ ಮಹಾವೀರ ಕಾಲೇಜಿನಲ್ಲಿ ಓಲ್ಡ್ ಸ್ಟೂಡೆಂಟ್ ಆಗಿದ್ರು. ಆ ಸಂದರ್ಭದಲ್ಲಿ ಅವರು ಬಹಳ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ರು. ಈಗ ಇಂತಹ ಒಂದು ಕಾರ್ಯಕ್ರಮ ಕೊಟ್ಟಾಗ ನನಗೆ ತುಂಬಾ ಸಂತೋಷವಾಯಿತು. ಅವರನ್ನು ಫೋನ್ ಮಾಡಿ ನಾನು ಅಭಿನಂದಿಸಿದ್ದೇನೆ. ಮತ್ತು ಏನಾಯ್ತು ಅಂದ್ರೆ ಸರ್, ಆ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಮರುಪ್ರಸಾರ ಮಾಡಬೇಕು ಅಂತ ನನ್ನೊಂದು ಆಸೆ.
0: ಖಂಡಿತ ಖಂಡಿತ ಖಂಡಿತ ಖಂಡಿತ.
2: ಮತ್ತೆ ಈಗ 9 ಗಂಟೆಗೆ ಒಂದು ಪ್ರಸಾರವಾಯಿತು ಸುತ್ತಮುತ್ತ ಕಾರ್ಯಕ್ರಮ. ಎಡ್ವರ್ಡ್ ಮತ್ತು ಸೈಫ್ ಅವರು ನಡೆಸಿಕೊಂಡ್ರು, ಬಹಳ ಕಾರ್ಯಕ್ರಮ. ಆ ಶಾಲೆಯ ಬಗ್ಗೆ ತಿಳಿದಾಗ ತುಂಬಾ ಬೇಸರವಾಯಿತು, ಬಹಳ ಸಂತೋಷವಾಯಿತು. ಯಾರು ಆ ಶಾಲೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ, ಬೇರೆ ಬೇರೆ ಮಕ್ಕಳಿದ್ರು, ಅವರ ಚಟುವಟಿಕೆಯನ್ನು ಕಂಡ ಕೇಳಿದಾಗ ಬಹಳ ಸಂತೋಷವಾಯಿತು ಸರ್. ಅಂತಹ ಸುತ್ತಮುತ್ತ ಕಾರ್ಯಕ್ರಮ ಬಹಳ ಉತ್ತಮ ಕಾರ್ಯಕ್ರಮ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಈ ವಾರದ ಬ್ಯಾರಿಸ್ ಕಾರ್ಯಕ್ರಮ ಮತ್ತು ನಿಮ್ಮ ರೇಡಿಯೋ ಸಂಜೆ ಉತ್ತಮ ಉತ್ತಮವಾಗಿ ಮೂಡಿ ಬಂದಿದೆ, ಅದರ ಬಗ್ಗೆ ನಾವು ವಿಮರ್ಶೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ ಈ ನಿಮಗೆ ವಂದನೆಗಳನ್ನು ಅರ್ಪಿಸುತ್ತೇನೆ.
0: ಮಾಡಿದ್ರು ಅವರು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ನೀವು ಕೂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದೇ ಆದರೆ ಖಂಡಿತವಾಗಿಯೂ ನೀವು ಕರೆಯನ್ನು ಮಾಡಬಹುದು, ನೀವು ಕೂಡ ಹೇಳ್ಬೋದು. ಯಾವ ಕಾರ್ಯಕ್ರಮವನ್ನು ನೀವು ಕೇಳಿದ್ದೀರಿ ಅಥವಾ ನೀವು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ಅದರಲ್ಲಿ ನೀವು ಕಂಡುಕೊಂಡಂಥ ವಿಷಯಗಳು ಏನು, ಈ ಬಗ್ಗೆ ಖಂಡಿತವಾಗಿಯೂ ನೀವು ಕರೆಯನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದನ್ನು ತಮ್ಮಲ್ಲಿ ಹೇಳ್ತಾ, ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ನಾನು ಈಗ ನಿಮ್ಮ ಹತ್ರ ಹೇಳಿದ್ದೇನೆ ಯಾವುದೆಲ್ಲ ಪ್ರಸಾರ ಆಗಿದೆ ಅಂತ ಹೇಳಿ. ಹಾಗೆ ಶುಕ್ರವಾರದ ಹೊತ್ತು ಕೊಂಕಣಿ ಕಾರ್ಯಕ್ರಮದಲ್ಲಿ ಪಿಂತ್ರ ಅನ್ನುವಂಥ ಕತೆ ಪ್ರಸಾರ ಆಗಿದೆ, ಅಡುಗೆ ಮನೆ ಪ್ರಸಾರ ಆಗಿದೆ, ಗಜಲ್ ಹಾಡುಗಳು ಬಂದಿದೆ, ಹಾಗೆಯೇ ವಿಜಯಶ್ರೀ ಆಲಾಡಿಯವರ ಮೂಡುಬಿದ್ರೆಯ ಮಾತುಗಳು ಪ್ರಸಾರ ಆಗಿರುವಂಥದ್ದು, ಹೆಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ತಂಬಾಕು ಮುಕ್ತ ದಿನ ಅಂದರೆ ಡಾಕ್ಟರ್ ಅವಿನಾಶ್ ಅವರು ಹಾಗೇನೆ ಇಬ್ಬರು ಆ ಕಾರ್ಯಕ್ರಮದಲ್ಲಿ ಇದ್ದರು, ಅದನ್ನು ಕೂಡ ತಾವು ಕೇಳಿರಬಹುದು. ಮುಂದಿನ ಕಾಲರ್ ಮತ್ತೊಬ್ಬರು ಇದ್ದಾರೆ, ಯಾರು ಅನ್ನೋದನ್ನು ನೋಡೋಣ. ಹಲೋ ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ, ಏನ್ ಚಲ್ಲರ್ ರೇಡಿಯೋ ನಮೇ. ಹಲೋ ಹಲೋ, ಓಕೆ, ಇಂಚನ ಕೇಂದ್ರ ಪುಲೆ ಸುಶೀಲ ಅದ್ಯಪಾಡಿಯಿಂದ ಕರೆಯನ್ನು ಮಾಡಿದರು. ಅವರು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ಅವರು ಹೇಳಿದ್ದಾರೆ, ಅವರು ಇಷ್ಟಪಟ್ಟಂಥ ಕಾರ್ಯಕ್ರಮಗಳ ಬಗ್ಗೆ ಅವರು ಮಾತಾಡಿದ್ದಾರೆ. ನೀವು ಕೂಡ ಕರೆಯನ್ನು ಮಾಡ್ಬೋದು. ಮುಂದಿನ ಕಾಲ್ ಒಬ್ಬರು ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ. ನಮಸ್ತೆ, ಯಾನ್ ಆರಾಮ್ ಈರಂಚೋಲರಿಗೆ ಪಲ್ನೆ ಪಲ್ನೆ ದಾನಿಗೆ ಭಕ್ತಿಗೀತೆ
3: ಯಕ್ಷಗಾನ
1: ನಾಟಕದ ಡೈಲಾಗ್ ಎಲ್ಲ ಕುಮಾರ್ ಕೊಚ್ಚಿಯನ್ನ ಪಾಸ್ಟರ್ ಎಲ್ಲ
0: ಓಕೆ. ನಳಿನಿ ಕೋಟೆಗಾರ ಅವರು ಕಾಲನ್ನು ಮಾಡಿದರು, ಅವರು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ಹೇಳಿದರು. ಶ್ರೀಪತಿ ಕಲಂಬಾಡಿ ಅವರು ನೇರ ಪ್ರಸಾರ ಕಾರ್ಯಕ್ರಮದಿದ್ದದ್ದು ಭಾಳ ಸಂತೋಷ ಆಯಿತು. ನಲ್ಲ ಒಂದು ಭಜನೆ ಬನ್ಪಾರಿತ್ತೆ ನಂದು ತೂಕ ನಲ್ಲಿ ಪಾಂಡಲ ತೊಂಬತ್ತದ ಶ್ರೀಪತಿ ನಡ ಭಜನೆ ಬನ್ಪಾಗ. ಓಕೆ, ಕೇಳುಗರೆ ಇನ್ನು ಕೂಡ ಯಾರಿಗೆಲ್ಲ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕಿದೆ ನೀವು ಕರೆಯನ್ನು ಮಾಡ್ಬೋದು, ನೀವು ಕೂಡ ಮಾತಾಡ್ಬೋದು ಅನ್ನೋದನ್ನು ಹೇಳ್ತಾ, ನೀವು ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಂತ ಹೇಳ್ತಾ ಒಂದು ಸಣ್ಣ ವಿರಾಮ, ಅದಕ್ಕಿಂತ ನಂತರ ಮತ್ತೆ ಸಾರಂಗ್ ಸಂಗಮ ಮುಂದುವರಿತದೆ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM.

0: ಎಸ್, ಒಂದು ಹಾಡು ಕೇಳ್ತಾ ಇರುವಂತ ಅನ್ಸುತ್ತೆ ರೀ. ಫಯಾಜ್ ಖಾನ್ ಅವರ ಹಾಡು ಇದು. ಸಣ್ಣಕ್ಕಿ ಬಿಟ್ಟು ಅವರ ರವೀಂದ್ರನಾಯ್ಕ ಸಣ್ಣಕ್ಕಿ ಬಿಟ್ಟು ಅವರ ಸಾಹಿತ್ಯದ ಹಾಡು ಇದು. ಕೇಳ್ತಿರೋದು ಸಂಗಮ ನೇರ ಪ್ರಸಾರ ಕಾರ್ಯಕ್ರಮ. ಅವರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಗೊತ್ತಾನ ಗೊತ್ತಾನ ಪಲ್ಲೆ ಮೇಡಮ್, ಹೇಗಿದ್ದೀರಿ? ಆರಾಮ?
1: ಮನುಷ್ಯ ಪಾತ್ರ ಸಮಯ ಪ್ರಜ್ಞೆ ಬೋರ್ಡ್ ಅವು ಎಂಟ್ಲ ಬಸ್ ದಲ್ಲ ತಪ್ಪುಜಿ, ಟ್ರೈನ್ ದಲ್ಲ ತಪ್ಪುಜಿ, ಅದೊಂದು ಸಮಯ ಹೆಚ್ಚು ಕಮ್ಮಿ ಅವು. ಅದೇನ ಕೇಳುಗೆ ಅಂಚ ಪಂಚದಲ್ಲಿ ಸಮಯ ಪ್ರಜ್ಞೆ ಬೋರ್ಡು ಇನ್ನು ಸಮಯ ಪ್ರಜ್ಞೆ ಅಂಚ ನಿಕ್ಲೇ ಮಲ್ಪಿಂಡ್ ಕಾರ್ಯಕ್ರಮ ಒಂಚೂರು ಹೆಚ್ಚು ಕಮ್ಮಿ ಹಾಕು. ನಮ್ಮ ಏನು ಅಡ್ಜಸ್ಟ್ ಮಾಡ್ತೋ ನೋಡು. ಬಟ್ಟ ಸಾರಂಗ್ ಸಂಗಮ್ ಅಂದ್ರೆ ಒರಿ ಬತ್ತು ನಡಪವನ್ನು ಪುರ್ಲಾಪುನ್ ಚೇಂಡ ರಡ್ಡು ಜನ ಇಟ್ಟು ಒರಿಯ ಪಂಜಮಿ ಆಯ್ದಿಂದ ಕುಡೇರೆ ಅಪ್ಪದನ್ನೇ ಡೈರೆಕ್ಟ್ ಕಡಪುಡುವರು. ನಮ್ಮ ಪುಲ್ ಪುಲ್ ಅಕ್ಕಿನ ಪ್ರಶ್ನೆಗೆ ಉತ್ತರ ಆರ್ಜಿ ಕೊರ್ರೆ ಕೋಪಂದು ಆಫೀಸ್ ಹಿಡಿದು ಸ್ಟುಡಿಯೋ ಕಡಪುಡುವರು. ನಮ್ಮ ಒಂದು ಗೊತ್ತಿಲ್ಲ ಅಕ್ಕಲಿಗ್ಲ ಒಂದ್ 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಅವಡು ಅಕ್ಕಲಿಗೆ ಆಫೀಸ್ ಇಡ ಆರ್ಜಿ ಅಕ್ಕಲಿ ಬೇಳಕ್ಕೊಂಡು ಆ ಅರ್ಧ ಗಂಟೆ ಒರಿ ನಡಪಂಡ್ ಅವ್ ಶೋಕ್ ಆಗೋದು. ಅದಕ್ಕೆ

0: ಜನಬರೋಡು ನಾಲ್ ಜನಬರೋಡು ಎಂಟಿ ನೀಕು.
1: ಹ್ಮ್ ಹ್ಮ್ ಸರಿ ಸರಿ ಸರಿ,
0: ಓಕೆ ಧನ್ಯವಾದ.
1: ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ರತ್ನ ಶೆಟ್ಟಿಯವರು ಕಾಲ್ ಏನು ಮಾಡಿದ್ದಾರೆ, ಮಾಡಿ ಅವರ ಅನಿಸಿಕೆಯನ್ನು ಹೇಳಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರ ಅನಿಸಿಕೆಗಳಿಗೂ ಕೂಡ ರೆಸ್ಪೆಕ್ಟ್ ಇದೆ ಅನ್ನೋದನ್ನು, ಗೌರವವನ್ನು ಕೊಡ್ತೇವೆ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಕೇಳುಗರೆ ನೀವು ಕೂಡ ನಿಮ್ಮ ಏನು ಅನಿಸಿಕೆಗಳನ್ನು ಹಂಚಿಕೊಳ್ಬೋದು, ನೀವು ಕರೆಯನ್ನು ಮಾಡಬಹುದು. ಮುಂದಿನ ಕಾಲರ್ ಇದ್ದಾರೆ, ನಮಸ್ಕಾರ.
2: ಗುರು ಗೌರಂಗ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ಕೃಷ್ಣ ಕೃಷ್ಣ ಹಲ್ಲೆಲೂಯಾ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಾ ಇದ್ದೇನೆ, ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಶ್ರಾಮ ಕ್ಷೇತ್ರ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ. ನಮಸ್ಕಾರ ಸರ್, ಅಭಿಷೇಕ್ ಅವರೇ. ಇದು ನಿಮ್ದು ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ, ಅದ್ರ ಜೊತೆಗೆ ನಮ್ದೊಂದು ಅದೇ ರಿಕ್ವೆಸ್ಟ್ ಅಂದ್ರೆ ಈ ಭಾನುವಾರದ್ದು ಹರಿಕಥೆ ಆಗ್ಲಿ ಇದೆಲ್ಲ ಬೆಳಿಗ್ಗೆದ್ದು ಪ್ರವಚನ ಎಲ್ಲ ತುಂಬಾ ಚೆನ್ನಾಗಿ ಬರ್ತದೆ, ಅದೇ ಹರಿಕಥೆಯ ಸ್ಥಾನದಲ್ಲಿ ಉಂಟಲ್ಲ, ಅದು ಹರಿಕಥೆ ಇದ್ರೆ ತುಂಬಾ ಚೆನ್ನಾಗಿರ್ತದೆ. ಅಂದ್ರೆ ಬೋನಫೈಡ್ ಆಚಾರ್ಯರು ಈ ಪರಂಪರೆಯಲ್ಲಿ ಹೇಳಿದ ಹಾಗೆ ಹರಿಕತೆ ಅದನ್ನ ತಿಳ್ಕೊಂಡು, ಈಗ ನಾನು ಇಸ್ಕೋನ್ ಇದ್ದು ರಿಕ್ವೆಸ್ಟ್ ಮಾಡಿದ್ದೆ, ಅದು ಯಾವಾಗ ಮನಸ್ಸು ಮಾಡ್ತೀರಿ ಗೊತ್ತಿಲ್ಲ. ಅದು ಕರ್ಜಗಿ ಅವ್ರದ್ದು ಎರಡ್ ಸಲ ಹಾಕುವ ಬದಲು ಒಂದ್ ಸಲ ಹಾಕ್ಬೋದು, ಅದು ಬೋನಫೈಡ್. ಯಾಕಂದ್ರೆ ಪರಂಪರೆಯಲ್ಲಿ ಬರ್ತದಲ್ಲ ನೋಡಿ, ಅದೇ ಅಧಿಕೃತ ಆಗಿರ್ಬೇಕು ಹರಿಕತೆ, ಆಗ ಅದು ಅದು ಫಲ ಇರ್ತದೆ. ಮತ್ತೆ ಇನ್ನೊಂದೇನಂದ್ರೆ ಇದು ಈಗ ನಾವು ನಾಮ ಕೂಡ ಹೇಳ್ತೇವಲ್ಲ ಮೊದ್ಲಿಗೆ ದೇವರ ನಾಮ ಒಂದು, ಅದು ಕೂಡ ನಾವು ಮನೋರಂಜನೆ ಅಂತ ಹೇಳುದಲ್ಲ, ಅದು ಕೂಡ ದೇವರ ಸೇವೆ, ಅದಕ್ಕಿಂತ ದೊಡ್ಡ ಸೇವೆ ಏನು ಹೇಳಿ, ಅದನ್ನ ನೀವು ಸ್ವಾಗತಿಸ್ಬೇಕಲ್ಲ. ಅದಲ್ಲಿ ಎರಡು ವರ್ಷ ಅಲ್ಲ ಹೇಳುದು, ನಾನು ಬ್ಲಾಕ್ ಮಾಡಿದ್ದೆ ನನ್ನ ಕಾಲ್ ಯಾವ ಯಾವ್ದು ಫೋನ್ ಇಂದ ಮಾಡ್ತಿದ್ದೆ, ಹಾಗೆ ಆಗ್ಬಾರ್ದು. ಅದು ನಾವು ಯೇಸು ಸ್ವಾಮಿಗಳನ್ನು ಕೂಡ ಪೂಜಿಸ್ತೇವೆ, ಅವರು ಸಹನೆಯ ಮೂರ್ತಿ ಅಲ್ವಾ, ಹಾಗೆ ಎಲ್ಲರೂ ಎಲ್ಲ ನಾಮ ಅಲ್ಲಾಗ್ಲಿ ಕೃಷ್ಣೋ ಹರೇ ಕೃಷ್ಣ ಎಲ್ಲ ಬೋನಫೈಡ್ ಅನ್ನ ಸ್ವಾಗತಿಸಬೇಕು ಅಂತ ನಮ್ದೊಂದು ರಿಕ್ವೆಸ್ಟ್. ಅದಕ್ಕಿಂತ ದೊಡ್ಡ ಸಮಾಜ ಸೇವೆ, ಅಂತ ಸಮಾಜ ಸೇವಕರನ್ನು ಕೂಡ ಕರಿಬಹುದು. ಈಗ ನೋಡಿ ಅಲ್ಲಿ ಇಸ್ಕೋನ್ ಅಲ್ಲಿ ಕೂಡ ಸುಮಾರು ಜನ ಇಡೀ ಎಷ್ಟೋ ಲಕ್ಷ ಜನರಿಗೆ ಪ್ರಸಾದ ಎಲ್ಲ ಅಂತಾರೆ, ಅವರನ್ನು ಕೂಡ ಕರಿಬಹುದು, ಅದು ಸಮಾಜ ಮುಖಿಯಲ್ಲಿ ಕರಿಬಹುದು ನೀವು. ಹೀಗೆಲ್ಲ ನಮ್ದು ಅದೇ ಒಂದು ರಿಕ್ವೆಸ್ಟ್, ಮನೋರಂಜನೆ ಅಂತ ಹೇಳುದಲ್ಲ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ ಅಂತ. ಹರೇ ಕೃಷ್ಣ, ನಿಮ್ದು ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ, ಹರೇ ಕೃಷ್ಣ.
1: ಓಕೆ, ಸೊ ಕೇಳುಗರೆ ಅನಿಸಿಕೆಗಳು ಖಂಡಿತವಾಗಿಯೂ ನಿಮ್ಮ ಅನಿಸಿಕೆಗಳಿಗೆ ಮುಕ್ತವಾದಂಥ ಅವಕಾಶ ಇದೆ, ನಿಮ್ಮದೇ ಆದಂಥ ಬೇರೆ ಬೇರೆ ಸಂಗತಿಗಳು. ಹಾಗಂತೇಳಿ ಎಲ್ಲವೂ ನೆರವೇರಿಸಿ ನಮಗೆ ಸಾಧ್ಯ ಆಗ್ತದೆ, ಕೆಲವೊಮ್ಮೆ ಪ್ರಯತ್ನಗಳು ಜಾರಿ ಇರ್ತದೆ, ಅದು ಸಮಯ ಮುಂದೆ ಹೋಗ್ಬೋದು ಅಥವಾ ಹೇಳಿದ ಕ್ಷಣ ಆಗದೇ ಇರ್ಬೋದು, ಬಟ್ ಅದು ಸೂಕ್ತ ಒಳ್ಳೆಯದು ಅಂತಿದ್ರೆ ಖಂಡಿತವಾಗಿಯೂ ಎಲ್ಲವನ್ನು ಕೂಡ ನಾವು ಜಾರಿಗೊಳಿಸ್ತೇವೆ. ಮುಂದಿನ ಕಾಲರ್ ಇದ್ದಾರೆ, ನಮಸ್ಕಾರ.
3: ನಮಸ್ಕಾರ,
1: ನಮಸ್ತೆ.
3: ನೀವಿದ್ದೀರಂತ ಕಾಲ್ ಮಾಡಿದೆ, ನಾನು ನಿಮ್ಮ ಒಂದು ಪ್ರೋಗ್ರಾಮ್ ಮಾತ್ರ ಕೇಳಿದೆ, ಈಗ ಟೈಮ್ ಇಲ್ಲ, ಟೈಮಿನ ಅಭಾವ
1: ಗೊತ್ತಾಯ್ತಲ್ವಾ.
3: ಮತ್ತೆ ಅದರಲ್ಲೂ ನೀವು ನಮಗೆ ಮೂರು ದಿವಸ ಅಡಿಗೆ ಮಾಡಿ ಬಡಿಸ್ತೀರಿ, ನಾಲ್ಕು ದಿವಸ ತಂಗಳನ್ನ ಬಡಿಸ್ತೀರಿ, ಅಷ್ಟೇ ಬೇಸರ ನಮ್ಗೆ, ಬೇರೇನಿಲ್ಲ.
1: ಓಕೆ, ಬಹಳ ಚೆನ್ನಾಗಿತ್ತು ನೀವು ಹೇಳಿದಂತ ರೀತಿ, ನೋಡುವ ನಿಮ್ಗೆ ಬಿರಿಯಾನಿ ಹಾಕುವ ಏನಾಯ್ತಾ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾಲ್ಕು ದಿವಸ ತಂಗುಳನ ಹಾಕ್ತೀರಿ ಅಂತ ಹೇಳ್ತಿದ್ದಾರೆ, ನೋಡುವ ತಂಗುಳನದ ಬದಲಿಗೆ ಏನಾದರೂ ಬೆತ್ತದಾದಳ ಮೊರೆಪೆರ ಆಪಣ ಅಂತೂಕ. ಓಕೆ ಥ್ಯಾಂಕ್ ಯು. ಕೇಳುಗರೆ ನೀವು ಕೂಡ ಕರೆಯನ್ನು ಮಾಡ್ಬೋದು, ಕರೆ ಮಾಡಬೇಕು. ದೂರವಾಣಿ ಸಂಖ್ಯೆ 6364204949. ಕೊನೆಯ ಒಂದೆರಡು ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಅನೇಕ ಜನ ಕಾಲನ್ನು ಮಾಡಿದ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹಂಚಿಕೊಂಡಿದ್ದೀರಿ, ಎಲ್ಲವೂ ಬಹಳ ಒಳ್ಳೆಯ ಒಂದು ಅಭಿಪ್ರಾಯಗಳೇ ನಿಮ್ಮದು ಆಗಿತ್ತು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ. ಕೇಳುಗರೆ ರೇಡಿಯೋ ಸಾರಂಗನ ಬೇರೆ ಬೇರೆ ರೀತಿಯಲ್ಲಿ ಕೇಳುವಂಥ ಅವಕಾಶಗಳಿದೆ, ಆದರೆ ನಿಮ್ಮಲ್ಲಿ ಒಂದು ಕ್ಷಮೆಯನ್ನು ಕೂಡ ಕೇಳಬೇಕು. ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಆ್ಯಪ್ನಲ್ಲಿ ಹಾಗೆ ಪ್ರಸಾರದಲ್ಲಿ ಒಂದಿಷ್ಟು ವ್ಯತ್ಯಯಗಳು ಉಂಟಾಗ್ತಾ ಇದೆ, ಬಟ್ ಇದನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಜಾರಿಯಲ್ಲಿಯೇ ಇದೆ. ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಇದು ರೆಕ್ಟಿಫೈ ಆಗುತ್ತೆ ಅನ್ನೋದು ನಮ್ಮ ಒಂದು ವಿಶ್ವಾಸ. ಅದಾದ ನಂತರ ಯಾವುದೇ ಅಡಚಣೆಗಳು ಅಡೆತಡೆಗಳು ಇಲ್ಲದೆ ನಮ್ಮ ಪ್ರಸಾರ ಮುಂದುವರಿಯುತ್ತದೆ ಅನ್ನೋದನ್ನು ಕೂಡ ತಮ್ಮಲ್ಲಿ ಹೇಳ್ತಾ. ಆ್ಯಪ್ನ ಮೂಲಕ ರೇಡಿಯೋವನ್ನು ಕೇಳುವಂಥ ಅವಕಾಶ, ಅದು ರೇಡಿಯೋ ಗಾರ್ಡನ್ ಆಗಿರ್ಬೋದು ಅಥವಾ ನಮ್ಮ ಏನು ಆ್ಯಂಡ್ರಾಯ್ಡ್ ಆಗಿರ್ಬೋದು, iOS ಆಗಿರ್ಬೋದು ಅಥವಾ ಇತರ ಆ್ಯಪ್ಗಳಲ್ಲೂ ಕೂಡ ಒಂದಿಷ್ಟು ಆ್ಯಪ್ಗಳಲ್ಲಿ ನಮ್ಮ ವೆಬ್ಸೈಟ್ನ ಮೂಲಕ ರೇಡಿಯೋವನ್ನು ಕೇಳುವಂಥ ಅವಕಾಶ. ವಿಶ್ವದ ಎಲ್ಲೂ ಕೂಡ ಕೂತ್ಕೊಂಡು ನಾವು ಇಂಟರ್ನೆಟ್ ಅನ್ನೋದೊಂದಿದ್ದರೆ ಕಾರ್ಯಕ್ರಮವನ್ನು ಕೇಳುವಂಥ ಅವಕಾಶ ಇದೆ. ಕಾರ್ಯಕ್ರಮವನ್ನು ತಾವು ಕೇಳಿ ಇತರರಿಗೂ ಕೂಡ ಹೇಳಿ, ಆ ಮೂಲಕವಾಗಿ ಕೇಳುವಂಥ ವರ್ಗ ಹೆಚ್ಚಾಗಲಿ, ಮಾತಾಡುವಂಕ ತನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂಥ ವರ್ಗಗಳು ಹೆಚ್ಚಾಗಲಿ. ನಿಮ್ಮಲ್ಲಿ ಪ್ರಶ್ನೆಗಳಿದ್ದರೆ, ಕವನಗಳಿದ್ದರೆ, ಕತೆಗಳಿದ್ದರೆ ಅಥವಾ ಯಾರಾದರೂ ಒಂದು ಇವರೊಂದು ಸೂಕ್ತವಾದಂಥ ವ್ಯಕ್ತಿ ಇಂಟರ್ವ್ಯೂಗೆ ಅಂತ ಹೇಳಿದರೆ ಅಂಥವರನ್ನು ಕೂಡ ನನಗೆ ನೀವು ತಿಳಿಸಬಹುದು, ನೀವು ಮೆಸೇಜ್ ಮಾಡಬಹುದು, ನಮ್ಮ ಆಫೀಸ್ ನಂಬರ್ಗೆ ಕಾಲನ್ನು ಮಾಡಿ ಕೂಡ ತಾವು ತಿಳಿಸಬಹುದು ಅನ್ನೋದನ್ನು ಕೂಡ ಈ ಮೂಲಕವಾಗಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ಸಾರಂಗ ಸಂಗಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ, ಅನಿಸಿಕೆಯನ್ನು ಹೇಳಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಮುಂದಿನ ಸಾರಂಗ ಸಂಗಮ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇವೆ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.
2: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದೀಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳ ಗಂಗೋತ್ರಿಯ ಡಾಕ್ಟರ್ ಯು ಆರ್ ರಾವ್ ಸಭಾಂಗಣದಲ್ಲಿ ನಡೆದ ಪ್ರೊಫೆಸರ್ ಬಿ ಎ ವಿವೇಕರೈ 80ರ ಸಂಭ್ರಮದ ಕಲಾಭಿವಂದನೆ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯವೃಂದ ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಭೀಷ್ಮಾರ್ಜುನ ಕಾಳಗ. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಸುಬ್ರಾಯ ಸಂಪಾಜೆ, ಚೆಂಡೆ ಮದ್ದಳೆ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಮತ್ತು ಮುರಳೀಧರ ಕಲ್ಲೂರಾಯ. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ ಶ್ರೀ ಗಣರಾಜ ಕುಂಬ್ಳೆ, ಭೀಷ್ಮ ಶ್ರೀ ರಾಧಾಕೃಷ್ಣ ಕಲ್ಚಾರ್, ಅರ್ಜುನ ಡಾಕ್ಟರ್ ನಾಗವೇಣಿ ಮಂಚಿ. ಇದೀಗ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ 2ನೇ ಕಂತು.

0: ಕೃಷ್ಣ ನೀನು ಸಣ್ಣವನು ಅಂತ ಹೇಳಬಹುದಾ?
1: ನೀವು ಹೇಳಬಹುದು,
0: ಅಲ್ಲ ಹೇಳಬಾರದು.
1: ಯಾಕೆ?
0: ಆದ್ರೆ ಹೇಳದೆ ಉಪಾಯ ಇಲ್ಲ.
1: ಹೇಳಿ ಆಯ್ತಲ್ಲ,
0: ಹೇಳಬಾರದು ಎಂಬುದು ರೂಢಿ. ದೊಡ್ಡವರನ್ನು ಸಣ್ಣವ ಅಂತ ಹೇಳಲಿಕ್ಕೆ ಉಂಟ? ಆದ್ರೆ ಯಥಾರ್ಥ ಒಂದು, ನೀನು ಅಷ್ಟು ದೊಡ್ಡವ ಅಲ್ಲ ಅಂತ ನಮ್ಗೆ ಹೇಳ್ತಾ ಉಂಟು.
1: ಹೌದಾ?
0: ಹೌದಪ್ಪ, ಬೇರೇನಲ್ಲ, ನಾನು ಈಗಲೇ ಹೇಳಿದೆ, ಹಿಂದೆ ಮಾಡಿದ ಕರ್ಮ ಅದು ಜೀವಿಯಾದವನನ್ನು ನಿರ್ದೇಶಿಸ್ತದೆ, ಅವನ ಸ್ಥಿತಿಗೋ ಗತಿಗೋ ಮತಿಗೋ. ಹೇಳ್ತಾರಲ್ಲ, ಬುದ್ಧಿ ಕರ್ಮಾನುಸಾರಿಣಿ. ಕರ್ಮ ಮಾಡಿದ ಮೇಲೆ ಆ ಕರ್ಮದ ಫಲದಂತೆ ಬುದ್ಧಿ ಪ್ರವರ್ತಿಸ್ತದೆ. ಭಗವಂತನನ್ನು ಒಲಿಸಿಕೊಳ್ಳಬೇಕು ಅಂತ ಬುದ್ಧಿ ಪ್ರೇರಿಸಬೇಕಾದರೂ ಇವ ಮಾಡಿದ ಕರ್ಮವೇ ಕಾರಣವಾಗ್ತದೆ. ಈಗ ನೋಡು, ಭಗವಂತ ದೊಡ್ಡವನು, ಕರ್ಮ ದೊಡ್ಡದು ಅಂತ ಕೇಳಿದ್ರೆ ಅಲ್ವಾ?
1: ಹೌದೌದು.
0: ಅಂದ್ರೆ ಜೀವರಾದ ನಾವೆಲ್ಲ ಕರ್ಮಾಧೀನರಾಗಿ ವ್ಯವಹರಿಸ್ತೇವೆ. ನಮ್ಮ ಗತಿಗೆ, ನಮ್ಮ ಸ್ಥಿತಿಗೆ ಇದು ಕಾರಣ ಅಂತ ನಿರ್ದೇಶಿಸುವವ ನಡುವೆ ಇನ್ನೊಬ್ಬ ಇದ್ದಾನೆ, ಬ್ರಹ್ಮ ಅಂತ ಅವನಿಗೆ ಹೆಸರು,
1: ಸೃಷ್ಟಿಕರ್ತ.
0: ಹೌದೌದು. ಅಂದ್ರೆ ದೇವರುಗಳಲ್ಲಿ ಮೂವರಲ್ಲಿ ಒಬ್ಬ. ನಿಜವಾಗಿಯೂ ಬ್ರಹ್ಮ ಅಂತಂದ್ರೆ ದೊಡ್ಡದು ಅಂತ ಅಲ್ವಾ ಅರ್ಥ?
1: ಹೌದೌದು.
0: ನಮಗಿಂತ ಎಲ್ಲ ದೊಡ್ಡವ,
1: ಬೃಹತ್ ಆಗಿರುವುದಲ್ಲೇ ಅಂದ್ರೆ ಬ್ರಹ್ಮ. ಅದು
0: ನಮ್ಮ ಹಣೆಯ ಬರಹವನ್ನು ಬರೆಯುವ.
1: ಹೌದು.
0: ಅವನ ಪರಿಸ್ಥಿತಿ ನೋಡಿದ್ರೆ
1: ಅಲ್ಲ, ಸೃಷ್ಟಿ ಮಾಡುವುದು ದೊಡ್ಡ ಕೆಲಸವೇ ಅಲ್ಲ?
0: ಅಲ್ಲ ಹೌದು. ಆದ್ರೆ ವಿರಾಮ ಉಂಟ?
1: ಹಾ,
0: ಇವತ್ತಿಲ್ಲ ಸೃಷ್ಟಿ, ನಾಳೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಉಪಾಯ ಉಂಟು?
1: ಪ್ರಪಂಚ ನಡೆಯುತ್ತಾ ಇರಬೇಕಾದ್ರೆ ಕೆಲವರೆಲ್ಲ ವಿರಾಮ ತಕೊಳ್ಬಾರ್ದು.
0: ಹಾಗಲ್ಲ, ವಿರಾಮ ತಕೊಳ್ಳಿಕ್ಕೆ ಆಗದ ದುಡಿಮೆ ಆದ್ರೆ ಅದಕ್ಕೆ ಏನು ಅಂತ ಹೆಸರು?
1: ಅವಶ್ಯಕ ಸೇವೆ.
0: ಅಲ್ಲ, ಉಪಾಯ ಇಲ್ಲ ಅಂತ ಮಾಡದೇ ಇದ್ರೆ ಇನ್ನೆಲ್ಲಿಯೋ ಆಕ್ಷೇಪ ಉಂಟು. ಕೇಳುವವರಿದ್ದಾರೆ ಅಂತ ಆಯ್ತು. ಕೇಳುವವರು ಇರುವುದರಿಂದಲ್ಲೋ ಕೆಲವರೆಲ್ಲ ಕೆಲಸ ಮಾಡುವುದು. ಈ ಬ್ರಹ್ಮದೇವನು ಹಾಗೆ, ಕೇಳುವವರಿಲ್ಲ ಅಂತಂದ್ರೆ ಯಾರು ಕೆಲಸ ಮಾಡ್ಲಿಕ್ಕಿಲ್ಲ. ಈ ಬ್ರಹ್ಮದೇವರಿಗಾದರೂ ನಿತ್ಯ ವೇತನ ತೆಕ್ಕೊಂಡು ದುಡಿಯುವವರ ಸ್ಥಿತಿ, ಸೃಷ್ಟಿಗೆಯುವ ನಜನು.
1: ಹಾಗೆ
0: ಉಪಾಯ ಇಲ್ಲ ಅಂದ್ರೆ ನಮ್ಮ ಹಾಗೆ ಎಂತಾಯ್ತು? ಅಂದ್ರೆ ಜೀವರಾದ ನಮಗೆ ಇದರಿಂದ ಬಿಡುಗಡೆ ಇಲ್ಲ. ಏನೋ ಕರ್ಮ ಮಾಡಿದ್ದೇವೆ, ಅದರ ಫಲವನ್ನು ಉಣ್ಣುತ್ತಾ ಇದ್ದೇವೆ. ಈಗ ಬ್ರಹ್ಮದೇವರು ಹಾಗೆ ಎಂತಾಯ್ತಲ್ಲ, ಈಗ ದೇವರು ದೊಡ್ಡ
1: ಲಕ್ಷ ಜೀವ ಜಾತಿ ಲೆಕ್ಕ ಮಾಡಬೇಕು, ಹುಟ್ಟಿಸಬೇಕು, ಹಣೆ ಬರ ಬರಿಬೇಕು.
0: ದೇವರು ದೊಡ್ಡವ ಅಂತ ಹೇಳುವಾಗ ಈ ಒಬ್ಬ ದೇವರು ಅಷ್ಟು ದೊಡ್ಡವ ಅಲ್ಲ, ನಮ್ಮ ಹಾಗೆ ಅಂತ ಆಯ್ತಲ್ಲ.
1: ಕೆಲಸ ಮಾಡ್ತಾನೆ
0: ಅಲ್ವಾ? ಕೆಲಸ ಮಾಡ್ಬೇಕಲ್ಲ, ಮಾಡುವುದಿಲ್ಲ ಅಂತ ಹೇಳಿಕ್ ಉಪಾಯ ಇಲ್ಲ.
1: ಅಯ್ಯೋ ಹಣೆ ಬರಹವೇ ಅಂತ ಕೆಲವರು ಆಡ್ತಲೂ ಇರ್ತಾರೆ.
0: ಇನ್ನೊಂದು
1: ಒಳ್ಳೇದಾಗ್ಲಿಲ್ಲ,
0: ನಮಗೆ ಬೇಕಾದದ್ದನ್ನು ಬ್ರಹ್ಮ ಕೊಡುವುದು ಅಂತ ಕೇಳಿದ್ರೆ ಅಲ್ಲ, ನಮ್ಮ ಕರ್ಮಾನುಸಾರವಾಗಿಯೇ ಫಲ ಕೊಡುವುದು. ಇವ ಇಷ್ಟು ಮಾಡಿದ್ದಾನೆ, ಇಷ್ಟು ತಕೊಳ್ಳಿ ಅಂತ ಅವ ಬರೆಯುವುದು. ಬರೆಯುವ ಕೆಲಸ ಮಾತ್ರ ಅವನಿಗೆ,
1: ಬರೆಯುವುದಿದ್ರೂ ಹಿಂದಿನದನ್ನು ನೋಡಿ ಬರಿಬೇಕು.
0: ಹೌದು, ಅಂದ್ರೆ ಸ್ವತಂತ್ರವಾಗಿ ಬರೀಲಿಕ್ಕೂ ಆಗುದಿಲ್ಲ. ಈ ಬರೆಯುವವರಿಗೆ ಸ್ವಂತ ಬರೀಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಎಷ್ಟು ಕಷ್ಟ.
1: ಅವನನ್ನು ಸೃಷ್ಟಿಕರ್ತ ಅಂತ ಹೇಳಿದೆ, ಅವನನ್ನು ಸೃಷ್ಟಿಕರ್ತ ಅಂತ ಹೇಳುದೆ,
0: ಎಂತದನ್ನು ಸೃಷ್ಟಿ ಮಾಡಿದ ಅಂತ ಪ್ರಶ್ನೆ ಬರ್ತದೆ.
1: ಸೃಜನಶೀಲತೆ ಬಗ್ಗೆ ಪ್ರಶ್ನೆ
0: ಅಂತಾನೆ. ಏನು ಬ್ರಹ್ಮನು ನಮ್ಮಂತೆ ಕರ್ಮಬಂಧಿ, ಪೇಳಲಾರೆನು ಕರ್ಮ ಸಕಲರನ್ನು ಬಾಧಿಪುದು,
1: ಹಾಗೆ ಹೇಳಬಹುದು.
0: ಇನ್ನೊಬ್ಬ ಇದ್ದಾನೆ ಕೊಲ್ಲುವ ದೇವರು, ಇವ ಸೃಷ್ಟಿ ಮಾಡುವ ದೇವರಾಯ್ತಲ್ಲ, ಪರಮೇಶ್ವರ
1: ಲಯಕರ್ತ
0: ಲಯಂಕರ, ಆದ್ರಿಂದ ಭಯಂಕರ. ಅಂತಹ ಪರಮೇಶ್ವರ
1: ಲಯ ಬ್ರಹ್ಮ ಅಂತಲೂ ಹೇಳ್ಬೋದು.
0: ಬ್ರಹ್ಮನ ಲಯಕ್ಕಾದರೂ ಕಾರಣನಾಗ್ತೇನೆ ಅಂತ ಹೊರಟವ ಯಾವಾಗ? ಆ ಮಗಳನ್ನು ಮದುವೆಯಾದ ಒಂದು ಪ್ರಕರಣದಲ್ಲಿ ನನಗೂ ಐದು ತಲೆ ಉಂಟು ಅಂತ ಬ್ರಹ್ಮ ಹೇಳಿ, ಹೌದಾ, ಅದನ್ನೊಂದು ತೆಗಿತೇನೆ ಅಂತ ಈ ಶಿವ ಅದನ್ನು ತೆಗೆದು, ಅದು ಬಿಡ್ಲಿಲ್ಲ ಇವನ ಕೈ.
1: ಬ್ರಹ್ಮ ಕಪಾಲ, ಅಯ್ಯೋ ಬ್ರಹ್ಮ ಕಪಾಲ,
0: ಶೂಲಿಯನ್ನು ಬಳಲಿಸಿತು ಬ್ರಹ್ಮನ ಕಪಾಲ. ಹಾಗೆ ಪರಮೇಶ್ವರ ದೇವರು ಭೂಮಿಗಿಳಿದು ಎಲ್ಲೆಲ್ಲ ಭಿಕ್ಷೆ ಬೇಡಿದ್ದಾರೋ ಆಗ, ಹಾಗೆಲ್ಲ ಹಾಡ್ಲಿಕ್ಕೆ ತೊಡಗಿದ್ರಲ್ಲ.
1: ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರ.
0: ಹೌದು, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಈ ಬ್ರಹ್ಮ ಕಪಾಲ ಹಿಡ್ಕೊಂಡು ಎಂಥದ್ದು ಚೆಲುವು ಅಂದ್ರೆ, ದೇವರಾದವನಿಗೂ ಕರ್ಮ ತಪ್ಪಲಿಲ್ಲ. ಬ್ರಹ್ಮನ ತಲೆಯನ್ನು ಚೀಟಿದ ಕರ್ಮಕಲ್ಲು ಈ ಫಲ ಒದಗಿದ್ದು. ಮಗಳನ್ನು ಮದುವೆಯಾದ ಕರ್ಮಕಲ್ಲು ತಲೆ ಹೋದದ್ದು ಅವನಿಗೆ, ಅವನಿಗೆ ಹೋಯ್ತು, ಇವನಿಗೆ ಹಿಡ್ಕೊಂಡಿತ್ತು. ಬಿಡಿಸ್ಲಿಕ್ಕೆ ಯಾರು?
1: ಬಿಡಿಸ್ಲಿಕ್ಕೆ
0: ನಮ್ಮಲ್ಲಿ ಒಂದು ಭಕ್ತರ ಒಂದು ಪರಂಪರೆಯೇ ಉಂಟು, ಪರಮ ವೈಷ್ಣವರು ನಮ್ಮ ದೇವರು ಬಿಡಿಸಿದ್ದಲ್ವ ಶ್ರೀಮನ್ನಾರಾಯಣ. ಇತ್ತವ ಬ್ರಹ್ಮನ ಕಪಾಲವೇ, ಅಲ್ಲಿಯೋ ಕಪಾಲ ಮೋಕ್ಷ ಆಯ್ತಂತೆ
1: ಅಲ್ವಾ,
0: ಎಲ್ಲ ತೀರ್ಥಕ್ಷೇತ್ರ ಆಯ್ತು.
1: ಹೌದೌದು
0: ಅಂತೆಲ್ಲ ಕೇಳಿದ್ದೇವೆ. ಅಂತಹ ಈ ದೇವರುಗಳ ಸಾಲಿನಲ್ಲಿ ಪ್ರಬಲನಾಗಿ ಕಾಣುವುದು ಇವರ ಈ ಬಾಧೆಯನ್ನು ಪರಿಹರಿಸಿದ ಶ್ರೀಮನ್ನಾರಾಯಣ.

0: ಅಲ್ಲೋ. ಹಾಗಾದ್ರೆ ಇವನು ಎಲ್ಲರಿಗಿಂತಲೂ ದೊಡ್ಡವನೋ?
1: ಅವನಿಗೆ ಯಾವ ಬಾಧೆ ಇಲ್ಲ
0: ಅಂತ ಹೇಳುವನೋ? ಈಗ ಅಲ್ಲಿಗೆ ಬಂತು, ಪೇಳಲಾರೇನು, ಕಾಣುವುದಿಲ್ವ ನಿನ್ನನ್ನು
2: ಧರಿಸಿದೆಯಾದ

0: ಚಿನ್ಮಯನೇ.
1: ಓ ಓ ಓ,
0: ಕರೆದದ್ದಲ್ಲ ಚಿನ್ಮಯನೇ.
1: ಪ್ರಶ್ನೆಯ
0: ಮೈ ಉಂಟಲ್ಲ, ಈ ಮೈಗೆ ಒದಗಿದ ನಾನಾ ಅವಸ್ಥೆಗಳನ್ನು ಎಣಿಸಿದ್ರೆ
1: ಅವಸ್ಥೆಯ
0: ಮತ್ತೆಂಥದ್ದು ಚಿನ್ಮಯನೇ ಇರ್ಲಿಕ್ಕಿಲ್ಲ ಅಂತ ಕಾಣೋದು ನಮಗೆ. ಎಲ್ಲಿಯ ಯಾರೋ ಏನೋ ಮಾಡಿದ್ರಂತೆ.
1: ಅಂದರೆ
0: ಏನೋ ಬೇಡದ ಕೆಲಸ.
1: ಹಾಂ,
0: ಭೃಗುಪತ್ನಿಯಾದ ಖ್ಯಾತಿ.
1: ಹಾಂ,
0: ಹೋಗಿ ಅವಳ ತಲೆ ಕಡದಿಯಂತೆ. ಕಡದದ್ದಕ್ಕೆ ಭೃಗು ಶಾಪ ಕೊಡ್ನಂತೆ. ಹತ್ತವತಾರವನ್ನು ಎತ್ತು. ಹತ್ತು ಅಂತ ಹೇಳಿ, ಹದಿನೈದು ಅಂತ ಹೇಳಿ, ನೂರು ಅಂತ ಹೇಳಿ, ಒಂದು ಅಂತ ಹೇಳಿ.
1: ಶಾಪವಿದನು ಶಿರದೊಳ ಅಂತೆ ತಾಪಸ್ ಹೊತ್ತ.
0: ಆಮೇಲೆ ನಮಗೆ ದೃಷ್ಟಾಂತ ಸಿಕ್ಕಲಿಕ್ಕೆ ತೊಡಗಿತು. ಕ್ಷೀರಸಾಗರ ವಾಸಿಯಾದ ವಾಸುಕಿ ತಲ್ಪ ಶಯನನಾದ ಶ್ರೀಮನ್ನಾರಾಯಣನು ಒಂದೊಂದೇ ಒಂದೊಂದೇ ರೂಪಗಳನ್ನು ತಳೆದು ಹುಟ್ಟಲಿಕ್ಕೆ ತೊಡಗಿದ. ಮತ್ಸ್ಯಾದಿ ರೂಪಗಳು, ಮತ್ಸ್ಯ, ಕೂರ್ಮ, ವರಾಹ ಇತ್ಯಾದಿ ಇತ್ಯಾದಿ
1: ಇತ್ಯಾದಿ.
0: ಯಾಕೆ ಮಾಡಿದ ಅಂದರೆ ಶಾಪ ಸಿಕ್ಕಿದ್ದರಿಂದ ಮಾಡಿದ. ಶಾಪ ಯಾಕೆ ಸಿಕ್ಕಿತ್ತು?
1: ಯಾಕೆ ಸಿಕ್ಕಿತ್ತು?
0: ತಲೆ ಕಡಿದ ಬೇಡದ ಅಲ್ಲ, ಬೇಡದ ಕೆಲಸ ಮಾಡಿದ್ರಿಂದ ಅಂತೇಳಿ ತಪ್ಪು ತಿಳಿಬೇಡ. ಒಂದು ಕೆಲಸ ಮಾಡಿದ್ರಿಂದ ಸಿಕ್ಕಿತ್ತು ಶಾಪ. ಅಂದರೆ ಕರ್ಮಕ್ಕೊಂದು ಫಲ ಸಿಕ್ಕಿ
1: ಫಲ ಸಿಕ್ಕಿತ್ತು.
0: ಇಲ್ಲಿ ಕಾಣ್ತದಲ್ಲ,
1: ಇಲ್ಲಿಂದದ್ದು
0: ಒಂದು ರಥ, ಅದಕ್ಕೊಬ್ಬ ಸಾರಥಿ.
1: ಸಾರಥಿ
0: ಸಾರಥಿ ಹೇಳಿದ ಹಾಗೆ ರಥ ಕೇಳುವುದಲ್ಲ, ರಥಿಗೆ ಕೇಳುವುದಲ್ಲ. ರಥಿ ಕೇಳಿದಾಗಲ್ಲ ಸಾರಥಿ ಕೇಳಬೇಕಾದ್ರು ಅಲ್ಲ, ಕ್ರಮ ಹಾಗೆ. ಈಗ ನಾವು ಕೆಲವು ಸಲ ಆಚೆ ಆಚೆ ಮಾಡಿಕೊಳ್ಬಹುದು, ಆದರೂ ರಥಿಕನ ಅಧೀನನಾಗಿ ಅಲ್ವ ಸಾರಥಿ ಇರಬೇಕಾದ.
1: ಹೌದೌದು,
0: ನರನ ಸಾರಥಿಯಾದೆ ಈ ಕುದುರೆಗಳಿಗೆ ಅಲ್ವ ಬೇಕಾದ್ದು ಕೊಡೋದು, ಮೈ ತಿಕ್ಕೋದು, ಮೀಸುದು. ಕೆಲವು ಸಲ ಆ ರಥಿಕನ ಮೈ ತಿಕ್ಕೋದು ಅದು ಮಾಡ್ತಿ.
1: ಹೌದೌದು,
0: ನೀನು ಈ ಸ್ಥಿತಿಗೆ ಬರಬೇಕು ಅಂತಾದರೆ
1: ಓಹೋ
0: ಕಾರಣ ಎಂಥದ್ದು ಅಲ್ಲೋ, ಶಾಪ ಕರ್ಮ. ಹಾಗಾದರೆ ಕರ್ಮ ಎಂಬುದು ಸಕಲರನ್ನು ಬಾಧಿಪುದು, ನಮ್ಮನ್ನು ಮಾತ್ರ ಅಲ್ಲ. ನಾವೆಲ್ಲ ಜೀವರಾದವರು, ಕರ್ಮಾಧೀನದಲ್ಲಿರುವವರು, ನಮಗೆ ಸ್ವಾತಂತ್ರ್ಯ ಇಲ್ಲ. ನಾವು ಇವತ್ತು ಹೀಗೆ ಮಾತಾಡ್ತೇನೆ ಅಂತ ನಾನು ಮಾಡಿದ್ದನ್ನೇನೋ ಅನುಭವಿಸ್ತಾ ಇದ್ದೇನೆ ಅಂತ ಅರ್ಥ
1: ಅಲ್ಲ. ಹಿಂದೆ ಮಾಡಿದ ಒಂದು ಕರ್ಮದ ಫಲ ಈಗ.
0: ಹಾಗಾಗಿ ನಾವು ಏನು ಬೇಡದ್ದು ಮಾಡಿದ್ರು ನಮ್ಮನ್ನು ಬೈಲಿಕ್ಕೆ ಉಪಾಯ ಇಲ್ಲ.
1: ಅಲ್ಲಲ್ಲ, ಕರ್ಮದಲ್ಲಿ ಒಳ್ಳೆ ಕರ್ಮ ಕೆಟ್ಟ ಕರ್ಮ
0: ಉಂಟು ಉಂಟು ಉಂಟು. ಫಲವನ್ನು ಅನುಭವಿಸುವಾಗ ಹಿಂದಿನದನ್ನು ತಿದ್ದಲಿಕ್ಕಾಗ್ತದ? ಹಾಗಾಗ್ತಿದ್ರೆ ಕೆಲವರೆಲ್ಲ ಏನೇನೋ ಆಗಿ ಹೋಗ್ತಿದ್ರು ಅಲ್ವ.
1: ಹೌದು,
0: ನಾನು ಹೀಗಿರಬೇಕು ಅಂತ ಪೂರ್ವ ನಿರ್ದೇಶಿತವಾದ್ದು ಕರ್ಮದಿಂದ. ಇಲ್ಲ, ನಾ ಹಿಂದೆ ಹೋಗಿ ಅದನ್ನು ಸರಿ ಮಾಡಿಬಿಡ್ತೇನೆ. ಹಾಗೂ ಇಲ್ಲಿಗೆ ನಿನಗಾದರೂ ಹಿಂದೆ ಹೋಗಿ ದೇವಕ್ಕೆ ಹೊಟ್ಟೆಯಿಂದ ಮತ್ತೆ ಮೇಲಕ್ಕೆ ಹೋಗಿ ಇಲ್ಲ ಹುಟ್ಟಲಿಲ್ಲ ಅಂತ ಮಾಡ್ಲಿಕ್ಕೆ ಉಪಾಯ ಉಂಟ? ಇಲ್ಲ ಅಂದ್ರೆ ಅರ್ಥ ಏನು? ನಾವು ಅದಕ್ಕೆ ಬದ್ಧರಾಗಿರುವವರು. ಆದ್ರಿಂದ ಒಳ್ಳೇದು ಮಾಡಿದವನನ್ನು ಒಳ್ಳೇದು ಮಾಡಿದಂತ ಹೊಗಳಿಕ್ಕಿಲ್ಲ, ಕೆಟ್ಟದು ಮಾಡಿದವನನ್ನು ಕೆಟ್ಟದು ಮಾಡಿದಂತ ಬೈಲಿಕ್ಕೂ ಇಲ್ಲ. ಯಾಕಂದ್ರೆ ಅದು ಕರ್ಮದ ಪರಿಣಾಮ. ಸೂತ್ರವನ್ನು ಹಿಡಿದು ಅಥವಾ ಸೂತ್ರವೇ ಆಗಿ ನಮ್ಮನ್ನು ಬಂಧಿಸಿರುವುದು ಕರ್ಮ. ಬೇಳನಾರೆನು ಕರ್ಮ ಸಕಲರನ್ನು ಬಾಧಿಪು. ಚತುರ್ದಶ ಭುವನಗಳನ್ನು ಪೊರೆಯತಕ್ಕ ಹೇಳ್ತಾರಲ್ಲ, ನಿನ್ನ ಹೊಟ್ಟೆಯೊಳಗೆ ಎಲ್ಲ ಉಂಟು ಅಂತ. ಅದನ್ನು ಹೊತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆನಿಸಿದ ನೀನು ಈ ಕರ್ಮಕ್ಕಧೀನಾಗಿ ಹೀಗೆಲ್ಲ ಬರ್ತಿ ಅಂತಾದರೆ ನರನ ಸಾರಥಿಯಾದ ವಿಧಿಯ ಏನೆಂಬೆ?
1: ಏನೆಂಬೆ ಅಂದರೆ ಹೇಳಲಾರೆ
0: ಅಲ್ಲ, ನಮ್ಮದೇ ಅಂತ.
1: ಹೌದೌದು,
0: ಈಗ ನಮ್ಮ ದೇವರು ನಮಗಿಂತ ತುಂಬ ದೊಡ್ಡವಲ್ಲ. ಯಾರೋ ಮಹಿಮರು ಹೇಳಿದ್ರಂತಲ್ಲ, ನಮ್ಮ ಅಳತೆಯನ್ನು ನಮ್ಮ ದೇವರು ಮೀರ್ಲಿಕ್ಕಿಲ್ಲ ಅಂತ. ಯಾಕಂದ್ರೆ ನಮ್ಮ ಕಲ್ಪನೆ ಅಟ್ಟು.
1: ಹೌದೌದು,
0: ಅದರಿಂದ ಆಚೆಗೆ ನಮ್ಮ ದೇವರು ಬೆಳಿಲಿಕ್ಕಿಲ್ಲ.
1: ಹೌದೌದು,
0: ಈಗ ನಮ್ಮ ಹಾಗೆ ಅಂತ ಆದ ಮೇಲೆ ಈಗ ನಾವೆಂತ ಮಾಡೋದಪ್ಪ? ಮುಂದಿಟ್ಟದ ನಿಂದೆ ತಕೊಳ್ಳೋದ?
1: ಹ್ಞೂ ಹ್ಞೂ.
0: ಯಾಕಂದರೆ ದುರ್ಯೋಧನ ಬೇಡದು ಮಾಡಿದ ಅಂತ ನೀನೇ ಸಭೆ

0: ಚಿಕ್ಕವರಿಗೆ ಗೊತ್ತುಂಟು ಅಂತ ತಿಳಿಲಿ
1: ಅಲ್ಲ, ಅದರಲ್ಲಿ ಇನ್ನೊಂದುಂಟು, ಇನ್ನೊಂದುಂಟು
0: ಬಹಳ ಮುಖ್ಯವಾಗಿ. ಗುರುಗಳ ಒಳ್ಳೆಯ ಗುಣ ಅದು,
1: ನಮಗೆ ಗೊತ್ತುಂಟೋ ಅಂತ ಸಂಶಯ ಅವನಿಗೆ ಬೇಡ,
0: ಅದು ಆಗ್ತದೆ
1: ಅಲ್ವಾ.
0: ಇನ್ನೊಂದು ತಿಳಿಯುವುದಕ್ಕಾಗಿ, ಗೊತ್ತಿದ್ದದ್ದು ಸರಿ ಉಂಟು ಅಂತ ತಿಳಿಯಲಿಕ್ಕೂ ಹಿರಿಯರ ಹತ್ರ ಕೇಳ್ತಾರೆ, ಅಥವಾ ಇನ್ನೊಬ್ಬರ ಹತ್ರ ಕೇಳ್ತಾರೆ.
1: ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ನಾನೊಂದು ಸಿದ್ಧಾಂತವನ್ನು ಮಂಡಿಸಿ ಇದು ಸರಿ ಉಂಟು ಅಂತ ನಿರ್ಣಯ ಮಾಡಬೇಕು ಅಂತ ಆದ್ರೆ ಇನ್ನೊಬ್ಬ ಸಿದ್ಧಾಂತಿಯಲ್ಲೇ ಕೇಳಬೇಡುವ. ಹಾಗೆ ನಮ್ಮ ಸಿದ್ಧಾಂತ ಇದು.
0: ಈಗ ನಿಮ್ಮ ಸಿದ್ಧಾಂತಕ್ಕೆ ನಾನು ಮುದ್ರೆ ಒತ್ತಬೇಕು ಅಂತ ಕೇಳಿದ್ದಲ್ಲಲ್ಲ.
1: ಅಲ್ಲ, ಮುದ್ರೆ ಒತ್ತದ ಉಪಾಯ ಇಲ್ಲಲ್ಲ ಅಂತ ಹೇಳುದು ನಾನು.
0: ಅಲ್ಲ, ಮುದ್ರೆ ಒತ್ತುವುದಲ್ಲಲ್ಲ ಅಂತ.
1: ಮತ್ತೆ
0: ನಿಮಗೆ ಉತ್ತರ ಅಲ್ಲ ಬೇಕಾದ್ರೆ
1: ಬೇರೆ ಉಂಟಾ? ಇದಲ್ಲದೆ
2: ಗರುಡ ಧ್ವಜನದ

0: ಸಂವಾದಗಳು ಉಂಟು, ಯುದ್ಧವೂ ಉಂಟು.
1: ಒಂದು ತೊಡಗಿದ ಮೇಲೆ ಇನ್ನೊಂದು ಬಂದದ್ದು ಕಡಿಮೆ.
0: ಹೌದಲ್ಲ, ಒಂದಾದ ಮೇಲೆ ಒಂದು.
1: ತೊಡಗಲಿಕ್ಕೆ ಮೊದಲೇ ಉಪದೇಶ ಅಂತ ಕೇಳಿದ್ದೇವೆ
0: ಅಲ್ಲ. ಅಗತ್ಯಕ್ಕಿಂತ ಅಗತ್ಯ ಇದ್ದಾಗಲೆಲ್ಲ ಉಂಟೆ.
1: ಆದೀತಪ್ಪ, ನೀನು ಒಪ್ಪಿದ್ರೆ ಮತ್ತೆ ನಾವು ಮಾಡಿದ್ದು ಬೇಡದ್ದು ಅಂತ ಆಗುದಿಲ್ಲಲ್ಲ.
0: ಆಗುದಿಲ್ಲ, ಆಗುದಿಲ್ಲ. ಮೊದಲಾಗಿ ಹೇಳಿದಿರಿ ಲಾಲಿಸಬೇಕು ಅಂತ.
2: ಹೌದು,
0: ಅದು ಒಳ್ಳೆ ಶಬ್ದ. ನಾನು ಬರೀ ಆಲಿಸಿ ಅಂತ ಹೇಳ್ತಿರೋ ಅಂತ ಯೋಚನೆ ಮಾಡಲಿಲ್ಲ.
1: ನಿನ್ನಲ್ಲಿ ಅಷ್ಟು ಸಣ್ಣದು ಅಂತ ನಿನ್ನ ನೆನೆಸಲಿಕ್ಕಿಲ್ಲ ನಾವು.
0: ವಿಶ್ವಾಚಾರ್ಯರೇ, ಗಂಗಾ ತರಳ ನೀವು.
1: ಹೌದು,
0: ನೀವೇನು ಹೇಳಿದಿರಿ, ಆಲಿಸಬಹುದಲ್ಲ ಲಾಲಿಸಬೇಕು.
1: ಹೌದು,
0: ಪ್ರಶ್ನೆಯನ್ನು ಕೇಳುವುದಾದರೆ ಉತ್ತರ ಸಿಗುವವರಲ್ಲೇ ಕೇಳಬೇಕು.
1: ತಾಯಿ ಕೈ ಬಿಟ್ಟರೆ ಮತ್ತೆ ಅಜ್ಜನ ಅಜ್ಜಿಯೋ ಅಲ್ಲೋ ನೋಡಿಕೊಳ್ಬೇಕು.
0: ಒಳ್ಳೆಯ ಒಳ್ಳೆಯ ವಿಷಯವೇ, ಒಳ್ಳೆಯದೇ ಆಯಿತು. ಯಾರೋ ಇಬ್ಬರು ಒಳ್ಳೆಯ ವಿಷಯವನ್ನು ಮಾತಾಡ್ತಾರೆ ಅಂತ ಆದರೆ ಅದು ಕೇವಲ ಅವರಿಗಾಗಿ ಮಾತ್ರ ಅಲ್ಲ, ಯಾರಿಗೆಲ್ಲ ಕಿವಿ ಉಂಟೋ ಅಥವಾ ಕಿವಿಯನ್ನು ಹೊಂದಿದ ಮನಸ್ಸುಂಟೋ ಅವರಿಗೆಲ್ಲ ಅದರಿಂದ ಪ್ರಯೋಜನ.
1: ಮತ್ತೆ ಮಾತಾಡುವವರು ಒಳ್ಳೇದನ್ನೇ ಮಾತಾಡ್ತಾರೆ ಅಂತ ಧೈರ್ಯ ಇರಬೇಕು ಕೇಳುವವರಿಗೆ.
0: ಅದು ಬೇಕು, ಅದು
1: ಅರ್ಧದಿಂದಲೇ ಆಚೆ ಹೋಗುದಿಲ್ಲ.
0: ಹೌದೌದೌದು, ಸುಮ್ಮನೆ ವಾದ ಮಾಡುವವರಲ್ಲೆಲ್ಲ ಯಾರು ವಾದ ರಥರಲ್ಲಿ ಯಾರು ಇರುವುದಿಲ್ಲ, ಬರುವುದಿಲ್ಲ. ವಾದ ನಿರತರಾದರೂ ಕೂಡ ವಾದದಿಂದ ತತ್ವಬೋಧ ಉಂಟು ಅಂತಾದ್ರೆ ಅದನ್ನು ಕೇಳಲಿಕ್ಕೆ ಜನ ಕೂತ್ಕೊಳ್ತಾರೆ. ಚಿನ್ಮಯನೇ ಅಂತ ನನ್ನನ್ನು ಸಂಬೋಧನೆ ಮಾಡಿದ್ರಿ, ನಿಮಗೆ ಗೊತ್ತುಂಟು ನಾನು ಕೇವಲ ದೇವಕಿಯ ಹೊಟ್ಟೆಯಲ್ಲಿ, ಕೇವಲ ವಸುದೇವ ದೇವಕಿಯರ ಪ್ರಾರ್ಥನೆ ಅಷ್ಟರಿಂದಲೇ ಹುಟ್ಟಿದ್ದಲ್ಲ. ಹುಟ್ಟುವುದರ ಹಿಂದೆ ಏನೋ ಒಂದು ಉದ್ದೇಶ ಇತ್ತು. ಇದನ್ನೆಲ್ಲ ನೀವು ಬೇರೆಯವರಿಗೆ ಯಾವಾಗಲೂ ಹೇಳುವವರು, ಈಗ ನನ್ನಲ್ಲಿ ಮತ್ತೆ ಹೇಳಿಸ್ತೀರಿ ಅಷ್ಟೇ.
1: ಅಲ್ಲಲ್ಲ, ಬೇರೆಯವರು ಇದರೆಲ್ಲ ಉಪನ್ಯಾಸ ಕೊಡುವ ಹೇಳ್ತಾ ಇರೋದು ಸತ್ಯ ಅಂತ ದೊಡ್ಡ ಉಪನ್ಯಾಸಕಾರ ಹೇಳಿಬಿಟ್ರೆ.
0: ಹಾ, ಅದೇ, ಆದ್ದರಿಂದಲೇ ನಿಮಗೆ ಗೊತ್ತಿದ್ದದನ್ನೇ ನಾನೀಗ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೆ.
1: ಅದೀತು, ಕೇಳು.
0: ಚಿನ್ಮಯ ಮತ್ತು ಮೃಣ್ಮಯ ಎನ್ನುವುದರಲ್ಲಿರುವ ವ್ಯತ್ಯಾಸವೇ ನೀವು ಹೇಳಿದ ಎಲ್ಲ ಮಾತುಗಳಿಗೆ ಸರಳವಾದ ಉತ್ತರ. ಆದರೆ ಅದಕ್ಕೆ ಒಂದು ಸ್ವಲ್ಪ ವಿವರವನ್ನು ಕೊಡುವುದಾದರೆ, ಪುಣ್ಯವಂತ ಪಾಪಿ.
1: ಹೌದು,
0: ಪುಣ್ಯವಂತ ಮಣ್ಣು ಮುಟ್ಟಿದ್ರೂ ಚಿನ್ನ ಆಗ್ತದೆ
1: ಆಗ್ತದೆ.
0: ಅವನು ಕಾಡಿಗೆ ಹೋದರೂ ಅದು ಅರಮನೆ ಆಗಿರ್ತದೆ.
1: ಹೌದು,
0: ಅಥವಾ ನಗರದ ಸುಖ ಸೌಲಭ್ಯಗಳೆಲ್ಲ ಇರ್ತವೆ ಅಂತ ತಾವು ಹೇಳಿದ್ರಿ. ಅಂದರೆ ಪಾಪ ಪುಣ್ಯಗಳೆನ್ನುವ ಫಲಗಳು ಕರ್ಮಗಳಿಗೆ ಉಂಟು ಎನ್ನುವುದನ್ನು ನೀವು ಸಿದ್ಧಪಡಿಸಿದಾಗ, ಅಥವಾ ಅದು ಸಿದ್ಧಾಂತ, ಈಗಾಗಲೇ ಇರುವ ಸಿದ್ಧಾಂತವೇ, ಅದನ್ನು ಮತ್ತೆ ನೀವು ಪುನರುಚ್ಚಾರ ಮಾಡಿ.
1: ಕರ್ಮವಾದವ ದೈವವಾದವ ಅಂತ.
0: ಹೌದೌದು, ಸರಳವಾಗಿ ಹೇಳುವುದಾದರೆ ಅಷ್ಟೇ. ಕರ್ಮವಾದ ಈ ಪ್ರಪಂಚದಲ್ಲುಂಟು, ಮಾಡಿದ ಕರ್ಮಕ್ಕೆ ಫಲವು ಉಂಟು.
1: ಮತ್ತೆ ತುಂಬಾ ಬುದ್ಧಿವಂತರು ಏನು ಮಾಡೋದೇಳು, ತಮಗೆ ಅನುಕೂಲವಾದ ವಾದವನ್ನೇ ಪ್ರಚಾರ ಮಾಡುವುದು. ಅದು ನಮಗೆ ಕರ್ಮವಾದವೇ ಅನುಕೂಲ.
0: ಅಲ್ಲ, ಅನುಕೂಲ ಆದರೂ ಲೋಕಕ್ಕೆ ಅನುಕೂಲವ
1: ನೋಡ್ಬೇಕಲ್ಲ.
0: ಅಲ್ಲಲ್ಲ, ಲೋಕಕ್ಕೆ ಅನುಕೂಲವ ಅದನ್ನು ಅವರು 10 ಸಲ ಹೇಳಿದ್ರು ಒಳ್ಳೇದು.
1: ಹೌದು,
0: ಈಗ ಒಳ್ಳೆಯವರು ಒಳ್ಳೆಯ ವಿಷಯವನ್ನು ತಮಗೆ ಇಷ್ಟ ಉಂಟು ಅಂತ ಹೇಳ್ತಾರೆ ಅಂತ ಆದರೂ ಲೋಕಕ್ಕೆ ಒಳ್ಳೆಯದು ಅಂತ ಆದರೆ ಅದರಿಂದ ಪ್ರಯೋಜನ ಉಂಟು.
1: ನಾವು ಹೇಳಿದರೂ ತಪ್ಪಿಲ್ಲ.
0: ಏ, ತಪ್ಪಿಲ್ಲ. ಹಾಗಾಗಿ ತಾವು ಹೇಳಿದ್ದು ಸರಿಯೇ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಅಲ್ವಾ. ಸ್ಥೂಲವಾಗಿ ಹೇಳುವುದಾದರೆ ಇನ್ನೊಬ್ಬರಿಗೆ ಒಳ್ಳೆಯ ಕೆಲಸವನ್ನು, ಇನ್ನೊಬ್ಬರಿಗೆ ಒಳ್ಳೆಯದಾಗುವ ಕೆಲಸವನ್ನು, ಇನ್ನೊಬ್ಬರು ಸತ್ಫಲವನ್ನು ಪಡೆಯುವಂಥ ಒಂದು ಕರ್ಮವನ್ನು ನಾವು ಮಾಡಿದರೆ ತನ್ಮೂಲಕವಾಗಿ ಪುಣ್ಯದ ಪ್ರಾಪ್ತಿ. ಪರಪೀಡನೆಯನ್ನು, ಇನ್ನೊಬ್ಬನಿಗೆ ಹಿಂಸೆಯನ್ನು ಮಾಡಿದರೆ, ಇನ್ನೊಬ್ಬನ ಮನಸ್ಸಿಗೆ ನೋವನ್ನು ಮಾಡಿದರೆ, ಇನ್ನೊಬ್ಬನ ಜೀವನೋಪಾಯಕ್ಕೆ ಕಲ್ಲು ಹಾಕಿದರೆ, ಅದರಿಂದಲಾಗಿ ದೊರೆಯುವುದು
1: ಪಾಪ.
0: ಪಾಪ ಮಾಡಿದವನು ಪಾಪದ ಫಲವನ್ನು ಉಣ್ಣುತ್ತಾನೆ, ಅದರ ಫಲವನ್ನು ಉಣ್ಣಲೇಬೇಕು. ಸ್ಥೂಲವಾಗಿ ಹೇಳುವುದಾದರೆ ಲೋಕದಲ್ಲಿ ಒಂದು ಮಾತುಂಟು, ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವುದೇ ಯಾಕೆಂದರೆ ಒಳ್ಳೆಯ ಜೀವನದ ಪ್ರಾಪ್ತಿಗಾಗಿ. ಈಗ ಮಾವಿನ ಗೊರಟನ್ನು ತಗೊಂಡೋಗಿ ಮಣ್ಣಿನಲ್ಲಿ ಹಾಕಿ ಅವನು ಯಾಕೆ ಹಾಕುತ್ತಾನೆ ಅಂದರೆ, ಮಾವಿನ ಹಣ್ಣನ್ನು ಕೊಯ್ಯಬೇಕು, ರಸಭರಿತವಾದಂಥ ಒಂದು ಹಣ್ಣನ್ನು ತಾನು ಉಣ್ಣಬೇಕು ಎನ್ನುವುದಕ್ಕಾಗಿ.
1: ತನಗಲ್ಲದಿದ್ದರೆ ತನ್ನ ಮಕ್ಕಳಿಗಾಗಲಿ.
0: ಆ ಒಳ್ಳೆಯ ಒಳ್ಳೆಯ ಯೋಚನೆ.
1: ಹೌದು,
0: ಅದೇ ಉದ್ದೇಶದಿಂದ ಮಾಡ್ತಾನೆ. ಹಾಗಾಗಿ ಹೆಚ್ಚಾಗಿ ಲೋಕದಲ್ಲಿರುವಂತಹ ಚಿಂತನೆ ಯಾವುದು ಅಂತಂದರೆ, ಪುಣ್ಯದ ಬಲವನ್ನು ಪಡೆಯುವುದಕ್ಕೆ ಬೇಕಾಗಿಯೇ ಕರ್ಮವನ್ನು ಮಾಡಬೇಕು ಅಂತ. ಇನ್ನೂ ಅನೇಕ ಜನ ಇದ್ದಾರೆ, ಅವರು ಪರೋಪಕಾರವನ್ನೇನು ಮಾಡುವುದಿಲ್ಲ. ಪರೋಪಕಾರಿಗಳು ಪಡೆದ ಪುಣ್ಯದ ಫಲದಲ್ಲಿ ತಾವು ಪಾಲು ಪಡೆಯುವುದಕ್ಕೆ ಯೋಚನೆ ಮಾಡ್ತಾರೆ.
1: ಅಂದ್ರೆ ಬೇರೆಯವರು ನೆಟ್ಟ ಮರದಿಂದ
0: ಹಣ್ಣು ಕೊಯ್ತಾರೆ, ಕಲ್ಲು ಹೊಡೆದು ಕೊಯ್ತಾರೆ, ಗೆಲ್ಲು ಮುರಿದು ಕೊಯ್ತಾರೆ. ಅಂದ್ರೆ ಪುಣ್ಯವನ್ನು ಮಾಡುವುದಕ್ಕೆ ಬೇಕಾದ ಕರ್ಮವನ್ನು ಮಾಡುವುದಿಲ್ಲ, ಆದರೆ ಪುಣ್ಯದ ಫಲವನ್ನು ಉಣ್ಣುವುದಕ್ಕೆ ಅಪೇಕ್ಷೆ ಪಡ್ತಾರೆ. ಪಾಪದ ಫಲವನ್ನು ಉಣ್ಣುವುದಕ್ಕೆ ಅಪೇಕ್ಷೆ ಪಡುವುದಿಲ್ಲ. ಅಂದ್ರೆ ಪಾಪದ ಫಲ ಕಷ್ಟ ಅಂತ ಗೊತ್ತುಂಟು ಅವರಿಗೆ.
1: ಹೌದೌದು, ಪಾಪ ಮಾಡ್ಲಿಕ್ಕೆ,
0: ಪಾಪ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ
1: ಮಾಡ್ತಾರೆ.
0: ಪಾಪಂ ಕುರುವಂತಿ ಯತ್ನತಃ.
1: ಹೌದು,
0: ಇದು ಲೋಕದಲ್ಲಿ ಸಾಮಾನ್ಯವಾಗಿ ಜೀವಿಗಳಿಗೆ ಇರುವಂತಹ ಒಂದು ಪ್ರವೃತ್ತಿ. ಅದನ್ನೇ ಮುಂದುವರಿಸಿ ಮಾತಾಡಿದ್ರೆ, ಈ ಕರ್ಮದ ಫಲ ಎನ್ನುವುದು ಒಂದು ಜನ್ಮದಲ್ಲಿ ಮುಗಿಯುತ್ತದೆಯೋ? ನೀವೇ ಹೇಳಿದ್ರಿ, ಹಿಂದಿನದ್ದು ಮುಂದಿನದ್ದು
1: ಉಂಟು ಅಂತ.
0: ವರ್ತಮಾನ ಭವಿಷ್ಯತ್

0: ಪಾತಾಳಗಳಲ್ಲಿ ಅದು ಪ್ರವಹಿಸ್ತದೆ ಅಂತ.
1: ಮತ್ತೆ ಕಟ್ಟಿಕೊಂಡು ಮುಂದಿನದಕ್ಕೂ ಹೋಗ್ಲಿಕ್ಕೆ ಉಂಟಂತೆ, ಸಂಚಿತ ಪ್ರಾರಬ್ಧ ಇತ್ಯಾದಿ ಇತ್ಯಾದಿ.
0: ಸಂಚಿತ ಅಂದ್ರೆ ಹಿಂದೆ ನಾವು ಸಂಗ್ರಹ ಮಾಡಿದ್ದು, ಪ್ರಾರಬ್ಧ ಅಂದ್ರೆ ತೊಡಗಿದ್ದು, ಆಗಾಮಿ ಅಂದ್ರೆ ಮುಂದೆ ಬರುವಂಥದ್ದು.
1: ಹೌದು, ಕಟ್ಟಿಕೊಂಡು ಹೋದಕ್ಕೆ ಸಿಕ್ಕುವುದು.
0: ಹಾಗಾಗಿ ಈ ಪಾಪ ಅಥವಾ ಪುಣ್ಯದ ಕರ್ಮದ ಫಲಗಳು ನಮ್ಮೊಂದಿಗೇ ಬರ್ತವೆ ಎನ್ನುವುದನ್ನು ಕೂಡ ಜನ ಜಗತ್ತು ಒಪ್ಪಿದೆ. ತಮ್ಮಂಥವರು ಅದನ್ನು ಹೇಳಿದ ಹಾಗಾಯ್ತು. ಆದ್ದರಿಂದಲೇ ಕರ್ಮಬಂಧ ಎನ್ನುವುದು ಹುಟ್ಟಿದ ಜೀವಿಗಳಿಗೆ ಇದ್ದೇ ಇದೆ. ಮುಂದುವರಿಸಿ ನೀವು ಹೇಳ್ತೀರಿ, ಇದು ಜೀವಿಗಳಿಗೆ ಮಾತ್ರ ಅಲ್ಲ, ದೇವರಿಗೂ ಉಂಟು ಅಂತ.
1: ಬಿಡಿಸುವವನಿಗೂ ಉಂಟಲ್ಲ. ಈಗ ಬಿಡಿಸುವವನೇ ಕೈ ಕಟ್ಟಿಕೊಂಡಿದ್ದಾನೆ ಅಂತಾದ್ರೆ ಮತ್ತೆ ಉಳಿದವರನ್ನು ಬಿಡಿಸುವುದಾಗೆ.
0: ಹೌದೌದು, ಅದು ಕಾಣ್ತದೆ ಹಾಗೆ ಅಲ್ವಾ. ದೇವರಿಗೂ ಈ ರೀತಿಯಾದಂತಹ ಪಾಪಕ್ಕೆ ತಕ್ಕ ಪುಣ್ಯಕ್ಕೆ ತಕ್ಕ ಅಥವಾ ಅವರು ಮಾಡಿದ ಕೆಲಸಗಳಿಗೆ ಪಾಪ ಪುಣ್ಯಗಳೆನ್ನುವ ಫಲ ಉಂಟ, ಅದಕ್ಕನುಗುಣವಾಗಿಯೇ ಅವರು ಮಾಡ್ತಾ ಇರುವುದು
1: ಅಂತ ಕಾಣುವುದರಿಂದ
0: ಬೇಳಲಾರೇನು ಅಲ್ವಾ. ಚಿನ್ಮಯನೇ
1: ಅಂತ ಪ್ರಶ್ನೆ ಬಂದು ಈಗ ಒಂದು ಉತ್ತರ ನಿರ್ಣಯ ಆದರೆ ಮತ್ತೆ ಚಿನ್ಮಯನೇ ಅಂತ ನಾನು ಹೇಳ್ತೇನೆ.
0: ಅದನ್ನೇ ಯೋಚನೆ ಮಾಡುವ. ಕರ್ಮಬಂಧ ಉಂಟು, ಈಗ ಕಟ್ಟಿದವನು ಕಟ್ಟಿಸಿಕೊಂಡವನು ಅಲ್ವಾ. ಲೋಕದಲ್ಲಿ ಒಂದು ಸಣ್ಣ ಒಂದು ಘಟನೆಯನ್ನು ನಿದರ್ಶನಾರ್ಥವಾಗಿ ಇಟ್ಟುಕೊಂಡದನ್ನು ವಿವೇಚನೆ ಮಾಡುವ.
1: ಅದೇತು,
0: ಸಾಮಾನ್ಯ ಜೀವಿಗಳಿಗೂ ದೇವರಿಗಿರುವ ವ್ಯತ್ಯಾಸ ಏನು ಅಂತ.
1: ಈಗ ನೀನು ದೇವರು ನಮ್ಮ ಹಾಗೆ ಅಲ್ಲ ಅಂತ ಹೇಳುದು
0: ಅಲ್ಲ, ವಿವೇಚನೆ ಮಾಡುವ. ವಿವೇಚನೆ ಮಾಡಿದ ನಂತರ ಏನಂತ ತೀರ್ಮಾನಕ್ಕೆ ಬರುವ.
1: ಅದೇತು,
0: ಲಾಲಿಸುವುದಂದ್ರೆ ಹಾಗೆ ಅಲ್ವಾ. ಒಬ್ಬ ನೀರಿಗೆ ಬಿದ್ದಿದ್ದಾನೆ, ನೀರಿಗೆ ಬಿದ್ದವನನ್ನು ಎತ್ತುವುದಕ್ಕೋಸ್ಕರವಾಗಿ ಒಬ್ಬ ನೀರಿಗೆ ಬಿದ್ದಿದ್ದಾನೆ, ಎದ್ದು ಬರುವಾಗಿ ಇಬ್ಬರು ಒದ್ದೆ.
1: ಹೌದು,
0: ನೋಡುವವರಿಗೆ ಏನು ಕಾಣುತ್ತದೆ, ಇಬ್ಬರು ಒದ್ದೆಯಾಗಿದ್ದಾರೆ ಅಂತ ಕಾಣ್ತದೆ.
1: ಬಿದ್ದವ ಯಾರು ಎತ್ತಿದವ ಯಾರು ಅಂತಲೂ ಕೆಲವು ಸಲ
0: ಗೊತ್ತಾಗುದಿಲ್ಲ. ಮತ್ತೆ ಈ ಎತ್ತಲ್ಪಟ್ಟವ ಇದ್ದಾನಲ್ಲ,
1: ಹೌದು,
0: ಅವ ಎತ್ತಿದವನನ್ನು ಮರೆಯುವ ಪರಿಸ್ಥಿತಿಗಳು ಕೂಡ ಉಂಟು.
1: ಇರ್ತದೆ,
0: ಅದು ದೊಡ್ಡ ವಿಷಯ.
1: ಅವ ಇನ್ನೊಮ್ಮೆ ಮುಳುಗುತ್ತಾನೆ ಅಂತ ಹೇಳುವ ಬಿಡು.
0: ಈಗ ಪ್ರಕೃತಕ್ಕೆ ಎತ್ತಿದವನು ಎತ್ತಿಸಿಕೊಂಡವನು ಇಬ್ಬರು ಕೂಡ ಒದ್ದೆಯಾಗಿದ್ದಾರೆ.
1: ಹೌದು,
0: ಇಬ್ಬರು ಸಮಾನರು. ಅವನು ಈ ಬಿದ್ದು ಒದ್ದಾಡುತ್ತಿರುವವನನ್ನು ಮೇಲಕ್ಕೆತ್ತಾನೆ. ಅಂದ್ರೆ ಅವನಿಗೆ ನೀರು ಎನ್ನುವುದು ಬಾಧಕವಾದ ವಸ್ತುವಲ್ಲ, ಬಿದ್ದವು ಒದ್ದಾಡುತ್ತಿರುವವನಿಗೆ ನೀರು ಬಾಧಕವಾದ ವಸ್ತು. ಅಂದ್ರೆ ಅವನಿಗದು ದುಃಖವನ್ನು ಕೊಡ್ತದೆ, ಇವನಿಗೆ ಅದರಿಂದಲಾಗಿ ದುಃಖ ಇಲ್ಲ. ಎತ್ತಿದ್ದರಿಂದಲಾಗಿ ಒಂದು ಸುಖ ಉಂಟು, ಇನ್ನೊಬ್ಬರಿಗೆ ಉಪಕಾರ ಮಾಡಿದರೆ ಸಿಗುವ ಸುಖ. ಕೆಲವರು ಇದನ್ನು ನಿಸ್ವಾರ್ಥವಾಗಿ ಮಾಡ್ತಾರೆ. ಈಗ ದೇವರು ಮಾಡುವ ಕೆಲಸ ಅಂದ್ರೆ ಹಾಗೆ, ದೇವರು ಮಾಡುವ ಕೆಲಸ ನೀವು ಹಾಗೆ ಹೇಳಿದ್ರಿ, ಬಗ್ಗಿದ್ರೆ ಬಗ್ಗುವುದು ಎತ್ತುವುದಕ್ಕಾಗಿ. ಎತ್ತುವನು ದೊಡ್ಡವನೋ ಅವನನ್ನು ಬಗ್ಗಿಸಿದವನು ದೊಡ್ಡವನೋ ಅಂತ ಪ್ರಶ್ನೆ ಬರುವಷ್ಟು ಅಲ್ವಾ. ಇದು ಅದೇ ರೀತಿಯ ಪ್ರಶ್ನೆಯೇ ಆಗ್ತದೆ. ದೇವರು ತಮ್ಮದೇ, ಈಗ ಇನ್ನೊಂದು ವಿಚಾರವನ್ನು ತಾವು ಹೇಳಿದ್ರಿ, ಕರ್ಮದ ಬಂಧಕ್ಕೆ ಅಥವಾ ಅದರೊಂದು ಹಗ್ಗದ ಕಟ್ಟುಪಾಡಿಗೆ ಒಳಗಾಗಿ, ಈಗ ಹೇಗೆ ಇಲ್ಲಿ ಕುದುರೆ ಉಂಟಲ್ಲ,
1: ಮುಂದೆ
0: ಕುದುರೆಗೆ ಅದಕ್ಕೆ ಬೇಕಾದಂತಹ ಹಗ್ಗವನ್ನು ಕಟ್ಟಿದೆ, ಅದು ಅದರ ಕಟವಾಯಿಯಲ್ಲಿ ಅದಕ್ಕೊಂದು ಲೋಹದ ಒಂದು ಕೊಕ್ಕೆ ಹಿಡಿದು ಜಗ್ಗಿದಾಗ ಅದಕ್ಕೆ ನೋವಾಗ್ತದೆ, ನಿಯಂತ್ರಣ ಕೊಳಪಡ್ತದೆ, ಸಡಿಲ ಕೊಟ್ಟರೆ ಅದು ಮುಂದಕ್ಕೆ ಹೋಗ್ತದೆ. ಇದು ಇದರ ಚಾಲನೆಯಲ್ಲಿರುವ ಈ ಕುದುರೆ ಒಂದು ರೀತಿಯಾದಂತಹ ಅಂಕೆಗೆ ಒಳಪಟ್ಟಿದೆ. ಈ ಅಂಕೆಗೆ ಒಳಪಟ್ಟಂತಹ ಈ ಒಂದು

0: ಸಂತತಿಗಳ ಕತೆ ಹೇಳಿದರೂ ಕೂಡ ಅವರೆಲ್ಲರೂ ಕೂಡ ಚಿನ್ಮಯರೇ. ಒಂದು ನಿಯಂತ್ರಣ ಎನ್ನುವುದೇನದು, ಅದೊಂದು ಬಗೆಯ ಒಗ್ಗಟ್ಟು, ಒಂದು ಮುಪ್ಪುರಿ ಇದ್ದ ಹಾಗೆ. ಮೂರು ಮೂರ್ತಿಗಳು ಅಂತ ನಾವು ಯಾವಾಗಲೂ ಅವರನ್ನು ಕರೀತೇವೆ, ತ್ರಿಮೂರ್ತಿಗಳು ಅಂತ. ಈ ಪ್ರಪಂಚ ನಡೆಯುವುದೇ ಈ ಮೂರು ಕಾಯಕಗಳ ಮೂಲಕ. ಅದನ್ನು ಒಟ್ಟಾಗಿ ನಾವು ಪರಬ್ರಹ್ಮ ಅಂತ ಕೂಡ ಹೇಳ್ತೇವೆ. ಒಟ್ಟು ಮಾಡಿದರೆ ಅದು ಪರಬ್ರಹ್ಮ ವಸ್ತುವಾಗ್ತದೆ,
1: ಚಿನ್ಮಯ ಆಗ್ತದೆ,
0: ಚಿನ್ಮಯ ಆಗ್ತದೆ. ಬ್ರಹ್ಮ ಯಾಕೆ ಸೃಷ್ಟಿ ಮಾಡುವುದು? ಈ ಪ್ರಪಂಚ ನಡೆಯುವುದೇ ಈ ಒಂದು ಸೃಷ್ಟಿ ಚಕ್ರದಲ್ಲಿ. ಸೃಷ್ಟಿ ಚಕ್ರದಲ್ಲಿ ಒಂದು ಅದು ಚಕ್ರ ಆಗಿರುವುದರಿಂದ ಅದಕ್ಕೆ ನಾವು ನಿರ್ದಿಷ್ಟ ಬಿಂದು ಹೇಳಲಿಕ್ಕೆ ಏನೂ ಇಲ್ಲ. ಅದರ ತುದಿಯಲ್ಲಿರುವುದು ಲಯವೇ. ಲಯ ಎಲ್ಲಿ ಆರಂಭ ಆಯಿತು, ಸೃಷ್ಟಿಯಲ್ಲಿ ಆರಂಭ ಆಯಿತು ಅಂತ ನೋಡ್ಲಿಕ್ಕಿಲ್ಲ. ಯಾಕಂದ್ರೆ ಅದು ಚಕ್ರ, ಒಂದು ವೃತ್ತದಲ್ಲಿರುವ ಬಿಂದುಗಳ ಹಾಗೆ. ಬ್ರಹ್ಮ ಸೃಷ್ಟಿ ಮಾಡುವುದು ನಿರಂತರವಾಗಿ ನಡೀಬೇಕಾದಂಥ ಒಂದು ಪ್ರಕ್ರಿಯೆ. ಇದನ್ನು ಭಗವಲ್ ಲೀಲೆ ಅಂತ ಕರೆಯೋಣ. ಈಗ ಲೀಲೆಯಲ್ಲಿ ತೊಡಗಿಕೊಂಡವರಿಗೆ, ಆಟದಲ್ಲಿ ತೊಡಗಿಕೊಂಡವರಿಗೆ ಮುಗಿಸುವುದು ಯಾವಾಗ ಅಂತ ಗೊತ್ತಿರ್ತದೆ. ಆಟದಲ್ಲಿ ತೊಡಗಿಕೊಂಡ್ರೆ ಅದನ್ನು ಎಷ್ಟೊತ್ತಿಗೆ ಮುಗಿಸಬೇಕು ಅಂತ ಅವರಲ್ಲಿ ನಿಯಂತ್ರಣವೂ ಇದೆ.
1: ಬೇರೆಯವರ ಆಟ ಆದರೆ ಮಾತ್ರ ಇವರ ಹೊತ್ತಿಗೆ ಮುಗಿಯುವುದಿಲ್ಲ.
0: ಆಡಿಸುವವರು ಬೇರೆ ಆದರೆ ಅದಕ್ಕನುಗುಣವಾಗಿ ಮುಗಿಸಬೇಕಾಗ್ತದೆ. ಆಡುವವರು ಮುಗಿಸುವುದಾದ್ರೆ ಅವರಿಗೆ ಬೇಕಾದಂತೆ ಮುಗಿಸಲಿಕ್ಕೆ ಬರ್ತದೆ,
1: ಅಥವಾ ಬೇಡ ಅಂತ ಆಗುವಾಗ ಮುಗಿಸಲಿಕ್ಕೆ ಬರ್ತದೆ.
0: ಹೌದು, ಬೇಡ ಅಂತಾದರೂ ಮುಗಿಸಲಿಕ್ಕೆ ಆಗ್ತದೆ. ಹಾಗಾಗಿ ಇದೊಂದು ರೀತಿಯಲ್ಲಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವಿಕೆ, ಇರುವಿಕೆ. ಮತ್ತು ಅಲ್ಲಿ ನಾವು ಗಮನಿಸಬೇಕಾದದ್ದು, ಶಿವದೇವರು ತಾವು ಆ ಕಪಾಲವನ್ನು ಪಡೆಯುವಲ್ಲಿ ಯಾವ ಕಾರಣದಿಂದ ಅದನ್ನು ಮಾಡಿದ್ದಾರೆ ಎನ್ನುವುದರ ಕುರಿತಾಗಿ ಯೋಚನೆ ಮಾಡಬೇಕಾದ ಕಥೆಯಲ್ಲಿ. ಅದು ಬಿಟ್ಟು ಬ್ರಹ್ಮದೇವರಿಗೆ ತಲೆ ಹೋಯ್ತು ಅಂತಲೋ, ಶಿವದೇವರಿಗೆ ಕೈ ಹೋಯ್ತು ಅಂತಲೋ ಯೋಚನೆ ಮಾಡಬೇಕಾದದ್ದಲ್ಲ. ಯಾಕೆಂದರೆ ಲೀಲೆಯಲ್ಲಿ ನಮಗದು ಯಾವುದು ಮುಖ್ಯ ಅಲ್ಲ. ಲೀಲೆಯಲ್ಲಿ ಒಂದು ಪಾತ್ರವಾಗಿ ಅಭಿನಯಿಸುವ ಕಾರಣವೇ ಶಿವನೂ ಭಿಕ್ಷಕ್ಕೆ ಬಂದ ನೀಡುಬಾರೆ ಅಂತ ಈ ಹಾಡುಗಾರರೆಲ್ಲ ಹೇಳುವುದು.
2: ಇದುವರೆಗೆ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ ಎರಡನೆಯ ಕಂತು ಪ್ರಸಾರವಾಯಿತು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಿಖಿಲ್ ಕೇನೊಂದುಲ್ಲರು ರೇಡಿಯೋ ಸಾರಂಗ್ 107.8 ಎಫ್ಎಂ ಇತ್ತೆ ತುಳು ಪ್ರಸಾರ. ಇನಿತ ಈ ತುಳು ಕಾರ್ಯಕ್ರಮಡು ಸತ್ಯನಾಪುರದ ಸಿರಿ. ಈ ತುಳು ನಾಟಕನ ಕೇನೊಂದು ಬರ್ಕ.

0: ಎಲ್ಲ ಪರಿಚಯ ಹೊಡೆದಿದ್ದೆ. ನಿನ್ನ ಪರಿಚಯ ಭಾರಿ ಅಗತ್ಯಪ್ಪ. ಈ ಲೋಕಗೂ ನಿನ್ನ ಪರಿಚಯ ಕಾಣಪ್ಪ.
1: ಯಾನ ಯಾನ ಸತ್ಯನಾಪುರದ ಸಿರಿ.
0: ಓ ಸತ್ಯನಾಪುರದ ಸಿರಿ ಪಂಡ ನೀಯೇನಾ? ನಿನ್ನ ಸೂದಿ ಭಾರಿ ಖುಷಿಯಾಗಿ
1: ತಾಯಿಗಪ್ಪನೆ
0: ಎಂದು ನಿನ್ನ ಕಥೆನ ಕೇಳಿಡುವುದು ಭಾರಿ ಆಸೆ. ನಿನ್ನ ಕಥೆ ನಮ್ದೆ ಕೂಡ ಕನುವನ
1: ಎನ್ನ ಕತೆ ಬಂದು ಕುರ್ಸೋದು ಎಂಕಿಚ್ಚಿ ಎನ್ನ ಕುಮಾರ್ ಮಗಿ ಕುಮಾರ ಬಾಸ ಕೊಡ್ತಿಲಕ್ಕ ಎಂತ ಈ ಲೋಕನ ಬುಡ್ದು ಪೋಪಿನ ಕಾಲ ಹೊಡೆದು ಬೈದಿಂದ ಯಾನಿತ್ತೆ ಬಿದಡನಿ
0: ಒಂದೆ ತಡೆತನಪ್ಪ. ನಿನ್ನ ಕಥೆನ ಪಂಡಿದ ಈ ಕೋಲಪ್ಪ
1: ಅಂದ ಎನ್ನ ಕತೆ ನಿಕ್ಕದ ಎವನೋಡು
0: ಅಪ್ಪ ಒಂದು ಪುಣ್ಣಡ ಪೊಣ್ಣನ ಕಥೆನ ಪನಂದೆ ಬೇತ ಏನಡ ಪನಿಯರ ಸಾಧ್ಯ ಉಂಡು ಪನ
1: ಆವು ಅಂಚಾಂಡ ಪನ್ಬೇಕೇನು ಆಂಡ ಒಂದು ಸರ್ತುಂಡು
0: ಸತ್ತದಾದಪ್ಪ
1: ಯಾರ ಕಥೆನ ಪನಂದು ಪೋನಗ ಈ ಪ್ರಶ್ನೆ ಮಿನಿ ಕೇಂದ ಅರ್ಥಗೆ ಉಂಟವೆ
0: ಆವಪ್ಪ ಈ ಪಂಡಿಲಕನೇ ಆವಡ
1: ಅಂದು ನಾನು ಕತೆ ಪಂಚಿನಂದು ಆಂಡ ಒಲ್ತು ಸುರು ಮಲ್ಪುನಿ
0: ಅಪ್ಪ ಕಾಯ ಕೊಡ್ತು ಮಾಯಕ ಕೋಪಿನ ಈ ಪುರ್ತುಡ್ದೆ ಸುರುವಾವಡಪ್ಪ ನಿನ್ನ ಕತೆ
1: ಕಂಡ ಎನ್ನ ಬದುಕದ ಸುರು ಅಕೇರಿಟ್ಟು ಬನೋಡಾಕೆ
0: ಅಂದಪ್ಪ ನಿನ್ನ ಕತೆ ಅಕೇರಿಟ್ಟೆ ಸುರುವಾವಡು
1: ಅಪ್ಪ ಗಂಡ ಪಂಪೆ ಕೇನು

0: ಹೋದ ಮೆಟ್ಟಿ ಹಾಯೆ ಬೋಳದ ಅರಮನೆಗೆ ಪಿದಾಡನ ಪೊರ್ತುಗು ಏಳು ತಿಂಗಳದ ತೊಟ್ಟಿಲ್ದ ವಾಲೆ ಎನ್ನ ಮಗೆ ಕುಮಾರೆ ಮಾಯೋಡು ಏಳು ವರ್ಷದ ಬಾಲೆ ಆದ್ರೆ ಎಂಟು ಬೋಳದ ಅರಮನೆಗೆ ಬರೆಯರ ಮನಸ್ಸಿಜ್ಜಿ ಎನ್ನನು ಮಾಯವನ್ಪುಲಿ ಬಂಡೆ ಅಂಚನೆ ಎನ್ನ ಚಾಕರಿ ದಾಲಾದಿತ್ತಿನ ಅವತ್ತಂದ ಎನ್ನನ್ನು ಮೋಕೆಟ್ಟು ಹೊಂದಿತ್ತಿನ ದಾರುಲಾ ಕೊಂಡರು ಎನ್ನನ್ನು ಮಾಯವನ್ಪುಲಿ ಎಂದು ಕೇಳೊಂಡರು ಅಕ್ಲಿನ ಆಸೆ ದಲಕ ಇರುವರೆಲ್ಲ ಮಾಯಮಲ್ತೆ ಯಾನು ಬೋಳದ ಅರಮನೆಗೆ ಪೋಯ ಕರಿಯ ಕಾಸಿಂಗೆ ಒಟ್ಟ ಬುಳಿಯ ದೇಶಿಕೆರೆ ಎಂದು ತವರಿ ಉಂಟು ಕೊಟ್ಟದಾಳೋಡಿ ಆ ಮದ್ದು ಪೋಯರು ರೈತರ ತುಂಬು ಎಂಟು ಹೆಸರು ಮುಟ್ಟ ಕಾದು ಮುಂಜೆರಡ ಮದ್ದೆ ಅದಿತ್ತಲೆ ಆಂಡ ಅದಕ್ಕೆ ಬರಪಂತು ಬುಟ್ಟು ಬಂದೆ
1: ಅಪ್ಪ ಈ ಕಾಂತು ಪುಂಜನ್ನು ಗಾಯ ಕುಡಿಯಪ್ಪ
2: ಅಂಚನೆ ಆವಡು ನಿಕ್ಕು ಅನು ಕೊಡ್ತೇ

ರಾಜ್ಯವಾಳುತ್ತಿದ್ದರು. ಹಿರಿಯರಂತೆ ಅವರು ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದರು. ಅವರ ಪ್ರೀತಿಯ ಮಡದಿ ಸೋಮಲಾದೇವಿ. ಇವರಿಬ್ಬರದು ಪ್ರೀತಿಯ ಸಹಬಾಳ್ವೆಯ ಸಂಸಾರ. ಒಂದು ದಿನ ಸೋಮಲಾದೇವಿಯು ಗರ್ಭವತಿಯಾದಳು ಎನ್ನುವ ಸುದ್ದಿ ತಿಳಿದ ಬೆರ್ಮಾಳ್ವರು ಸಂತೋಷದಿಂದ ಕುಣಿದಾಡಿದರು. ಊರಿಗೆ ಊರೇ ಸೇರಿ ಸೀಮಂತದ ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ಮಾಡಿ ಮುಗಿಸಿದರು. ತಿಂಗಳು ತುಂಬಿ ಸೋಮಲಾದೇವಿ

ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮವಿತ್ತಳು. ಆದರೆ ಇದಿ ಇವರು ನೆನೆದಂತೆ ನಡೆಯಲೇ ಇಲ್ಲ. ಮಗುವಿನೊಂದಿಗೆ ಸೋಮಲಾದೇವಿಯು ಇಹಲೋಕ ತ್ಯಜಿಸಿದಳು. ಸುದ್ದಿ ತಿಳಿದ ಬೆರ್ಮಾಳ್ವರು ಕಂಗಾಲಾದರು. ಸತ್ಯನಾಪುರದ ಅರಮನೆಯು ದುಃಖದ ಕಾರ್ಮೋಡದಿಂದ ಕವಿದಿತ್ತು. ಎಷ್ಟೋ ವರ್ಷಗಳು ಕಳೆದರೂ ಬೆರ್ಮಾಳ್ವರು ಈ ದುಃಖದಿಂದ ಹೊರಬರಲಾರದೆ ಕಣ್ಣೀರಿಡುತ್ತಿದ್ದರು.

0: ಕಾಲವೆಂಬುದು ನಿಲ್ಲುವುದೇ ಇಲ್ಲ, ಅದು ಅದರ ಪಾಡಿಗೆ ಚಲಿಸುತ್ತಲೇ ಇರುತ್ತದೆ. ಬೆರ್ಮಾಳ್ವರು 60 ತುಂಬಿ 70 ಕಾಲಿಟ್ಟರು. ತಮ್ಮ ದೇಹ ಹಾಗೂ ಮನಸ್ಸಿನ ಸ್ವಾಧೀನತೆಯನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಿದ್ದರು. ಈ ಸತ್ಯನಾಪುರದ ಅರಮನೆಯ ಮುಂದಿನ ಗತಿಯೇನು ಎನ್ನುವ ಚಿಂತೆಯಲ್ಲಿ ಅವರ ದಿನ ಮರೆಯಾಗುತ್ತಿತ್ತು.
1: ದಂಗಿನ ತಾರೆ ಇನ್ನಿ ಮುಟ್ಟ ಈ ಅರಮನೆ ಮಾತಾರಬಾರಲ್ಲ ಯಾರ ನಡಕೊಂದು ಬರ್ತೆ ಮಗ. ಇನ್ನಿ ಮುಟ್ಟ ಮೂಲು ದಾನ ಧರ್ಮಗೂ ವಾ ರೀತಿದಲ್ಲ ಕುಂದು ಕೊರತೆ ಬರಂದು ಲೆಕ್ಕ ಗೊಂಡೆ ಅಂದ ನನಗೆ ಬಿತ್ತಗೆ ಏನಂತಂದು ಮಾತ ಒಂದು ತೋಜುಜಿ ಮಗ ಅಂಚಾದು ಅಲ್ಲ ಆ ಧರ್ಮದ ಆನ ಬಾಕಿಲಿನ ಮುಚ್ಚಿಲ್ಲ ಈ ಕರ್ಮದ ಕುರುಬಾಕಿಲ ಜತ್ತದಿಲ್ಲ ಏನಿರ್ದ ಮಿತ್ ಏನನ್ನು ಒಯ್ಕಲ ಹಾಲೆಪ್ಪಳ ಮಗ ಅಲ್ಲೆಪ್ಪಳ ಓ ನಾಗಬೆರ್ಮೆರೆ ಇರೇ ಕಾಪ್ಲೆಪ್ಪ.
0: ಅಂದಿನವರೆಗೆ ದಾನ ಧರ್ಮವೇ ಮನುಕುಲದ ಮೂಲ ಎಂದು ತಿಳಿದಿದ್ದ ಬೆರ್ಮಾಳ್ವರು ಪುರದ ಸೌಭಾಗ್ಯದ ಆನೆ ಬಾಗಿಲನ್ನು ಮುಚ್ಚಿ
1: ಓದಾರು ಅಲ್ಲ ಅವನು ಕುರು ಬಾಕಿಲ್ಲ ಎತ್ತಲೇ ಕಾಪಿನತ್ತಯ್ಯ ಊರಪ್ಪದು ತೂವಯ್ಯನಾ ಹೌದಾದ ಮಗದಾರು ನಿನ್ನ ಕೈಟಿ ಗಿಂಡಿ ಯಾರು ಕೊರ್ನೇವು
2: ದಾನ ಕೇಳಿಯರೇ ಒಂದು ಭಟ್ರು ಬೈದರೆ ಅಚ್ಚರೇ ಆರು ಈ ಗಿಂಡಿಯನ್ನು ಇಟ್ಟು ಕೊರಿಯರೇ

ಪ್ರಸಾದವನ್ನು ಅರಮನೆಯ ಕಲ್ಲೆ ಕಲೆಂಬಿ ಅಂದರೆ ಕಲ್ಲಿನಿಂದ ಮಾಡಿದ ಕಪಾಟಿನಲ್ಲಿ ತಂದಿಟ್ಟರು. ಹೀಗೆ ದಿನಗಳು ಉರುಳಿದವು. ಒಂದು ದಿನ ಮಗುವಿನ ಅಳುವಿನ ಧ್ವನಿ ಕೇಳಿಸಿತು. ಆ ಧ್ವನಿ ಕಲ್ಲ ಕಲಿಂಬಿಯಿಂದ ಕೇಳಿಬರುತ್ತಿತ್ತು. ಅದರ ಬಾಗಿಲು ತೆಗೆದು ನೋಡಿದಾಗ ಕಣ್ಮಣ ಸೆಳೆಯುವ ಅಪೂರ್ವ ಕಾಂತಿಯಿಂದ ಸೌರಿದ

ಹಸ್ತಿನಾಪುರದ ಅರಮನೆಯಲ್ಲಿ ಬೆರ್ಮಾಳ್ವರ ಹಾಗೂ ದಾರುವಿನ ಆರೈಕೆಯಲ್ಲಿ ಬೆಳೆಯತೊಡಗಿದಳು. ಮೂರು ಕಳೆದು ಆರು ತುಂಬಿ ಹನ್ನೆರಡು ವರ್ಷಕ್ಕೆ ಕಾಲಿಟ್ಟಳು. ಸಿರಿಯ ಕಾಲ್ಗೆಜ್ಜೆಯ ಧ್ವನಿ ಇಡೀ ಸತ್ಯನಾಪುರ

ಅತ್ತ ಬತ್ತಕೇರಿ ಬಸರೂರು ಅರಮನೆಯಲ್ಲಿ ಸಂಕರಿ ಪೂಂಜೆದಿ ಹಾಗೂ ಅವರ ಮಗ ಕಾಂತ ಪೂಂಜ ರಾಜ್ಯವಾಳುತ್ತಿದ್ದರು. ಅಗೋ ನೋಡಿ, ಸಂಕರಿ ಪೂಂಜೆದಿಯ ಇತ್ತ ಬರುತ್ತಿರುವ ಹಾಗಿದೆ.

0: ಆ ಪುಣ್ಯ ನಡ್ಕೊಂಡು ಬರ್ತೀನಿ ಅಂದ್ರೆ ಅವು ನಮ್ಮ ಸತ್ಯನಾಪುರದ ಸಿರಿ ಹತ್ತಿ
1: ಊರು ನಿರ್ಮಲ ಅವರನ್ನ ಬರಕ ನಮ್ಮ ಸಿರಿಯ
0: ಅವು
1: ನಿರ್ಮಲ ನಾವೇ ಕಾಡು ನಿರ್ಮಲ ಅವರು ಊರ ಸಂಬಂಧ ಹೂವೆ
0: ಈ ವಿಜಯದಲ್ಲಿ
2: ನಂಬಿಕೆಲ್ಲ ಇದ್ದಿ
0: ಅಚ್ಚಿಗೆ

ಬಸರೂರು ಬೀಡಿನ ಸಂಕರಿ ಪೂಂಜದಿ ಮತ್ತು ಬೆರ್ಮಾಳ್ವರು ಮಾತುಕತೆ ಮುಗಿಸಿ ಸಿರಿ ಹಾಗೂ ಕಾಂತಪೂಂಜನಿಗೆ ಮದುವೆ ಮಾಡಿಕೊಡುವುದಾಗಿ ನಿರ್ಧರಿಸಿದರು. ನಾಲ್ಕೂರ ಗುರ್ಕಾರರು ಮತ್ತು ಊರ ಜನರ ಸಮ್ಮುಖದಲ್ಲಿ ಸಿರಿ ಮತ್ತು ಕಾಂತಪೂಂಜರ ಮದುವೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು.

0: ಅವಾರ್ಡು ದೂರ ಬಂದಿರ್ತಾರೆ.
1: ಯಾರು ಬೈಂದೂರು ಪೇಟೆ ಅಂತ ಹೋದ್ ಬರ್ತೀನಿ. ಅಂಚ ಇರೋ ಫೋನಾಗ ನಿಮ್ಗೆ ತಿಕ್ಕದು ಬೋಕ ಅಂತ ಬರ್ತೀನಿ. ಗಾಯ ಮುಪ್ಪೈನ ಮಾರಿದೆ ಆಯ್ತ. ಮಡಿಕೆ ಪೊಲ್ಲಿಡತ್ತ
0: ಮಡಿಕೆ ಪೊಲ್ಲುಂಡ
1: ಸಿದ್ದು ಅಂಚಿನ ತೂತಬೇಕು. ನೀ ಚೂಲ ಭಾಷೆ
0: ಲೋಕದು ಈರ್ನ ಮಡಿಕೆ ಮಾತ್ರ ಎಂತಿಲ್ಲ ತುಂಬ
1: ಬಯಕದ ಸೀರತ್ತ ಪಂಚ ಮಣ್ಣಿನ ನಿಕ್ಕೆ ನಡೆದ ಶೋಕದ
0: ಸೀರೆ
1: ಮಾರಿದೆ ಎನ್ನ ತಪ್ಪಾಣ ಒಂಚೂರು ಹಿಂಚಿ ಶೂಲ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ ತೀರ

0: ಏಲಿಯಗಳಿಗೆ ನೀರೊಂದುಂಡು. ಸಂಕರಿಯೇ ಸಿರಿಕ್ ಕೂಸಿದೆ ಕೊಲ್ಕತ್ತಾ. ಓ ನಾಗಬೆಲ್ಮೆರೆ, ಎಂಕು ನಂಬೊಂದು ಬತ್ತಿನ ಸಾರಮಾನಿ ದೈವೊಲೆ. ಅನಾದಿ ಕಾಲೋಡು ದಿಂಚಿದ ಎಂಕು ನಿಟ್ಲೆನ ನಂಬೊಂದು ಬೈದ. ಎಂಕ್ಲ ಸಾರ ಕಷ್ಟೊಲೆನ ಪೂರ ಪರಿಹಾರ ಮಲ್ತದು. ಎಂಕ್ಲೆಗ್ ಎಡ್ಡೆಪ್ಪನು ಇಂಬುನು ಒದಗಾದ ಗೊತ್ತಿನ ತಿಂದಿಕ್ಕೆ. ಇನಿ ಸತ್ಯನಾಪ್ರತ ಹುಡುಗು ಒಂಜಿ ಗುರುಕಾರನ ಅಗತ್ಯ ಉಂಡು. ಅಂಚಾದು ಎಂಕ್ಲನ ಬಾಲೆ ಸಿರಿ ಒಂಜಿ ಪೊರ್ಣದ ಸಂತಾನ ಬಿದ್ದದು. ಮಿತ್ತಗ ಸತ್ಯನಾಪ್ರತ ಹುಡುಗು ಒಂಜಿ ಗುರಿಕಾರೆ ಒದಗುಲೆ ಕಾವಾಡಿದು ಪಂಡದು. ನಿಕ್ಕಳ ಮಾತೆರ್ದಲ ಪ್ರೀತಿಡು ಸಿಕ್ಕಿತೊಂದು ಎಂಕ್ಲ ಸಿರಿಕ್ ಕೂಸಿರೆ ಕೊಲ್ಪ ಕೂಸಿರೆ ಕೊಲ್ಪ ಕೂಸಿರೆ ಕೊಲ್ಪ.
1: ಸಿರಿಯೇ ಕೂಸಿರೆ ಗೆತನ ಮಗ,
0: ಕೂಸಿರೆ ಗೆತನ ಬಾಲೆನೆ ದಾರಿಗಿಂಚ ಮಲ್ಪುವ.
1: ದಾರ ಮಗ ಜೋಕ್ಲಾಟಿಗೆ ಸಿ ಕೂಸಿರೆ ಗೆತನ ಸಿರಿಯೇ.
2: ಮಾಮಿ, ಈ ನಮ್ಮ ಮನೆ ಕಡೆಗಿನ ಬಯಕಿದ ಸೀರೆ ಮೂರಿ ಬರೋದು.
1: ಮೂರಿಯ? ಅವು ಹೊಸ ಸೀರೆದ ಮೂರಿ ಆದ ಮಗ.
2: ಇದು ಹೊಸ ಸೀರೆದ ಮೂರಿ ಅತ್ತ ಮಾಮಿ. ಏನೋ ಈ ಸೀರೆನು ಮೇಕು ಪಾರ್ಟಿನ ಬೆಗರದ ಮೂರಿ. ಈ ಸೀರೆ ಕೊದಿ ಮೋಟದು
1: ಕೊದಿಯ ಅನ್ನದ ಕಾಂತ. ಈ ಸೀರೆನ ಅಂಗಡಿ ಸೀದ ಇಡಕ್ಕೆ ಬಂದ ಬೈದನ ಅತ್ತು ಬೇತ ಒಡಗಿಲ್ಲ ಕೊನೆಯನ
3: ಇಚ್ಛೆ ಯಾರೊಡೆಗಳು ಹೊತ್ತೋತಿದ್ದೇವೆ.
4: ಇತ್ತನೇಟ ಸತ್ಯನಾಪುರದ ಸಿರಿ ತುಳು ನಾಟಕದ ಸುರುತ ಯಜ್ಞೆ ಕೇಂದರ್ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು. ಆತನೇಟ ಕೇನಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದುಲ್ಲಾರೆ ನನ್ನ ದುಂಬಗ್ ಬಿ ಕೃಷ್ಣ ಕಾರಂತ್ ಮೇರ್ ಪಂಡಿನ ಕೆಲವೊಂಜಿ ತುಳು ಪದಕುಲಿನ ಕೇನಂದು ಬರ್ಕಾ.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ಸಾಂಸ್ಕೃತಿಕ ಭಿನ್ನತೆಗಳಿಂದ ಅಸಮಾನರಾಗಿ ಇದ್ದೇವೆ. ಎಲ್ಲ ನಾಗರಿಕರು ಕಾನೂನಿನ ದೃಷ್ಟಿಯಲ್ಲಿ ಸಮಾನವಾಗಿರುವ ಪರಿಸ್ಥಿತಿಯೇ ಸಮಾನತೆ. ನಾಗರಿಕರು ತಮ್ಮ ಜಾತಿ, ಲಿಂಗ, ಧರ್ಮ, ವರ್ಗ, ಭಾಷೆ ಅಥವಾ ಸಾಮಾಜಿಕ ಸ್ಥಿತಿಗತಿಯೊಂದಿಗೆ ಯಾವುದೇ ಭೇದವಿಲ್ಲದೆ ನ್ಯಾಯ ಮತ್ತು ಸಮಾನ ಹಕ್ಕುಗಳನ್ನು ಪಡೆಯಬೇಕಾದ ಮನೋಧರ್ಮವೇ ಸಮಾನತಾ ಹಕ್ಕು. ನಮ್ಮ ಸ್ವಾತಂತ್ರ್ಯ ಹೋರಾಟವು ಸಮಾನತಾ ಸ್ವಾತಂತ್ರ್ಯದ ಮೇಲೆ ರೂಪುಗೊಂಡ ಒಂದು ಐತಿಹಾಸಿಕ ಘಟನೆ. ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಅರ್ಥಹೀನ. ಇದೀಗಲೇ ನಾವು ತಿಳಿದಂತೆ ಸ್ಥಾನಮಾನಗಳ ಮತ್ತು ಅವಕಾಶಗಳ ಸಮಾನತೆಯನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆ ಬಹು ಸುಂದರವಾಗಿ ಕಲ್ಪಿಸಿದೆ, ರೂಪಿಸಿದೆ. ಸ್ಥಾನಮಾನಗಳ ಸಮಾನತೆ ಎಂದರೆ ಬೆಳೆಯುವ ಅವಕಾಶ ಹೊಂದಿರುವ ಸಮಾಜದ ಸ್ವತಂತ್ರ ವ್ಯಕ್ತಿಗಳ ಸ್ಥಿತಿ. ಧರ್ಮ, ಜನಾಂಗ, ಲಿಂಗ, ವರ್ಣ, ಜನ್ಮಸ್ಥಳ ಇತ್ಯಾದಿ ಕಾರಣಗಳ ಕೃತಕ ನಿರ್ಬಂಧಗಳು ನಮ್ಮಲ್ಲಿವೆ ಅಲ್ಲವೇ? ಈ ಕೃತಕ ನಿರ್ಬಂಧಗಳನ್ನು ನಿಷೇಧಿಸುವುದು ಹಾಗೂ ಎಲ್ಲರಲ್ಲಿ ಸಮಾನತೆಯನ್ನು ತರುವುದು ನಮ್ಮ ದೇಶದ ಹಾಗೂ ಸರ್ಕಾರದ ಆದ್ಯ ಕರ್ತವ್ಯ. ಎಲ್ಲ ಪ್ರಜೆಗಳಿಗೂ ಸಮಾನ ಹಕ್ಕು ಸಿಗುವುದು ಮತ್ತು ನಮ್ಮ ದೇಶ ನಮ್ಮನ್ನೆಲ್ಲ ಸಮಾನವಾಗಿ ಪರಿಗಣಿಸುವುದು, ಇದು ಸಮಾನತಾ ಹಕ್ಕಿನ ಒಂದು ಮುಖ್ಯ ಗುರಿ. ನಾನು ನೀವು ಸಮಾಜದ ಧುರೀಣರು, ರಾಜಕೀಯ ಮುತ್ಸದ್ದಿಗಳು ಒಂದೇ ಕಾನೂನಿನ ಅಡಿಯಲ್ಲಿ ಬರುತ್ತಿದ್ದೇವೆ. ಇದು ಸಮಾನತೆ. ಕಾನೂನಿನ ಸಮಾನಾವಕಾಶ ಹಾಗೂ ಸಾರ್ವಜನಿಕ ನೇಮಕಾತಿಯಲ್ಲಿ ಪಕ್ಷಪಾತ ಮಾಡದೆ ಇದು ಅವಕಾಶದ ಸಮಾನ.

ಪಥ್ಯ ಎಂದು ಕರೆದಿದ್ದಾರೆ. ಅದರ ಪ್ರಕಾರ ಎಂದರೆ ಯಾವ ವ್ಯಕ್ತಿಯೂ ಕಾನೂನಿಗಿಂತ ಮೇಲಲ್ಲ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಅವನ ಸ್ಥಾನಮಾನಗಳು ಸ್ಥಿತಿಗತಿಗಳು ಏನೇ ಇದ್ದರೂ ಸಾಮಾನ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯೊಳಗೆ ಬರುತ್ತಾನೆ ಅಂತ ನಾವು ಅರ್ಥ ಮಾಡಿಕೊಂಡರೆ, ನಮ್ಮ ದೇಶದಲ್ಲಿ ಕೆಲವೊಂದು ಪ್ರತಿಷ್ಠಾ ಸ್ಥಾನಮಾನ ಹೊಂದಿದವರು ಇದ್ದಾರಲ್ಲವೇ, ಇವರು ಈ ವ್ಯಾಪ್ತಿಯೊಳಗೆ ಬರುತ್ತಾರೆಯೇ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಉದಾಹರಣೆಗೆ ಭಾರತದ ರಾಷ್ಟ್ರಪತಿ. ಹೌದು, ನಲ್ಮೆಯ ಕೇಳುಗರೆ, ಈ ಸಮಾನತಾ ಕಾನೂನಿಗೆ ಕೆಲವು ಅಪವಾದಗಳ ಅವಕಾಶವೂ ನಮ್ಮ ಸಂವಿಧಾನ ವಿಧಿಸಿದೆ. ಮೊದಲನೆಯದಾಗಿ, ಭಾರತದ ರಾಷ್ಟ್ರಪತಿ ಹಾಗೂ ರಾಜ್ಯಗಳ ರಾಜ್ಯಪಾಲರಿಗೆ ಸಂವಿಧಾನದ 361ನೇ ಅನುಚ್ಛೇದ ಈ ವಿನಾಯಿತಿಯನ್ನು, ಅಂತೆಯೇ ಇನ್ನಿತರು ಕೂಡ ಈ ಸಮಾನ ಹಕ್ಕಿಗೆ ಅಪವಾದಗಳ ಪರಿಕಲ್ಪನೆಯಲ್ಲಿ ಬರುತ್ತಾರೆ. ಉದಾಹರಣೆಗೆ ಸಶಸ್ತ್ರ ಸೇನಾ ಪಡೆಗಳು, ಅವರು ಸೇನಾ ಕಾನೂನುಗಳ ನಿಯಂತ್ರಣಕ್ಕೆ ಒಳಪಡುತ್ತಾರೆ. ನ್ಯಾಯವಾದಿಗಳು ಭಾರತದ ಬಾರ್ ಕೌನ್ಸಿಲ್ ರಚಿಸುವ ನಿಯಮಗಳಿಗೆ ಒಳಪಡುತ್ತಾರೆ. ಮತ್ತು ವೈದ್ಯಕೀಯ ವೃತ್ತಿಯವರು ಭಾರತದ ವೈದ್ಯಕೀಯ ಕೌನ್ಸಿಲ್ ರೂಪಿಸುವ ನಿಯಮಗಳಿಗೆ ಒಳಪಡುತ್ತಾರೆ. ಅಂತಾರಾಷ್ಟ್ರೀಯ ಕಾನೂನಿನಡಿಯಲ್ಲಿ ವಿದೇಶಿ ಸಾರ್ವಭೌಮರು ಮತ್ತು ರಾಯಭಾರಿಗಳು ದೇಶದ ಇಂಥ ಯಾವುದೇ ನ್ಯಾಯಿಕ ಪ್ರಕ್ರಿಯೆಯಿಂದ ವಿನಾಯಿತಿ ಪಡೆದಿರುತ್ತಾರೆ. ಇದಕ್ಕಾಗಿ ನಾವು ಕೆಲವೊಂದು ವಿಷಯಗಳನ್ನು ಗಮನಿಸಬೇಕು. ಕಾನೂನಿನ ಮುಂದೆ ಸಮಾನತೆ ಅಂದರೆ ಖಾಸಗಿ ನಾಗರಿಕರ ಅಧಿಕಾರಗಳು ಹಾಗೂ ಸಾರ್ವಜನಿಕ ಅಧಿಕಾರಿಗಳ ಅಧಿಕಾರವು ಒಂದೇ ಎಂದು ಅರ್ಥವಲ್ಲ. ಆದರೆ ಈ ಅಧಿಕಾರಗಳು ಕಾನೂನಿನಿಂದ ಸ್ಪಷ್ಟವಾಗಿ ನಿರೂಪಿಸಲ್ಪಡಬೇಕು. ಸಾರ್ವಜನಿಕ ಅಧಿಕಾರಿಗಳಿಂದ ಅಧಿಕಾರದ ದುರ್ಬಳಕೆಯಾದಾಗ ನ್ಯಾಯಾಲಯದ ವ್ಯಾಪ್ತಿಗೆ ಹಾಗೂ ಶಿಕ್ಷೆಗೆ ಅವರು ಗುರಿಯಾಗಲೇಬೇಕು ಎಂಬುದು ಸಮಾನತೆಯನ್ನು ಪ್ರತಿನಿಧಿಸುವ ಈ ಹಕ್ಕು ನಮಗೆ ಹೇಳುತ್ತದೆ. ಕಾನೂನಿನ ಸಮಾನ ಸಂರಕ್ಷಣೆಯು ಒಂದು ಸಕಾರಾತ್ಮಕ ಕಲ್ಪನೆಯಲ್ಲವೇ? ಇದರರ್ಥ

ನಮಗಿತ್ತ ಸಮಾನತೆ ಹಕ್ಕನ್ನು ಸಂರಕ್ಷಿಸುವುದು ನಮ್ಮೆಲ್ಲ ಕರ್ತವ್ಯ. ಈ ಹಕ್ಕು ಉಳಿದೆಲ್ಲ ಮೂಲಭೂತ ಹಕ್ಕುಗಳಂತೆ ಸಂವಿಧಾನದ ರಕ್ಷಣೆ ಪಡೆದಿದೆ. ಇದರ ಉಲ್ಲಂಘನೆಯಾದಾಗ ಇದು ಸಂವಿಧಾನಾತ್ಮಕ ನ್ಯಾಯಾಲಯಗಳಿಂದ, ಅಂದರೆ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಿಂದ ಜಾರಿಗೊಳಿಸಲ್ಪಡುತ್ತದೆ ಎಂಬುದನ್ನು ನಾವು ಮನಸ್ಸಲ್ಲಿ ಇಡೋಣ. ಇದರಲ್ಲಿ ವ್ಯಕ್ತವಾದ ಈ ಅನುಚ್ಛೇದ ಮಾತ್ರವಲ್ಲ, ಉಳಿದ ಎಲ್ಲ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದ ಮೂಲಭೂತ ಹಕ್ಕುಗಳು, ಅಂದರೆ ನ್ಯಾಯಾಲಯಗಳ ವಿಚಾರಣೆಗೆ ಒಳಪಡುವ ಹಕ್ಕುಗಳು. ಈ ಹಕ್ಕುಗಳ ಉಲ್ಲಂಘನೆಯಾದಾಗ ಬಾಧಿತರು ಆದ ಯಾವುದೇ ವ್ಯಕ್ತಿ ಪರಿಹಾರಕ್ಕಾಗಿ ನ್ಯಾಯಾಲಯದ ನೆರವು ಕೋರಬಹುದು. ಅಂದರೆ ಯಾವುದೇ ಬಾಧಿತ ವ್ಯಕ್ತಿ ಅನುಚ್ಛೇದ 32 ಅಡಿ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಅನುಚ್ಛೇದ 226 ಅಡಿ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು. ಮೂಲಭೂತ ಹಕ್ಕುಗಳು ನೀಡಿರುವ ಹಕ್ಕುಗಳಿಗೆ ಅನುಗುಣವಾಗಿಲ್ಲದ ಶಾಸಕಾಂಗ ಅಂಗೀಕರಿಸಿದ ಯಾವುದೇ ಕಾನೂನು, ಕಾರ್ಯಾಂಗ ಪ್ರಾಧಿಕಾರ ಅಂಗೀಕರಿಸಿದ ಯಾವುದೇ ಆದೇಶವನ್ನು ನ್ಯಾಯಾಲಯಗಳು ಅಕ್ರತ ಮತ್ತು ಶೂನ್ಯ ಎಂದು ಘೋಷಿಸಬಹುದು. ಅಂದರೆ ಅಂಥ ಕಾನೂನುಗಳು ನ್ಯಾಯಾಂಗ ನಿಷೇಧಿಸುತ್ತದೆ ಎಂಬುದು ಇದರ ಅರ್ಥ. ಪ್ರಿಯ ಕೇಳುಗರೆ, ಅನುಚ್ಛೇದ 14 ವ್ಯಾಪ್ತಿ ಹಾಗೂ ಅದು ಸಮಾನತೆಯ ಬಗ್ಗೆ ನೀಡಿದ ನಮ್ಮ ಹಕ್ಕನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನೊಂದು ಸರಣಿಯಲ್ಲಿ ಅನುಚ್ಛೇದ 15 ಮತ್ತು 16 ಬಗ್ಗೆ ನಾವು ತಿಳಿದುಕೊಳ್ಳೋಣ.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ಗೀತಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ಶ್ರೋತೃಗಳಿಗೆ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾ ಸಾರಂಗಿನ ಮತ್ತೊಂದು ಸಂಚಿಕೆಗೆ ಬಂದಿದ್ದೇವೆ. ಬಹಳ ವಿಶೇಷವಾಗಿ ಇವತ್ತು ಒಂದು ವಿಭಿನ್ನವಾದಂತಹ ಸಂಚಿಕೆಯನ್ನು ತಮಗೆ ಸಾದರಪಡಿಸುವಂತಹ ಪ್ರಯತ್ನ ನಾವು ಮಾಡಿದ್ದು. ನಾವೀಗ ಉಳ್ಳಾಲ ಪರಿಸರಕ್ಕೆ ಬಂದಿದ್ದೇವೆ. ಇಲ್ಲಿ ಕೊಲ್ಯ ಹತ್ರ ಒಬ್ಬ ಹಿರಿಯ ಕಲಾವಿದರ ಮನೆಯಲ್ಲಿ ನಾವಿದ್ದೇವೆ. ಬಹುಶಃ ಹಿರಿಯರು ಅಂತ ಹೇಳಿದರೆ ನಮಗೆಲ್ಲ ಬಹಳಷ್ಟು ಆದರಣೀಯರು ಕೂಡ, ಮತ್ತು ಕಲಾ ಪ್ರಪಂಚಕ್ಕೆ ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟವರು. ಅವರ ಜೊತೆಯಲ್ಲಿ ಉಳ್ಳಾಲ ಎನ್ನುವ ಹೆಸರು ಸೇರಿಕೊಂಡಿದೆ. ಇಷ್ಟು ಹೇಳುವಾಗ ನಿಮಗೆ ಅರ್ಥ ಆಗಿರಬಹುದು, ಕರ್ನಾಟಕ ಕಲಾ ತಿಲಕ ಉಳ್ಳಾಲ ಮೋಹನ್ ಕುಮಾರ್ ಅವರು. ಬಹುಶಃ ಇವತ್ತು ಯಾವನೇ ಒಬ್ಬ ನಾಟ್ಯ ಗುರು ಆಗಲಿ ವಿದ್ಯಾರ್ಥಿ ಆಗಲಿ ತಂಪು ಹೊತ್ತಿನಲ್ಲಿ ಸ್ಮರಿಸಿಕೊಳ್ಬೇಕಾದಂತಹ ಒಂದು ಹೆಸರು. ನಾಡು ಹೊರನಾಡುಗಳಲ್ಲಿ, ದೇಶ ಹೊರದೇಶಗಳಲ್ಲಿ ಅವರಿಂದ ತರಬೇತಿಯನ್ನು ಪಡೆದು ಈಗ ನಾಟ್ಯ ಗುರುಗಳಾಗಿ ಮಿಂಚಿದಂತಹ ನೂರಾರು ಕಲಾವಿದರಿದ್ದಾರೆ, ನೃತ್ಯ ನಿರ್ದೇಶಕರಿದ್ದಾರೆ, ಗುರುಗಳಿದ್ದಾರೆ. ಬಹುಶಃ ಈಗ 90ರ ದಶಕದಲ್ಲಿ ಅವರು ನಾವು ಕಾಣ್ತಾ ಇದ್ದೇವೆ. ನಾಳೆ ಅಕ್ಟೋಬರಿಗೆ 90 ವರ್ಷ ತುಂಬುತ್ತದೆ ಉಳ್ಳಾಲ ಮೋಹನ್ ಕುಮಾರ್ ಅವರಿಗೆ. 1933ರಲ್ಲಿ ಅಕ್ಟೋಬರ್ನಲ್ಲಿ ಅವರು ಹುಟ್ಟಿದವರು. ಅವರ ಸಾಧನಾ ಕ್ಷೇತ್ರ ಉಳ್ಳಾಲವೇ. ಸುಮಾರು 4 ದಶಕಗಳ ಕಾಲ ಅಧ್ಯಾಪಕರಾಗಿ ಕೆಲಸ ಮಾಡಿದವರು. ಚಂದನ ವಾಹಿನಿಗೆ ಶಾಸ್ತ್ರೀಯ ನೃತ್ಯ ಕಲಾವಿದರನ್ನು ಆರಿಸುವಂತಹ ಆಡಿಷನ್ ಪರೀಕ್ಷಕರಾಗಿಯೂ ಕೂಡ ನೇಮಿಸಲ್ಪಟ್ಟಿದ್ದಾರೆ. ಮಂಗಳೂರು ಆಕಾಶವಾಣಿಯ ಸಲಹಾ ಸಮಿತಿಯ ಸದಸ್ಯರಾಗಿ ಮತ್ತು ಕರ್ನಾಟಕ ಕರಾವಳಿ ನೃತ್ಯ ಪರಿಷತ್ತಿನ ಸ್ಥಾಪಕ ಅಧ್ಯಕ್ಷರಾಗಿ ಹಲವು ಕೋನಗಳಲ್ಲಿ ತಮ್ಮ ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಜರುಗಿಸುವಂತಹ ನೃತ್ಯ ಪರೀಕ್ಷೆಗಳಿಗೆ ವಿಶ್ವವಿದ್ಯಾನಿಲಯದ ಭರತನಾಟ್ಯ ಡಿಗ್ರಿ ಪರೀಕ್ಷೆಗಳಿಗೆ ಪರೀಕ್ಷಕರಾಗಿಯೂ ಕೂಡ ನೇಮಿಸಲ್ಪಟ್ಟಿದ್ದಾರೆ. ನೃತ್ಯ ಕ್ಷೇತ್ರದ ನಿರಂತರ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಸರ್ಕಾರದ ಸಂಗೀತ ನೃತ್ಯ ಅಕಾಡೆಮಿ 1985ರಲ್ಲಿ ನೃತ್ಯ ಪುರಸ್ಕಾರ ಮತ್ತು 1995ರಲ್ಲಿ ಕರ್ನಾಟಕ ಕಲಾತಿಲಕ ಪ್ರಶಸ್ತಿಯೊಂದಿಗೆ ಫಲಕ ಮತ್ತು ಸಂಭಾವನೆಯನ್ನು ನೀಡಿ ಗೌರವಿಸಿದೆ. ಆಮೇಲೆ ಕರ್ನಾಟಕ ಸರ್ಕಾರದಿಂದ ನೃತ್ಯಕ್ಕೆ ಕೊಡಲ್ಪಡುವಂತಹ 2009ನೇ ಸಾಲಿನ ಅತಿ ಉನ್ನತವಾದ ಶಾಂತಲಾ ನಾಟ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆಮೇಲೆ 1/11/2007ರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಉಳ್ಳಾಲ ಮೋಹನ್ ಕುಮಾರ್ ಅವರಿಗೆ ಬಂದಿದೆ. ಈ ಇಳಿ ವಯಸ್ಸಿನಲ್ಲಿ ಕೂಡ ಈಗಲೂ ಕೂಡ ತುಂಬ ಉತ್ಸಾಹಭರಿತರಾಗಿ ನೃತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಅಗ್ಗದ ಪ್ರಚಾರವನ್ನು ಕೂಡ ಅವರು ಬಯಸುವುದಿಲ್ಲ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೃತ್ಯದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ತನ್ನ ಪುತ್ರಿ ಹಾಗೆ ಶಿಷ್ಯ ಆಗಿರುವಂತಹ ವಿದುಷಿ ರಾಜಶ್ರೀ ಉಳ್ಳಾಲ್ ಇವರಿಗೆ ನಾಟ್ಯನಿಕೇತನದ ಜವಾಬ್ದಾರಿಯನ್ನು ಅವರು ನೀಡಿ ಈ ಒಂದು ನೃತ್ಯ ಪರಂಪರೆ ಸದಾ ಮುಂದುವರಿಯುವ ಹಾಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಸಾಧನೆ ಯಾವತ್ತೂ ಕೂಡ ನಾವು ನೆನೆಯುವಂಥದ್ದು ಮತ್ತು ಅದು ಸ್ಥಾಯಿಯಾಗಿ ಉಳಿಯುವಂಥದ್ದು.
2: ಉಳ್ಳಾಲದ ಈ ನಾಟ್ಯ ಸಂಸ್ಥೆ ಅವರ ನೇತೃತ್ವದಲ್ಲಿ ಈಗಲೂ ಕೂಡ ದೇಶ ವಿದೇಶಗಳಿಗೆ ಹೋಗ್ತಾ ಇದೆ. ಬೇರೆ ಯಾರು ನೂರಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅನೇಕ ವಿದ್ಯಾರ್ಥಿಗಳು ಈಗಲೂ ಕೂಡ ಇಲ್ಲಿ ಕಲಿತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು

0: ಮಾತುಕತೆಯ ಮೂಲಕ ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಅವರನ್ನ ಮಾತಾಡಿಸೋಣ.
1: ಸರ್ ನಮಸ್ಕಾರ, ನಿಮ್ಮ ಮನೆಗೆ ಬಂದಿದ್ದೇವೆ, ಹೊಸ ಮನೆಯಲ್ಲಿದ್ದೀರಿ ಅಲ್ಲ, ನಿಮ್ಮ ಹಳೆಯ ಮನೆಗೂ ಕೂಡ ನಾವು ಬಂದಿದ್ದೇವೆ. ಉಳ್ಳಾಲ ಪರಿಸರದಲ್ಲಿ ಇದ್ದವರು ನೀವು, ಭಾಳ ಹುಟ್ಟಿ ಬೆಳೆದವರು ಕೂಡ, ಬಹುಶಃ ನೂರಾರು ಶಿಷ್ಯರನ್ನು ತಯಾರು ಮಾಡೋದ್ರ ಜೊತೆಗೆ ಈ ನಾಟ್ಯದ ಬಗ್ಗೆ, ನಾಟ್ಯ ಕ್ಷೇತ್ರದ ಬಗ್ಗೆ ಒಂದು ವಿಸ್ತಾರವಾದಂಥ ಅನುಭವ ಉಳ್ಳವರು. ಯಾಕಂದರೆ ಪಂಡಿತರಿಂದ ಪಾಮರ್ರವರೆಗೆ, ಸಣ್ಣವರಿಂದ ದೊಡ್ಡವರವರೆಗೆ ಆಕರ್ಷಣೆಗೆ ಒಂದು ಕೇಂದ್ರವಾಗಿರತಕ್ಕಂಥ ಒಂದು ಕಲೆ ಇದು ಭರತನಾಟ್ಯ ಅಂದರೆ. ಈಗಿನ ಎಳೆಯರು ಕೂಡ ಭರತನಾಟ್ಯವನ್ನು ಅಭ್ಯಾಸ ಮಾಡಬೇಕು, ನಾವು ಪ್ರದರ್ಶನ ಕೊಡಬೇಕು ಅಂತ ಇರ್ತದೆ. ಈಗ ನನಗೆ ಈಗ ಅನ್ನಿಸುವುದು, ಈ ಒಂದು ಆಕರ್ಷಣೆ ನೀವು ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡುವಾಗಲೂ ಇತ್ತೋ, ಆಗ ಆವತ್ತಿನ ಒಂದು ಸ್ಥಿತಿಗತಿ ಹೇಗಿತ್ತು ಭರತನಾಟ್ಯದ?
2: ನಾವು ಚಿಕ್ಕದಿರುವಾಗ ನೃತ್ಯ ಅಂತ ಒಂದು ಇರಲಿಲ್ಲ. ಹೀಗೆ ಶಾಲೆಯಲ್ಲಿ ಏನಾದರೂ ಮಕ್ಕಳು ನೃತ್ಯ ಮಾಡೋದು ಆ ರೀತಿಯಾಗಿತ್ತು. ಆದರೆ ಯಕ್ಷಗಾನ ಬಯಲಾಟ ತುಂಬ ನಡೀತಿತ್ತು ದೂರ ದೂರ ಎಲ್ಲ. ನಾವು ಭಾಳ ಹಳ್ಳಿಗೆಲ್ಲ ಚಾಪೆ ಹಿಡ್ಕೊಂಡು ಸೂಟ್ ಹಿಡ್ಕೊಂಡು ಎಲ್ಲ ನೋಡ್ಲಿಕ್ಕೆ ಹೋಗ್ತಿದ್ದೆವು. ಅದ್ರ ನನಗೆ ಹೆಚ್ಚು ಆಕರ್ಷಣೆ ಆದದ್ದು ಸ್ತ್ರೀ ವೇಷ. ನನಗೆ ಹೌದು ಮಾಡುವುದು ನನಗೆ ಭಾಳ ಇಷ್ಟ ಆಯಿತು. ಅದರಲ್ಲಿಯೂ ಹಿರಿಯರಾದ ಈಗ ಅವರು ಇಲ್ಲ, ಐತಪ್ ಶೆಟ್ರು, ಹೌದು ಶ್ರೀವೇಶ ಐತಪ್ ಶೆಟ್ರು. ಇದು ಏನೋ ಒಂದು ನೋಡಿ ಬಂದ ಮರುದಿನ ನನ್ನ ಅಮ್ಮ ಹೇಳ್ತಿದ್ರು, ಅವರ ಸೀರೆ ಉಟ್ಕೊಂಡು ನಾನೆಲ್ಲ ಕುಣಿತಿದ್ದಂತೆ. ಮತ್ತು ನಾವೆಲ್ಲ ಹುಡುಗರು ಸೇರಿ ಯಕ್ಷಗಾನ ಕುಣಿಯುವುದು ಇತ್ತು ಆಗ. ಅದು ಹಾಗೆಯೇ ಬೆಳೆದು ಬೆಳೆದು ಯಕ್ಷಗಾನ ಕಲಿಸುವಂಥ ಇದು ಪರಿಸರ ಕೂಡ ಇಲ್ಲಿ ಇರಲಿಲ್ಲ ನಮ್ಮ ಈ ಕಡೆ.
1: ಯಕ್ಷಗಾನ ಕಲಿತಿದ್ದೆ.
2: ಹೌದು ಹೌದು, ಈಗ ಹಾಗಲ್ಲ, ತುಂಬ ದೊಡ್ಡ ಎತ್ತರಕ್ಕೆ ಏರಿದೆ, ಹಾಗೆ ಇರಲಿಲ್ಲ. ಹಾಗೆಂತ ಮತ್ತೆ ನಾನು ಈ ಕುಣಿತಾ ಇರುವಾಗ ಶಾಲೆಗೆ ಹೋಗುವ ಸ್ವಲ್ಪ ಮನಸ್ಸು ಸ್ವಲ್ಪ ಕಡಿಮೆ ಆಗುವಾಗ ಆನಂದಾಶ್ರಮ ಹೈಸ್ಕೂಲ್ ಆಗುವ ವರ್ಷವೇ, ಕೊಟಗಾ ಶಾಲೆಯಲ್ಲಿ ಕಲಿತದ್ದು ಆಗುವ ವರ್ಷವೇ, ನನ್ನ ಚಿಕ್ಕಮ್ಮ ಬಲ್ಮಂಟ್ ಟ್ರೈನಿಂಗ್ ಶಾಲೆಯಲ್ಲಿ ಟೀಚರ್ ಒಬ್ಬರು ಕಮಲಬಾಯಿ ಅಂತ, ಅವರಿಗೆ ಮಕ್ಕಳಿಲ್ಲ, ನನಗೆ ಕಲಿಸ್ತಿದ್ರು ಅವರು. ಅವರು ಒತ್ತಾಯ ಮಾಡಿ ನನ್ನನ್ನು ಟ್ರೈನಿಂಗ್ಗೆ ಸೇರಿಸಿದರು. ಅದು 1952 ಇಸವಿಯಲ್ಲಿ ಕಾಣ್ತದೆ. ಅಲ್ಲಿ ಟ್ರೈನಿಂಗ್ನಲ್ಲಿ ಈ ನಮ್ಮ ದಕ್ಷಿಣ ಕನ್ನಡಕ್ಕೆ ನಾಟ್ಯದ ಹುಚ್ಚು ಹಿಡಿದಂಥ ಮಹಾಗುರು ರಾಜನ್ ಅಯ್ಯರ್ ಅಂತ ಬಂದಿದ್ದರು. ಅವರಲ್ಲಿ ತುಂಬ ಯಕ್ಷಗಾನದವರು ಕೂಡ ತುಂಬ ಜನ ಅವರು ಅಭ್ಯಾಸ ಮಾಡಿದ್ದಾರೆ. ಅವರು ಸ್ಕೂಲ್ ಡೇಗೆ ಬಂದಿದ್ದಾಗ ನಾವೊಂದು ಕೆಲವು ಹುಡುಗರ ಹತ್ರ ಒಂದು ಜಾನಪದ ಶೈಲಿಯ ಕೆಲವು ನೃತ್ಯವನ್ನು ಅವರು ಕಲಿತಿದ್ದಾರೆ. ನನಗೆ ಅವರಲ್ಲಿ ಕಲಿಬೇಕಂತ ಒಂದು ಮನಸ್ಸಿತ್ತು. ಆದರೆ ಅವರು ದೊಡ್ಡ ಮನುಷ್ಯರು, ನಾವು ಹೇಗೆ ಇದು ಮಾಡೋದಂತ ಹಾಗೆ ಅದು ಹಾಗೇ ಹೋಯಿತು. ಆಮೇಲೆ ನಾನು ಟೀಚರ್ಸ್ ತರಬೇತಿ ಮುಗಿದ ಮೇಲೆ ದೇರ್ಲಕಟ್ಟೆ ಶಾಲೆಯಲ್ಲಿ ಸೇರಿದೆ. ಸೇರಿ ಅಲ್ಲಿ ಆಗ ಈ ವಲಯದಲ್ಲಿ ಎಲ್ಲ ಈ ನೃತ್ಯ ಸಾಹಿತ್ಯ ಇಂಥದ್ದೆಲ್ಲ ಸ್ಪರ್ಧೆ ಆಗ್ತದೆ ಶಾಲೆಯ ಮಕ್ಕಳಿಗೆ. ಅದರಲ್ಲಿ ಪ್ರತಿ ವರ್ಷವೂ ನಮ್ಮ ಶಾಲೆಗೆ ನೃತ್ಯದಲ್ಲಿ ಬಹುಮಾನ ಸಿಗ್ತಿತ್ತು. ಅಂದರೆ ನನ್ನದೇ ಆದ ರೀತಿಯಲ್ಲಿ ಮಕ್ಕಳನ್ನು ತಯಾರು ಮಾಡ್ತಿದ್ದೆ. ಹಾಗೆದೊಂದು 5.5 ವರ್ಷದವರೆಗೆ ಅಲ್ಲಿ ನಾನು ಕಲಿತೆ. ಮತ್ತು ಅಲ್ಲಿ ಕಾರಣಾಂತರದಿಂದ ನನ್ನಿಂದಾಗಿ ಅಲ್ಲ, ಅಲ್ಲಿ ಶಾಲೆ ಬಿಡಬೇಕಾಯಿತು. ಮತ್ತು ಮೊಗವೀರ ಶಾಲೆಗೆ ಹೋದೆ. ಅಲ್ಲಿ ಇರುವಾಗಲೇ ನನ್ನ ಒಟ್ಟಿಗೆ ಸಹೋದ್ಯೋಗಿಯಾಗಿದ್ದ ಪ್ರೇಮನಾಥ್ ಅಂತ ಈಗಲೂ ಇದ್ದಾರೆ ಅವರು, ಮತ್ತಿಬ್ಬರು ಸಂಜು ಮೊಯ್ಲಿ ಅಂತ ಒಬ್ಬರು, ಅವರು ನಮಗೆ ಕುಣಿತದ ಇದು ನೋಡಿ ನಾವು ಡಾನ್ಸ್ ಕಲಿಕ್ಕೆ ಹೋಗುವ, ರಾಜಣ್ಣಯ್ಯರ ಹತ್ರ ಹೋಗುವ ಅಂತ. ನಾನು ನನಗೆ ತುಂಬ ಇಷ್ಟ
1: ಕೆಲಸಕ್ಕೆ ಸೇರಿದ ಮೇಲೆ
2: ಮೇಲೆ ಹೋಗಿ ಅಲ್ಲಿ ಹೋಗುವಾಗ ಅವರಿರಲಿಲ್ಲ. ಮತ್ತು ಅವರ ಗುರುಗಳ ಹತ್ರ ಒಂದು 5-6 ವರ್ಷದವರೆಗೆ ಕಲಿತೆವು. ಕಲಿತಾಗಿ ಅದು ಈ ರೀತಿಯಾಗಿ ಅಲ್ಲ, ಶಾಸ್ತ್ರವಾಗಿ ಅಲ್ಲ. ಈಗ ಪ್ರತಿಯೊಂದು ಹೆಜ್ಜೆಗಳಿಗೆ ಹೆಸರುಂಟು, ಮತ್ತು ತತ್ತಕಾರ ಉಂಟು, ತತ್ತೈತಾಹ ತೆಯ್ಯ ತೆಯ್ಯತ. ಆಗ 1-2-3-4 ಕಲಿಸೋದು, 1-2-3-4 ಹೀಗೆ ಈ ರೀತಿ ಕಲಿತು ಅಷ್ಟೊತ್ತಿಗೆ ನಾನು ಕಲಿತೇ. ನಮ್ಮ ಗುರುಗಳು ಹೇಳಿದರು, ಇಲ್ಲಿ ನಿಮ್ಮ ಊರಿನಲ್ಲಿ ಒಂದು ಕ್ಲಾಸ್ ಓಪನ್ ಮಾಡುವ ಸರ್. ನನಗೆ ಏನು ಗೊತ್ತಿಲ್ಲ, ನಾನು ಇಲ್ಲ, ನಾನು ನಿಮಗೆ ಸಹಾಯ ಮಾಡ್ತೇನೆ, ಬರ್ತೇನೆ ಅಂತೇಳಿ. ಇವರು ವಿಠಲ್ ಮಾಸ್,
1: ವಿಠಲ್ ಮಾಸ್
2: ಅವರೇ ಬಂದು ಶಾಲೆ ಓಪನ್ ಮಾಡಿದ್ದು. ಈಗ 5 ಮಕ್ಕಳಿದ್ದರು ಆ ಕಾಲದಲ್ಲಿ. ಹಾಗೆ ಮತ್ತೆ ಅವರಿಗೆ ಬರಲಿಕ್ಕೆ ಈಚೆ ಅನುಕೂಲ ಆಗಲಿಲ್ಲ. ನನಗೆ ನನ್ನ ಮನಸ್ಸಲ್ಲಿ ಆಯಿತು,
1: ಈಗ ಈ ಪರಿಸಲಾಗ ಮಾಸ್ಟರ್ ವಿಠಲ್ ಒಬ್ಬರು ಇದ್ದ,
2: ಮಾಸ್ಟರ್ ವಿಠಲ್ ಮುರಳೀಧರ ಮಾಸ್ಟರ್ ಅವರು, ಮತ್ತೆ ಇನ್ನೊಬ್ಬರು ಇದ್ದರು, ನಮ್ಮ ಹೆಸರು ನನಗೆ ಮರ್ತಾ ಇತ್ತು, ತುಂಬ ಜನ ಪುತ್ತೂರಿನಲ್ಲಿ ಕೂಡ ಒಬ್ಬರು ಇದ್ದರು. ಆ ಕಾಲದಲ್ಲಿ ಡಾನ್ಸ್ ಕಲಿತು ಅಂದರೆ

0: ತುಂಬ ಕಲಿಯುದು ಇಷ್ಟ ಇರಲಿಲ್ಲ ಜನರಿಗೆ. ಅದೇನೋ ಡ್ಯಾನ್ಸ್ ಅಂತ ಅದೇನು ಯಕ್ಷಗಾನ ಕೂಡ ಹಾಕಿತ್ತಲ್ಲ ಮೊದಲು, ಅದೇ ರೀತಿ ಇತ್ತು. ಕಲಿಸುವವರ ಮೇಲೆ ಏನೊಂದು ಕೆಲವರೆಲ್ಲ ಹಾಗೆ ಮಾಡಿಟ್ಟಿದ್ದಾರೆ, ಆದ್ದರಿಂದ ಇರಲಿಲ್ಲ ಇರಲಿಲ್ಲ. ಹಾಗೆ ನನಗೆ ಆಯಿತು, ನಾನು ಸ್ವಲ್ಪ ಏನಾದರೂ ಕಲಿಬೇಕು ಅಂತ. ಹಾಗೆ ಅವರ ಗುರುಗಳು ರಾಜನ್ ಅಯ್ಯರ್ ಹೇಳಿದಾರಲ್ಲ, ಅವರು ಕೇರಳಕ್ಕೆ ಹೋಗಿದ್ದಾರೆ. ಮತ್ತೆ ಅಲ್ಲಿ ಹೋದೆ. ಅಲ್ಲಿ ಹೋಗುವಾಗ ಅವರು ಪ್ರೀತಿಯಿಂದ ಹೇಳಿಕೊಟ್ಟು, ನಾನು ಹೇಳಿದೆ ನನಗೆ ಶುದ್ಧವಾದ ಭರತನಾಟ್ಯದ ಮಾರ್ಗೀಯ ಬಂಧಗಳನ್ನು ಕಲಿಬೇಕು ಸರ್, ಅದು ಒಂದು ನನಗೆ ಹೇಳಿಕೊಡ್ಬೇಕು ಅಂತ. ಆಗ ಅವರು ಹೇಳಿದರು, ಅವ್ರದ್ದು ಸ್ವಲ್ಪ ಕಥಕ್ಕಳಿಯ ಮಿಶ್ರಣದ ಹಾಗಿದ್ದಂಥ ನಾಟ್ಯ ಅವರು. ಹಾಗೆ ಅವರು ಹೇಳಿದ್ರು, ನೀನು ಅದನ್ನು ಕಲಿಬೇಕಾದ್ರೆ ಕಲಾಮಂಡಲಂನಲ್ಲಿ ವಳ್ಳತ್ತೋಳು ರಾಜರತ್ನ ಪಿಳ್ಳೆ ಅಂತೊಬ್ಬರನ್ನು ಕರೆಸಿದ್ದಾರೆ, ನೀವು ಅಲ್ಲಿ ತುಂಬ ಒಳ್ಳೆಯ ಮನುಷ್ಯ, ತಮಿಳಿನವ್ರು ಹೇಳಿಕೊಡ್ದಿಲ್ಲ ಯಾರಿಗೂ, ಅದೇ ನೀನು ಅಲ್ಲಿಗೆ ಹೋಗು, ನಾನು ಕೂಡ ನಿನಗೆ ಸಹಾಯ ಮಾಡ್ತೇನೆ ಅಂತೇಳಿ. ಆ ಕಾಲದಲ್ಲಿ ಇಲ್ಲಿ ಈ ಯಕ್ಷಗಾನದಲ್ಲಿ ಆಗ ಕೊರಗ ಶೆಟ್ರ ಮೇಳದಲ್ಲಿ ನಾಟ್ಯ ಎಲ್ಲ ಆಗ್ತಿತ್ತು. ಅಲ್ಲಿ ಕೇರಳದಿಂದ ಟಿ ಆರ್ ಕೃಷ್ಣನ್ ಅಂತೊಬ್ಬರು ಮೃದಂಗಿಸ್ಟ್ ಎಲ್ಲ ಬಂದಿತ್ತು. ಅವರಿಗೆ ನಾವೇ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆಲ್ಲ ಅವರನ್ನು ಕರೆಸಿದ್ದೆ.
1: ಯಕ್ಷಗಾನದವರು ಕೂಡ ರಾಜನಯ್ಯರಲ್ಲಿ ಕೆಲವು
0: ತುಂಬ ಜನಗಳಿದ್ದಾರೆ. ಇವರು ತ್ರಿವೇಷದವರು ಈಗ ಇದ್ದಾರಲ್ಲ, ಯಾರವರ ಪ್ರಾಯದವರು
1: ಪಾತಾಳ
0: ನನಗೆ ಮೊನ್ನೆ ಸಿಕ್ಕಿದವರು ಹೇಳಿದ್ರು,
1: ಅವ್ರು ಕಲ್ತಿದ್ದಾರೆ
0: ಹೇಳಿದರು. ಸರಿ, ಒಳ್ಳೆಯದದು. ಹಾಗೆ ಅವರು ನಾವು ಸ್ಮರಿಸಬೇಕಾದಂಥ ರಾಜನಯ್ಯರ್ ಅಂದರೆ ಇವರಲ್ಲಿ ಹೋಗುವುದಂತ ಆಯಿತು.
1: ರಾಜರತ್ನ
0: ಆಗ ಅದಕ್ಕೆ ನಮ್ಮ ನಾನಿಗೆ ಟಿ ಆರ್ ಕೃಷ್ಣನ್ ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ, ಇನ್ನು ಹೋಗಲೇಬೇಕು ಅಂದರೆ. ವಿಠಲ್ ಮಾಸ್ಟರ್ ಕಲಿಯುತ್ತಿರುವಾಗಲೇ ವಿಠಲ್ ಮಾಸ್ಟರ್ ಮಾಳಿಗೆಯಲ್ಲಿ ಅವರು ಇದ್ದರು, ಆಟಕ್ಕೆ ಹೋಗುವವರು ಅಲ್ಲಿ ಉಳ್ಕೊಂಡಿದ್ದರು ಅವರು. ಆಗ ನನ್ನನ್ನು ಕರೆದು ಹೇಳಿದರು, ನೀನು ಬೇರೆಯವರಲ್ಲಿ ಹೋಗಿ ಕಲಿಯೋದು ಒಳ್ಳೆಯದು ಅಂತ. ಹಾಗೆ ಮತ್ತೆ ಹೋಯ್ತೀವಳು. ಅಲ್ಲಿ ಹೋಗುವಾಗ ಅವರು ಚೋರ್ನವರು ಅಂತ ಕಲ್ಲಿಕೋಟೆ ಹತ್ರವೇ ಸ್ವಲ್ಪ ಆಚೆ, ಅಲ್ಲಿ ಆ ಸಮಯದಲ್ಲಿ ಅವರು ಕಲಾಮಂಡಲ ಬಿಟ್ಟಿದ್ದಾರೆ. ವಳ್ಳತ್ತೋಳು ತೀರಿ ಹೋದ ಮೇಲೆ ಕಲಾಮಂಡಲ ಬಿಟ್ಟಿದ್ದಾರೆ ಅವರು. ಆಗ ನಾನು ಹೋಗುವಾಗ ಅವರು ಮನೆಯಲ್ಲಿಲ್ಲ. ಕೇರಳ ವರ್ಮನ ಒಂದು ರಾಜ ಮನೆತನದ ಮನೆ ಕಲ್ಲಿಕೋಟೆಯಲ್ಲಿತ್ತು, ಅಲ್ಲಿ ಹೋಗಿದ್ದಾರೆ. ನಾನು ರಾತ್ರಿ ಆಯಿತು ಅಲ್ಲಿ ಹೋಗುವಾಗ, ಅವರ ಶಿಷ್ಯ ಒಬ್ಬ ಇದ್ದ, ಅವನನ್ನು ಕರ್ಕೊಂಡೋಗಿ ಆ ಮನೆಗೆ ಹೋಗಿ ಆ ಅರಮನೆಯಲ್ಲಿ ನನಗೆ ಪಾಠ ಶುರು ಮಾಡಿದ್ದು. ಅದು ಅಲ್ಲಿ ನೋಡುವಾಗ ನನಗೆ ನಾನು ಕಲಿತದ್ದೆಲ್ಲ ಇಷ್ಟು ವ್ಯರ್ಥದಂದು ಹಾಳಾಯ್ತಂತ ಮನಸ್ಸಲ್ಲಿ ಇದಾಯ್ತು ನನಗೆ.
1: ಹೌದು,
0: ಮತ್ತೆ ನನ್ನ ಪರಿಚಯ ಇಲ್ಲಲ್ಲ ಅವರಿಗೆ. ಆದರೆ ಅವರು ಸರಿ ಕನ್ನಡ ಮಾತಾಡ್ತಿದ್ರು, ಯಾಕಂದರೆ ಅವರು ಈಚೆ ಎಲ್ಲ ತುಂಬ ತಿರುಗಿ ಕನ್ನಡ, ಇಂಗ್ಲೀಷು, ತೆಲುಗು, ಮಲಯಾಳ, ತಮಿಳವರ ಮಾತೃಭಾಷೆ ಎಲ್ಲ ಕಲಿದರು. ಆಗ ನಿನಗೆ ಎಂಥದ್ದೆಲ್ಲ ಬೇಕು ಅಂತ ಕೇಳಿದರು ನನ್ನ ಹತ್ರ. ಆಗ ನಾನು ಹೇಳಿದೆ, ನನಗೆ ಏನು ಬೇಕಂತ ನನಗೆ ಗೊತ್ತಿಲ್ಲ ಸರ್, ನೀವು ಹೇಳಬೇಕು. ಅದಕ್ಕೆ ಅವರು ಅದರ ಸಂಭಾವನೆ ತುಂಬ ಹೇಳಿದರು ಹೀಗೀಗೆ ಅಂತ. ರಾತ್ರಿ ಅವರು ಹೇಳುವಾಗ ನಾನು ಕೂಗ್ತಾ ಇದ್ದೆ. ಈಗ ನೋಡಿ ಹೇಳಿದರು, ಯಾಕೆ ಅಳುವುದು ಅಂತ. ಅಲ್ಲ ಸರ್, ನನಗೆ ಅಂತ ಬಡವ ನಾನು, ನೀವು ಹೇಳಿದಷ್ಟು ನನಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವರು ತುಂಬ ಏನು ಕನಿಕರ ಅದೆಲ್ಲ ಇರಲಿ, ನೀವು ನನ್ನೊಟ್ಟಿಗೆ ಇರು, ನೀನು ನನ್ನ ಇಲ್ಲೆಲ್ಲ ಹೋಗ್ತೇನೆ, ಅಲ್ಲಿವರೆಗೆ ಬಾ, ಮತ್ತೆ ಮಾಸ್ಟರ್ ಆಗಿದ್ದೇನೆ ಅಂತ ಹೇಳುವಾಗ ನನಗೆ ಅನುಕೂಲ ಆಗೋಗಿ ಇಲ್ಲಿ ಬಾ ಅಂತೇಳಿ ಮತ್ತೆ ಶಾಲೆಗೆ ಲಾಸಪ್ಪ ಎಲ್ಲ ಮಾಡಿ ಹೋಗಿ ತುಂಬ. ಮತ್ತು ಅವರು ಇಲ್ಲಿ ಬಂದು, ನನ್ನ ಅಮ್ಮ ಇದ್ದರು ಆಗ, ತುಂಬ ಪ್ರೀತಿಯಲ್ಲಿ ನನಗೆ ಹೇಳಿಕೊಟ್ಟಿದ್ದಾರೆ. ಅಲ್ಲದೆ ಒಂದು ದಿನ ನನಗೆ ಕೂತ್ಕೊಂಡವರು ಎದ್ದು ನನ್ನ ತಲೆ ಮೇಲೆ ಕೈ ಇಟ್ಟಿದ್ದಾರೆ, ನೀನು ಒಳ್ಳೆಯದಾಗಬೇಕು, ಒಳ್ಳೆಯದಾಗ್ತಿ, ಮತ್ತು ಈ ಪಂದಲ ಸಂಪ್ರದಾಯವನ್ನು ಇಲ್ಲಿ ನೀನು ಸ್ವಲ್ಪ ಬಹಳ ಬೇಗನೆ ಕೆಲವರನ್ನು ತಯಾರು ಮಾಡಬೇಕಂತ.
1: ಪಂದನಲ್ಲೂರು ಶೈಲಿಯನ್ನು ಅಭ್ಯಾಸ ಮಾಡಿದ್ದೆ.
0: ಹೌದು ಹೌದು. ಹಾಗೆ ಅದು ಏನು ಅವರ ಆಶೀರ್ವಾದ, ಹೆಚ್ಚಿನವರನ್ನು ನಾನು ನೃತ್ಯ ಗುರುಗಳನ್ನೇ ತಯಾರು ಮಾಡಿದೆ.

0: ಈಗ ನೀವು ಅದನ್ನು ಈಗ ಅಲ್ಲಿ ಕಲಿತು ಬಂದ ನಂತರ ಈ ನಾಟ್ಯನಿಕೇತನ ಪ್ರಾರಂಭ ಮಾಡಿದ್ರೆ ಹೇಗೆ?
1: ಅಲ್ಲ, ಅದು ಅದನ್ನೇ ಮುಂದುವರಿಸಿದ್ದು ವಿಠಲ್ ಮಾಸ್ಟರ್. ಆಮೇಲೆ ಬರ್ಲಿಲ್ಲ ಅವರು, ಅದನ್ನೇ ಮುಂದುವರಿಸಿಕೊಂಡು ಹೋದೆ ನಾನು.
0: ಈಗ ನಿಮ್ಮಿಂದ ಕಲೀಲಿಕ್ಕೆ ಜನ
1: ತುಂಬಾ ಜನ ಈಗ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಜನ. ಮತ್ತೆ ಎಲ್ಲರಿಗೆ ನಾನೇ ಹೋಗಿ ಶಾಲೆ ಉದ್ಘಾಟನೆ ಮಾಡಿ ಕೊಟ್ಟದ್ದು ಹಾಗೆ. ಅದು ನನ್ಗೆ ಅಂದ್ರೆ ಕೆಲವರಿಗೆ ಉಂಟು ನನ್ನಲ್ಲಿ ಕಲಿತವರು ಮುಂದೆ ಹೋಗಬಾರ್ದು ಅಂತ, ಕೆಲವು ಗುರುಗಳಿಗೆ ಇರ್ತದೆ ಅದು. ನನಗೆ ಅದೇನಿಲ್ಲ, ನನಗೆ ಅವರಿಗೆ ಬೇಕಾಗುವಾಗ ಎಂತ ಎಲ್ಲ ಬೇಕಾದನ್ನೆಲ್ಲ ಮಾಡುವುದು, ಈಗಲೂ ಅವರು ಕರೆಯುವಾಗ ಹೋಗಿ ಈಗಲೂ ಹೋಗುವುದು, ಇದೆಲ್ಲ ಮಾಡ್ತಾ ಇದ್ದೇನೆ. ಆದ್ದರಿಂದ ಅದೊಂದು ರೀತಿಯ ಈ ವಾತಾವರಣ ಸ್ವಲ್ಪ ಒಳ್ಳೆಯದಾಗಿದೆ ಅಂತ ಒಂದು ಸಂತೋಷ.
0: ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಬಹುಶಃ ನೀವು ಕಲಿತದ್ದು ವಿಠಲ್ ಮಾಸ್ಟರಿಂದ.
1: ಹೌದು.
0: ಆಮೇಲೆ ಬಹುಶಃ ನಿಮ್ಮಿಂದ ಕಲಿತವರು ಅನೇಕ ಮಂದಿ.
1: ಹೌದು.
0: ಇವತ್ತು ಕೂಡ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ನಿಮ್ಮ ಶಿಷ್ಯರು ಯಾರು ಕರೆದ್ರು.
1: ಹೌದು.
0: ಈ ಪ್ರಾಯದಲ್ಲಿ ನೀವು ಹೋಗ್ತೀರಿ, ಮೊನ್ನೆ ಮೊನ್ನೆ ಕಾರ್ಯಕ್ರಮಕ್ಕೆಲ್ಲ
1: ಹೋಗಿದ್ದೇನೆ.
0: ಅದೆಲ್ಲ ನಮಗೆ ಬಹಳ ಸಂತೋಷ ಸಂಗತಿ. ಒಂದು ಆ ರೀತಿಯ ಒಂದು ಹೃದಯ ವೈಶಾಲ್ಯ ಗುರುಗಳಾದವರಿಗೆ ಖಂಡಿತ ಇರಬೇಕಾಗ್ತದೆ.
1: ನಿಜ. ನನಗೆ ಏನಾದರೂ ವಿಠಲ್ ಮಾಸ್ಟರ್ ಅವರು ನನಗೆ ಭೂಮಿಯ ಮೇಲೆ ಹೀಗೆ ಕಾಲಿಡು ಅಂತ ಹೇಳಿಕೊಟ್ಟರು ನನ್ನ ಗುರುಗಳು. ಅವರಲ್ಲಿ ನನ್ನ ಒಳ್ಳೆಯದಲ್ಲಿದ್ದೆ. ಮತ್ತು ತಾಯಿ ಅವರು ತೀರಿ ಹೋಗುವ ಕಾಲಕ್ಕೆ ಆಗಾಗ ಹೋಗ್ತಿದ್ದೆ ನಾನು. ಮತ್ತು ನನಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತವರಿಗೆ. ಹಾಗೆ ನೀನು ಒಳ್ಳೆಯದಾಗಬಂತ ಈ ಮನೆಗೆ ಬರ್ತಿದ್ದರು. ಮತ್ತು ನನ್ನ ಮಗನ ಒಂದು ವಿವಾಹಕ್ಕೆ ಕುಮುಟಕ್ಕೆಲ್ಲ ಕರ್ಕೊಂಡೋಗಿದೆ ಹಾಗೆ ಇತ್ತು. ಅದು ಆ ಸಂಬಂಧ ಒಂದು ಬೇರೆ. ರಾಜನ್ ಅಯ್ಯರು ಕೂಡ ಹಾಗೆ ತುಂಬ ಒಳ್ಳೆಯವರು. ಅವರೆಲ್ಲ ಆಶೀರ್ವಾದದಿಂದ ನಾನು ಏನಾದರೂ ಇದರಲ್ಲಿ ವ್ಯವಸಾಯ ಮಾಡಲಿಕ್ಕೆ ನನಗೆ ಆಯಿತು. ಮತ್ತು ನನ್ನ ಶಿಷ್ಯರೆಲ್ಲ ಸಣ್ಣ ಸಣ್ಣದ್ದು ಈಗ ತಾಯಿ ಮಕ್ಕಳ ಮೇಲೆ ನನಗೆ ನೃತ್ಯದ ಬಗ್ಗೆ ಸ್ವಲ್ಪ ಆಚೆ ಈಚೆ ಹೋಗೋ ಸ್ವಲ್ಪ ಮಾತಾಡೋದು ಉಂಟು ಅದು. ನಾನು ಅದಾಗಿ ಈಗಿರಬೇಕು ಅಂತ ಹಾಗೆ ಮಾತಾಡು. ನಾವು ಒಂದೇ ನನ್ನ ಇಷ್ಟ. ಅದಕ್ಕಾಗಿ ನನಗೆ ಒಂದು 37-40 ಶಿಷ್ಯರು ಕರೆದು ಮೋಹನಾಭಿವಂದನ ಅಂತ
0: ಮಾಡಿದ
1: ಒಂದು ಕಾರ್ಯಕ್ರಮ ಮಾಡಿದೆ. ರುಕ್ಮಿಣಿ ಅರುಂಡೇಳು ಅವರ ಶಿಷ್ಯ ಕೃಷ್ಣಮೂರ್ತಿ ಅಂತ ಇದ್ದಾರೆ ಹಿರಿಯರು, ಅವರನ್ನು ಕರೆದು ಅವರ ಮೂಲಕ ಸನ್ಮಾನ ಮಾಡಿದ್ರು. ಎಲ್ಲರೂ ಬಂದಿದ್ದಾರೆ ಪುರಭವನದಲ್ಲಿ. ಭಾರ ದೊಡ್ಡ ಒಂದು ಬಹುಶಃ ನನಗೆ ಕಾಣ್ತೇವೆ ಅದು ಯಾರಿಗೂ ಹಾಗೆ ಆಗಿರ್ಲಿಕ್ಕಿಲ್ಲ ಅಂತೇಳಿ.
0: ಹೌದೌದು. ಈಗ ಆ ರೀತಿಯಲ್ಲಿ ಅಂದರೆ ಅನೇಕ ಶಿಷ್ಯಗಳೇ ಇದ್ದದರಿಂದ
1: ಹೌದು
0: ಅವ್ರಿಗೆ ಆ ಭಾವನೆ ಉಂಟು. ಮತ್ತು ನೀವಿದ್ದರೆ ಕಾರ್ಯಕ್ರಮಕ್ಕೆ
1: ಹೇಳ್ತಾರೆ. ನನ್ನ ಹತ್ರ ಕಲಿಯದಿದ್ದವರು ಕೂಡ ಹಾಗೆ ಒಂದು ಒಳ್ಳೆಯ ಇದರಲ್ಲಿ.
0: ಈಗ ನೀವಿಲ್ಲಿ ಪ್ರಾರಂಭ ಮಾಡುವಾಗ ಇಲ್ಲಿಂದೆಲ್ಲ ಕಲೀಲಿಕ್ಕೆ ಬರ್ತಾ ಇದ್ದರು ವಿದ್ಯಾರ್ಥಿಗಳು?
1: ಇಲ್ಲಿಯವೇ ಕೆಲವು ಮಕ್ಕಳು ಕಲ್ತಿದ್ರು ಇಲ್ಲಿ ಸ್ವಲ್ಪ. ಮತ್ತೆ ನಾನು ಇದಾದ ಮೇಲೆ ತುಂಬ ಜನ ಬಂದರೆ ಇಲ್ಲಿದ್ದೆಲ್ಲ ಬಂದಿದ್ದಾರೆ. ಇಲ್ಲಿ ಬೆಂಗಳೂರಿನಿಂದ ಕೂಡ ಒಬ್ಬ ಬಂದು ಇಲ್ಲಿ ವಿದ್ವಾನ್ ಮಾಡಿ ಅಂದರೆ ನನ್ನ ಹೆಸರು ಬೇಕಂತ ಮಾಡಿ ಹೋಗಿದ್ದಾರೆ. ಅಂಥವ್ರು ತುಂಬ ಮಂದಿ ಈಗ ತುಂಬ ಜನ ಬಂದರೆ ಅದಕ್ಕೆ ನೆನಪಿಡಲಿಕ್ಕೆ ನನಗೆ ಆಗುದಿಲ್ಲ.
0: ಈಗ ಯಾವ ಸಮಯದಲ್ಲಿ ಈಗ ನೀವು ಕಲಿಸ್ತಾ ಇದ್ರಿ
1: ಅಂದ್ರೆ? ನಾನು ಶಾಲೆಯ ಕೆಲಸ ಸಾಯಂಕಾಲ ಹೆಚ್ಚಿನವರು ಬರ್ತಿದ್ರು. ಮತ್ತೆ ಹೆಚ್ಚು ಮಂದಿ ಇದಕ್ಕೆ ಹುಡುಗರನ್ನು ತಯಾರು ಮಾಡಿದ್ದು ನಾನೇ. ಡಾನ್ಸ್ ಮಾಡೋದು ಹುಡುಗಿಯರೇ ಅಂತ ಇತ್ತು. ಅದೇ ಹುಡುಗರು ಮಾಡುವಂತಹ ಅಡವುಗಳನ್ನು ಅವರಿಗೆ ಸಂಯೋಜನೆ ಮಾಡುವಂಥದ್ದು. ಮತ್ತು ಕೆಲವರು ಅದು ಹುಡುಗಿ ಹಾಗೆ ಮಾಡ್ತಾನೆ ಹಾಗೆ ಎಲ್ಲ ಹೇಳ್ತಾರೆ. ಅದೆಲ್ಲ ಮಾಡದ ಹಾಗೆ ತುಂಬ ಜನ ಹುಡುಗರನ್ನು ತಯಾರು ಮಾಡಿದ್ದೇನೆ. ಎಲ್ಲರೂ ಗುರುಗಳಾಗಿ ಈಗಲೂ ನನ್ನನ್ನು
0: ಸಾಮಾನ್ಯ ನೃತ್ಯ ಅಂತ ಹೇಳಿದರೆ ಅದು ಸ್ತ್ರೀಯರಿಗೆ ಇದ್ದದ್ದು.
1: ಹೌದು. ಹಾಗೆ ಭಾವನೆ ಇತ್ತು ಅದೆಲ್ಲ. ಹಾಗೆ ಅದು ಕೂಡ ಒಂದು ಕೀರ್ತಿ ನನಗೆ ಉಂಟು. ಹಾಗಂತ ತುಂಬ ವರ್ಷದಿಂದ ಇದು ಮಾಡಿ ಮತ್ತು ಇತ್ತೀಚೆಗೆ ಇಲ್ಲಿ ಬಂದು ಬಹುಶಃ 25 ವರ್ಷ ಆಯಿತು ಈ ಮನೆ. ನನ್ನ ಮಗ ಎಲ್ಲ ಸೇರಿ ಮನೆ ಕಟ್ಟಿದ. ಮತ್ತೆ ಇಲ್ಲಿ ಈಗ ಮೇಲೆ ಕ್ಲಾಸ್ ಉಂಟು. ಅಲ್ಲಿ ಬಾಡಿಗೆಗಿದ್ದದು ನಾವು ಆ ಮನೆ
0: ಅಲ್ಲಿ ಅಡ್ಕದಲ್ಲಿ ಇದ್ರಿ.
1: ಅಡ್ಕದಲ್ಲಿ. ಹೌದು.
0: ಈಗ ನೀವು ಆಗ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೆ ಯಾವಾಗ?
1: ಅದು ಮೊದಲು ವಿಠಲ್ ಮಾಸ್ಟರ್ ಆ ಶೈಲಿಯನ್ನು ಮಾಡ್ತಿದ್ದೆ ಸಣ್ಣ ಸಣ್ಣರಿದೆ. ಮತ್ತು ಇಲ್ಲಿ ಅಲ್ಲಿ ಕಲಿತು ಹೋದ ಮೇಲೆ ತುಂಬ ನಾನು ಮಾಡಿದ್ದೇನೆ ಅದು. ಅಂದರೆ ಶಾಸ್ತ್ರೀಯವಾಗಿ ಈಗ ಕೀರ್ತನೆಗಳಿಗೆ ಇಂಥದಕ್ಕೆ ಮತ್ತೆ ಒಂದು ಕೆಲವು ರೂಪಗಳನ್ನು ಕೂಡ ಮಾಡಿದ್ದೇನೆ.

0: ಅಮೃತಸ್ವಾಮೀಶ್ವರ ಎಳುವೇರು ದಯ್ಯಾರ ಅಂತ ಒಂದು, ಅದು ಸಾವಿರದ 2000ರವರೆಗೆ ಅದು ಪ್ರದರ್ಶನ ಆಗಿದೆ. ಅದು
1: ಹೌದು,
0: ಅದು
1: ಹೌದು. ಈಗ ಆ ರೂಪಕವನ್ನು ಬರೀಲಿಕ್ಕೆ ಪ್ರೇರಣೆಯೇ ನೀವು ಕಾಣ್ತದೆ?
0: ಹೌದು ಹೌದು. ಅಂದಲ್ಲ, ಅದು ತುಳು ಸಮ್ಮೇಳನಕ್ಕೆ ಮೂಲ್ಕಿಯಲ್ಲಿ ಬಪ್ಪನಾಡು ದೇವಸ್ಥಾನದ ಇದರಲ್ಲಿ ವೇದಿಕೆಯಲ್ಲಿ ಮಾಡುದಂತ ಇತ್ತು. ಆಗ ನಾವು ಹತ್ತಿರ ಇದ್ದೇವೆ, ಮತ್ತೆ ವಿಶ್ವನಾಥ ರೈ
1: ಕುದ್ದಾಳಿ
0: ಅವರ ಹತ್ರ ಹೋಗಿ ಅವ್ರ ಹತ್ರ ಮಾಡಿಸಂದ್ರೆ ಅವಾಗ ಸಾಹಿತ್ಯ ಅಲ್ಲ, ಒಳ್ಳೆ ಒಳ್ಳೆ ಗುರುಗಳವರು. ಮತ್ತೆ ಏನ ನನ್ನ ಹತ್ರ ಬಂದು ಹೇಳಿದ್ರು ಹೇಗೆ ಮಾಡಬೇಕು ಅಂತೇಳಿ. ಹಾಗಾಗಿ ಭರತನಾಟ್ಯ ಶೈಲಿಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಸಾಹಿತ್ಯವನ್ನು ಬದಲಾಯಿಸಿದ, ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಬೇಕಂತ, ಈ ಸೀನ್ಗಳನ್ನು ಮಾಡುವುದು ಹೇಗೆ ಅಂತೆಲ್ಲ ಹೇಳಿ. ಮತ್ತು ಆಗ ನನಗೆ ಹಾಡಲಿಕ್ಕೆ ಕೇರಳದಿಂದ ವಿಷ್ಣು ಭಟ್ರು ಅಂತ ಬರ್ತಿದ್ರು, ಗಾನಭೂಷಣ ಕಲ್ತಿದ್ದಾರೆ ಅವರು. ಅವರು ಮತ್ತೆ ಶೀಲಶೈಲನ್ ಅವರು ಬಂದರು. ಮತ್ತೆ ಮುಖ್ಯವಾಗಿ ನನಗೆ ಹೆಚ್ಚು ಉಪಕಾರ ಮಾಡಿದವರು, ಇದು ಅಲ್ಲಿ ಕಲ್ತು ಬಂದ ಮೇಲೆ ಅದನ್ನು ಪ್ರಯೋಗ ಮಾಡಬೇಕಲ್ಲ, ಸಂಗೀತ ಎಲ್ಲ ಮಾಡಿ ನನಗೆ ಹೆಚ್ಚು ನನಗೆ ರಾತ್ರಿ ಹಗಲು ಅಂತ ಹೇಳಿದಾಗೆ ರಾತ್ರಿಯಲ್ಲಿ ತುಂಬ ಮನೆಯಲ್ಲಿ ಉಳ್ಕೊಂಡು ಈ ಅನಂತ ಶ್ರೇಣಯ್ಯ ಮತ್ತು ಟಿ ಆರ್ ಕೃಷ್ಣನ್ ಅವರನ್ನು ಈಗಲೂ ನಾನು ಸ್ಮರಿಸ್ತೇನೆ, ಒಳ್ಳೆ ಹಾಡುಗಾರರು ಇವರು, ಒಳ್ಳೆಯ ಹಿಡಿತ ತಾಳ ಮೃದಂಗದಲ್ಲೆಲ್ಲ ಇರುವವರು. ಹಾಗೆ ಅವರಿಂದ ಅವರು ನನಗೆ ಸಹಾಯ ಮಾಡಿದ್ದರಿಂದ ಇದನ್ನು ಇಲ್ಲಿ ಈ ಒಂದು ಸಂಪ್ರದಾಯ ಅಂತ ಇಲ್ಲ. ಮತ್ತೆ ರಾಜನ್ ರತ್ನ ಪಿಳ್ಳೆಯವರ ಹತ್ರ ಮತ್ತೆ ಇಲ್ಲಿಂದ ತುಂಬ ಜನ ಹೋಗಿದ್ದಾರೆ ಕಲೀಲಿಕ್ಕೆ, ತುಂಬ ಜನ ಹೋಗಿದ್ದಾರೆ. ಅಂತೂ ಈ ಪ್ರದೇಶದಲ್ಲಿ ಅವರದ್ದು ಈ 1400 ಸಂಪ್ರದಾಯದ ಅವರ ಒಂದು ಸಂಪ್ರದಾಯವು ಇಲ್ಲಿ ಹೆಚ್ಚಾಗಿ ಕಾಣುದು. ಯಾಕೆಂದರೆ ನಮ್ಮಲ್ಲಿ ಕಲಿತವರು ಅವರ ಶಿಷ್ಯರು ಅದರಲ್ಲಿ ಪಾಠ ಮಾಡಿ ಅಂತೂ ಎಲ್ಲರೂ ಹೇಳ್ತಾರೆ. ಬೆಂಗಳೂರಿನವರು ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡವೇ ಶಾಸ್ತ್ರೀಯ ನೃತ್ಯದಲ್ಲಿ ಭರತನಾಟ್ಯದಲ್ಲಿ ಒಳ್ಳೆ ಇದುಂಟಂತ ಹೇಳ್ತಾರೆ.
1: ಈ ಗುರು ಶಿಷ್ಯ ಸಂಬಂಧ ಎನ್ನುವಂಥದ್ದು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಹಿಂದೆಲ್ಲ ಪ್ರಾಚೀನ ಗುರುಕುಲ ಎಲ್ಲ ಇತ್ತು, ಗುರುಗಳ ಸೇವೆ ಮಾಡುವಂಥದ್ದು ಅನಿವಾರ್ಯ ಇತ್ತು. ಆದರೆ ಈಗ ಹಾಗಿಲ್ಲ, ಈಗ ಬೇರೆ ಬೇರೆ ಉದ್ದೇಶದಿಂದ ಕಲಿತಾರೆ ಹೋಗ್ತಾರೆ, ಆ ಸಂಬಂಧವನ್ನು ಕೂಡ ಎಲ್ಲ ಇಟ್ಟುಕೊಳ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಾನು ಕೇಳಿದ ಹಾಗೆ ಈಗ ರಾಜರತ್ನ ಪಿಳ್ಳೆಯವರ ಒಂದು ಸಂದರ್ಭದಲ್ಲಿ ನೀವು ಹೋಗಿ ಕಲಿತದ್ದು ಬೇರೆ, ಅವರಲ್ಲಿ ಕರೆತಂದು ಮನೆಯಲ್ಲೇ ಕೂತ್ಕೊಳಿಸಿದ್ದು ಬೇರೆ, ಅವರ ಕೊನೆಯ ಕಾಲಕ್ಕೆ ಅವರ ಸೇವೆ ಮಾಡುವಂಥ ಸಂದರ್ಭ ಅದನ್ನು ಸ್ವಲ್ಪ ನೆನಪಿಸಿಕೊಳ್ಳಿ ಅನ್ಕೊತಾರೆ.
0: ನಾವೆಲ್ಲ ಅಲ್ಲಿ ಕಲ್ಲಿಗೆ ಹೋಗಿದ್ದೇವೆ ಅಂತೇಳಿ, ಮುಖ್ಯವಾಗಿ ನಾನು ಈಗ ಹಿರಿಯರಲ್ಲಿ ಮುರಳೀಧರ ರಾವ್ ಮತ್ತು ಪ್ರೇಮನಾಥ್ ಕೂಡ ಹೋಗಿದ್ದಾರೆ ಅವರಲ್ಲಿ. ಅಲ್ಲಿ ಅವರಲ್ಲಿ ಹೋಗಿದ್ದಾಗ ಅವರಿಗೆ ಆಗ ಪ್ರಾಯ ಆಗ್ತಾ ಬಂದಿದೆ. ಮತ್ತು ಮುಖ್ಯವಾಗಿ ಅವರಿಗೆ ಅಲ್ಲಿ ಅವರನ್ನೊಂದು ಈ ಪ್ರಾಯದಲ್ಲಿ ನೋಡುವವರಂತ ಇರಲಿಲ್ಲಲ್ಲ
1: ಅವರು.
0: ಹೌದು, ಆಗ ಅವರನ್ನು ಈಚೆ ಬರುವಾಗೆ ನಾವೆಲ್ಲ ಮಾಡಿದ್ದೆವು ಈ ಊರಿಗೆ ಬರುವಾಗೆ. ಹಾಗೆ ಬಂದರು ಒಮ್ಮೆ ಹೋಗ್ತಿದ್ರು. ಹಾಗೆ ಬಂದಿದ್ದಾಗ ಇಲ್ಲಿ ವೆಂಕಟರಮಣ ಗೌಡ ಈಗ
1: ನಮ್ಮಜಿ
0: ಪಡ್ಡಂಬೈಲು
1: ಪಡ್ಡಂಬೈಲು
0: ಅಲ್ಲಿ ಅವರ ಮಗಳಿಗೆ ಕಲಿಸ್ಲಿಕ್ಕೆ ಮನೆಯಲ್ಲಿ ನಿಂತ್ಕೊಂಡು ಕಲಿಸ್ಲಿಕ್ಕೆ ಅಂತ
1: ಓದೋದು.
0: ನಮ್ಮ ಮನೆಯಿಂದಲೇ ಓದೋದದು. ಹೋಗಿ ಅಲ್ಲಿ ಒಂದು ನನಗೆ ಶಾಲೆಯಲ್ಲಿದ್ದೇನೆ ನಾನು, ಯಾರ ಬಂದು ಹೇಳಿದ್ರು ರಾಜರತ್ನ ಪಿಳ್ಳೆ ತೀರಿಬೋದ್ರು ಅಂತೇಳಿ. ಆಗ ನಾನು ಕೂಡಲೇ ಬಂದು ಇಲ್ಲಿ ಯಾವುದೋ ಒಂದು ಕಾರ್ ಮಾಡಿ ಅವರು ಡೆಡ್ ಬಾಡಿ ತರೋ, ನಾನು ಮತ್ತು ನನ್ನ ಹೆಂಡತಿ ಹೋಗಿದ್ದೆವು. ಹೋಗಿ ಅವ್ರ ಹತ್ರ ಹೇಳಿದೆ, ಅವ್ರು ಹೇಳಿದರು ಯಾವಾಗಲೂ ನಿಮ್ಮನ್ನು ಮಾತಾಡ್ತಿದ್ರು ನನ್ನ ಮಗನಾಗಿ ಅವ ಅಂತೇಳಿ. ಆಗ ನಾನು ಹೇಳಿದೆ ನಾನು ಹೀಗೆ ಬಂದದ್ದು ಸ್ವಾಮಿ ತೆಕ್ಕೊಂಡು ಹೋಗ್ರಿ ನೀವೊಂದು ಇದು ಕೊಡಬೇಕು ಅಂತ. ಅದಕ್ಕೆ ಬೇಡ ಇಲ್ಲೇ ಮಾಡುವ ನೀವೇ ಮಾಡಿ. ಮತ್ತು ಅವರು ಅವೆಲ್ಲ ಮಾಡಿದ್ರು. ಕುರುಜಿ ವೆಂಕಟರಮಣಗೌಡ ಕೂಡ ಬಂದಿದ್ರು ಅವರ ಅದಕ್ಕೆಲ್ಲ ತುಂಬ ಮಂದಿ ಬಂದಿದ್ರು. ಮತ್ತು ಅವರ ಚೀಲದಲ್ಲಿ ಒಂದು ನಟ್ಟುವಾಂಗದ ತಾಳ ಮತ್ತು ಹಣ ಇತ್ತಂತೆ ಸ್ವಲ್ಪ, ಅದನ್ನು ಪೊಲೀಸ್ನವರು ತಂದ ಚಿನ್ನ ಇತ್ತು.
1: ಚಿನ್ನ ಇತ್ತು.
0: ನಾನೇ ಅವರಿಗೆ ಒಂದು ಒಂದು ಸರ ಮತ್ತು ಉಂಗುರ ಎಲ್ಲ ಮಾಡಿಸಿ ಕೊಟ್ಟದಿತ್ತು. ಅದೆಲ್ಲ ಅದರಲ್ಲಿ ಅದೆಲ್ಲ ಪೊಲೀಸ್ನವರಿಗೆ ಹೇಳಿ ಏನುಂಟಂತ ಇದು ಮಾಡಿದರು ಅವರು. ಮತ್ತು ಅದೇ ಉಪ್ಪಿನಂಗಡಿಯಲ್ಲಿ ಅವರದ್ದು ಕಾರ್ಯ ಮಾಡಿದ್ದು, ಅದು ನಾನೇ ಅವರದ್ದು ಎಲ್ಲ ಕಾರ್ಯವನ್ನು ನಾನೇ ಮಾಡಿದ್ದು. ಹಾಗೆ ಅದೊಂದು ಭಾಗ್ಯ ನನಗೆ ಸಿಕ್ಕಿದೆ. ಕೇರಳದಿಂದ ಕೆಲವು ಬಂದಿದ್ದಾರೆ, ಬಂದವರು ಹೇಳಿದ್ರು ಮೋಹನ್ ಕುಮಾರ್ ಒಳ್ಳೆ ಭಾಗ್ಯವಾನ್ ಅಂತೇಳಿ. ಅದರಿಂದಾಗಿ ನನ್ನನ್ನು ಒಂದು 4 ಜನ ನಾನೇನು ಅಷ್ಟು ಕಲೀಲಿಲ್ಲ ಗೊತ್ತಿಲ್ಲ ನನಗೆ ನೋಡುವ ಹಾಗೆ ಮಾಡಿದ್ದಾರೆ. ಆ ಗುರುಭಕ್ತಿ ಒಂದು ಉಂಟಲ್ಲ, ಮತ್ತು ಅವರು ಮನಪೂರ್ವಕವಾಗಿ ನನ್ನನ್ನು ಹರಿಸಿದ್ದಾರೆ. ಮತ್ತು ನನ್ನ ಹೆಂಡತಿ ಒಮ್ಮೆ ಕಾಯಿಲೆಯಲ್ಲಿ ಇದ್ದಾಗ ಕೂಡ ಅವಳು ಸ್ವಲ್ಪ ಸಮಯ ಕಾಯಿಲೆಯಲ್ಲಿದ್ದು, ಆಗ ಅವಳನ್ನು ಗುರುವಾಯರಿಗೆ ಕರ್ಕೊಂಡು ಹೋಗ್ತೇನೆ. ಯಾವಾಗಲೂ ಬಂದು ಹೋಗುವಾಗ ದುಡ್ಡು ಕೊಟ್ಟು ಹೋಗುವುದು ತುಂಬ ಇತ್ತು. ಅವಳಿಗೊಂಡೊಂದು ತಂದೆಯಾಗಿ ಗೌರವ ಇತ್ತು ಅವರದ್ದು. ಕೊನೆಗೆ ಮತ್ತೆ ಹೀಗೆಲ್ಲ ಆಯ್ತಲ್ಲ, ಈಗಲೂ ನನ್ನ ತಾಯಿ ತಂದೆಯವರೊಟ್ಟಿಗೆ ಅವರ ಕ್ರಿಯೆಯನ್ನು ವರ್ಷಂಪ್ರತಿ ಮಾಲಾಯಕ್ಕೆ ನಾನು ಮಾಡ್ತಾ ಇದ್ದೇನೆ. ನನಗೆ ಸಾಧ್ಯ ಆಗುವಷ್ಟವರೆಗೆ ಮಾಡ್ತೇನೆ ಅಂತ ಉಂಟು. ಮತ್ತೆ
1: ಅದೇ ಬಹಳ ಒಳ್ಳೆಯದು, ಯಾಕಂದರೆ ಈ ಸಾಮಾನ್ಯವಾಗಿ ನಾವು ಒಂದು ರೀತಿಯ ವ್ಯಾವಹಾರಿಕವಾದ ಸಂಬಂಧ ಬೇರೆ
0: ಬೇರೆ, ಅದು ಬೇರೆ.
1: ಆದರೆ ಮನುಷ್ಯ ಮನುಷ್ಯನಿಗೆ ಸಂಬಂಧ ಉಂಟಲ್ಲ, ಅದು ಯಾವ ಕಾಲಕ್ಕೂ ಬಹುಶಃ ಮುಂದುವರೆದುಕೊಂಡು ಹೋಗುವಂಥದ್ದು.
0: ಹೌದು ಹೌದು.
1: ಈಗ ಬಹುಶಃ ನೀವು ಮಾಡಿದಂಥ ಗುರು ಸೇವೆ ಇರ್ಬೋದು, ಹಿರಿಯರ ಮೇಲೆ ತೋರಿಸಿದ ಗೌರವ ಇರ್ಬೋದು, ಯಾವತ್ತಾದರೂ ವಿಠಲ ಮಾಸ್ಟರ್ ಹೆಸರು ಹೇಳ್ತೀನಿ, ಇವರು ಪಿಳ್ಳೆಯವರ ಹೆಸರು ಹೇಳ್ತೀನಿ. ಈಗ ಸರ್ ನೋಡಿ, ಈ ಶೈಲಿ ಹೇಳಿದೆ ನೀವು, ಈಗ ನೀವು ಅಭ್ಯಾಸ ಮಾಡಿದ್ದು ಅವರಿಂದ ರಾಜರತ್ನದಿಂದ ಪಂದ್ರನಾದ ಶೈಲಿ, ಈಗ ಆ ಕಾಲದಲ್ಲಿ ಯಾವ ಶೈಲಿ ಎಲ್ಲ ಪ್ರಚಾರದಲ್ಲಿ ಇತ್ತು?
0: ಆಗ ಶೈಲಿ ಈಗಲೂ ಉಂಟು ಅಲ್ಲಿ. ಪಂದ್ರನೂರು ಎಲ್ಲ ಶೈಲಿ ಅವರವ್ರದ್ದು ಒಳ್ಳೇದಂತ ಹೇಳ್ತಾರೆ, ಆದರೆ
1: ಪ್ರಾದೇಶಿಕವಾಗಿ
0: ಪ್ರಾದೇಶಿಕವಾಗಿ ಉಂಟು. ಅದು ನಮ್ಮ ಸರಬೋಜಿ ಮರಾಠ ಅರಸರು ದಕ್ಷಿಣ ಭಾರತವನ್ನು ಆಳುವಾಗ ಚೋಳರಾಜನ ಆಸ್ಥಾನದಲ್ಲಿ ಕಾಣ್ತದೆ. ಚಿನ್ನಯ್ಯ ಪೊನ್ನಯ್ಯ ವಡಿವೇಲು ಶಿವಾನಂದ ಅಂತ ಸಂಗೀತಗಾರರಿದ್ದರು, ಮುತ್ತುಸ್ವಾಮಿ ದೀಕ್ಷಿತರ ಶಿಷ್ಯರವರು. ನಾಟ್ಯದಲ್ಲಿ ಕೂಡ ಅವರಿಗೆ ಗೊತ್ತಿತ್ತು. ಈ ಭರತನಾಟ್ಯ ಎಂಬುದು ದೇವದಾಸಿಯವರು ಮಾಡುವ ನೃತ್ಯ,
1: ದೇವಸ್ಥಾನ,
0: ಅದು ಏನೋ ಒಂದು ರೀತಿ ಇತ್ತು. ಅದು ಅಂದರೆ ಒಂದು ಕ್ರಮವಾಗಿ ಈಗ ಸಂಗೀತ ಗತಿಯಲ್ಲಿ ಇಂಥದ್ದೇ ಮೊದಲು ಹಾಡಬೇಕು, ಯಕ್ಷಗಾನದಲ್ಲಿ ಕೂಡ ಉಂಟಲ್ಲ ಹಾಗೆ ಇತ್ತು. ಅದನ್ನು ಅವರು ಈ ರೀತಿಯಾಗಿ ಮಾಡಿದವರು ಅವರು ಈ ನಾಲ್ಕು ಜನ. ಅದರಲ್ಲಿ ಪೊನ್ನಯ್ಯ ಪಿಳ್ಳೆಯ ವಂಶಸ್ಥರು ರಾಜರತ್ನ ಪಿಳ್ಳೆಯವರು. ಹಾಗೆ ಈ ಈ ಸ್ಟೈಲ್ ಈ ಶೈಲಿ ಅಲ್ಲಿ ತುಂಬ ಉಂಟು. ಕಾಂಚೀಪುರ ಸ್ಟೈಲ್ ಈಗೆಲ್ಲ ಹೋಗಿದೆ, ಆದರೆ ಹೆಚ್ಚು ಇರುವುದೇ ಇದು ಪಂದನಲ್ಲೂರು ಬಳ್ಳವರು ಸ್ಟೈಲ್ ಕೂಡ ಹಾಗೆ, ಅದು ಕೂಡ ಒಳ್ಳೆಯದುಂಟು. ಹಾಗೆ
1: ಈಗ ನೀವು ಕೆಲವು ಕಡೆ ಹೇಳಿದನ್ನು ನಾನು ಕೇಳಿದ್ದೇನೆ, ಭರತನಾಟ್ಯದಲ್ಲಿ ಭರತನಾಟ್ಯ ಇರಬೇಕು ಅಂತ.
0: ಹೌದು,
1: ಏನಾದ್ರ ಅರ್ಥ
0: ಅದಂದರೆ ಈಗ ಎಂತ ಮಾಡ್ತಾರೆ ಅಂದರೆ ಭರತನಾಟ್ಯದಲ್ಲಿ ಈಗ ಅಡವುಗಳಂತ ಉಂಟು, ತಟ್ಟಡವು ಮೆಟ್ಟಡವು ಎಗರ್ ತಟ್ಟಡವು ಈಗೆಲ್ಲ ಹೆಸರುಂಟು ಅದಕ್ಕೆ. ತಟ್ಟಡ ಅಂದರೆ ಶುರುವಿಗೆ ಕಲಿಯುವಂಥದ್ದು, ಮತ್ತು ಅರ್ಧ ಮಂಡಲ ಬೇಕು, ಹಾಫ್ ಸಿಟ್ಟಿಂಗ್ ಅಂತ ಹೇಳ್ತಾರೆ, ಅದು ಮೇಯ್ನ್. ಅದಿಗೆಲ್ಲ ನಿಂತ್ಕೊಂಡೇ ಮಾಡ್ತಾರೆ, ಮಕ್ಕಳಿಗೆ ನಾವು ಕ್ಷಮೆ ಕೊಡುವ, ದೊಡ್ಡವರು ಕೂಡ ಹಾಗೆ ಎಲ್ಲರಿಗೂ ಹೇಳುವುದಿಲ್ಲ, ಅದನ್ನು ಉಳಿಸಬೇಕು. ಮತ್ತು ಈ ಅಡವುಗಳಲ್ಲಿ ಕಣ್ಣೋಟ, ಈಗ ಒಂದು ವಿಷಯ ನಮಗೆ ಹೇಳ್ತೇನೆ, ತೈ ತೈ ದಿತಿ ತೈ ತೈ ಅಂತ ಒಂದು ಅಡವು ಉಂಟು, ಅದರಲ್ಲಿ ತೈ ತೈ ದಿತಿ ತೈ ತೈ ಅಂತ ಹಾಗೆ ಆ ರೀತಿ ಉಂಟು ಎಲ್ಲ. ತತ್ತೈ ತಾಹ ಅಂತ ಉಂಟು, ಅದಕ್ಕೆಲ್ಲ ಕಣ್ಣೋಟ ಉಂಟು, ಅದು ಸೇರಿ ಮಾಡಬೇಕು. ಅದನ್ನು ಬಹಳ ಬೇಗ ಕಲೀಲಿಕ್ಕೆ ಆಗುದಿಲ್ಲ. ಹಾಗೆ ಈಗ ಏನಂದ್ರೆ ಅಲ್ಲಲ್ಲಿ ಕ್ಲಾಸುಗಳು ಮತ್ತೆ ಇರುವಾಗ ಎಲ್ಲ ಮಕ್ಕಳಿಗೆ ಆ ರೀತಿಯಾಗಿ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ಅದು ಶಾಲೆಯ ಸ್ಕೂಲ್ ಡೇಗಳಿಗೆಲ್ಲ ಇದರ ಅಡಿಸ್ಥಾನದಲ್ಲೇ ಸ್ವಲ್ಪ ಸಡಿಲ ಮಾಡಿ ಕಲಿಸಿಕೊಳ್ತಾರೆ. ಆದರೆ ನಾನು ಹೇಳುದು, ಆ ಹಿಂದಿನವರು ನಮಗೆ ಕೊಟ್ಟಿದ್ದ ಅದನ್ನು ನಾವು ಹಾಗೆ
1: ಉಳಿಸಿದ್ದನ್ನು
0: ಹಾಗೆ ನಾವು ಉಳಿಸಬೇಕು ಅದನ್ನು. ಇದ್ರೆ ನಾವು ಇನ್ನೊಬ್ಬರಿಗೆ ಕೊಡುವಾಗ ಹೇಗೆ, ಇದನ್ನು ಪ್ರತ್ಯೇಕವಾಗಿ ಒಂದು ಉಳಿಸಿ.
1: ಅದೇ ಶೈಲಿ ಯಾವ್ದಿದ್ರು ಕೂಡ ಸಂಸ್ಕೃತಿಯದೇ
0: ಹೌದು
1: ಹಿನ್ನೆಲೆಯಲ್ಲಿ ಇರಬೇಕು
0: ಇರಬೇಕು.
1: ಈಗ ಅದರಲ್ಲಿ ಕೆಲವು ಪಲ್ಲಟಗಳು ಆದದನ್ನು ನಾವು ನೋಡ್ತೇವೆ.
0: ಹೌದು ಹೌದು, ತುಂಬಾಗಿದೆ
1: ಅಲ್ಲ. ಮುಖ್ಯವಾಗಿ ಆದ ಬದಲಾವಣೆಗಳನ್ನು ಯಾವುದನ್ನು ನೀವು ಗಮನಿಸಿದಿರಿ ಈಗ?
0: ಅದು ಅಂದರೆ ಒಂದು ಹೆಸರೇಳಿ ಹೇಳಿ ಸರಿಯಾಗುದಿಲ್ಲ, ಆದರೆ ಕೆಲವೆಲ್ಲ ತುಂಬಾ ಲೈಟ್

0: ಇದ್ದಾರೆ ಅದು ಮಾಡಿ ಅದನ್ನು ಬೆಂಗಳೂರಿಗೆ ಹೋಗಿ ಅದನ್ನು ತುಳುವಿಗೆ ಒಬ್ಬರು ಕನ್ನಡಕ್ಕೆ ಒಬ್ಬರು, ತುಳುವಿನಲ್ಲಿ ಕನ್ನಡದಲ್ಲಿ ಉಂಟದು, ಕನ್ನಡದಲ್ಲಿ ಕೂಡ ಉಂಟು, ಹಾಗೆ ಎರಡನ್ನು ಇದರಲ್ಲಿ ಮಾಡಿ. ಮತ್ತೆ ಅವರು ಇನ್ನೊಂದು ನಮ್ಮ ಇವರು ಅದರಲ್ಲಿ ಬಪ್ಪ ಬ್ಯಾರಿ ಬರ್ತಾರೆ. ಬಪ್ಪ ಬ್ಯಾರಿ ಬರುವಾಗ ಅಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಮಾಡ್ಲಿಕ್ಕಾಗಿಲ್ಲ, ಬಪ್ಪ ಬ್ಯಾರಿ ಪಿನ ಮಲ್ಲೊಂಜಿ ಸಾವುಕಾರಿ ಆ ರೀತಿಯಾಗಿ ಕೊಂಡೋಗಿ ಅದು ಅವರು ಹುಷಾರಿದ್ದಾರೆ. ಸ್ವಲ್ಪ ಮುಸ್ಲಿಂನ ಇದು ಬರುವ ಹಾಗೆ
1: ಮಾಡಿದ್ದಾರೆ.
0: ಈಗ ತುಂಬ ಒಳ್ಳೆದಾಗಿದೆ ಇದರಲ್ಲಿ. ನಾವು ಅಲ್ಲಿಗೆ ಅದಕ್ಕೆ ಈಗ ಸಿ ಡಿ ಮಾಡಿದ್ದೇವಲ್ಲ, ತುಂಬ ಒಳ್ಳೆ ತುಳು ಮತ್ತು ಕನ್ನಡದಲ್ಲಿ ತುಳುವಿನಲ್ಲಿ ಒಟ್ಟು 2000 ಹತ್ತಿರ ಆಯ್ತದು.
1: ಈಗ ಅದೇ ಈಗ ಹೊಸಬರು ಕೂಡ ಈಗ ತುಂಬಾ ಸಂಸ್ಥೆಗಳು ತಯಾರಾಗಿದೆ. ಈಗ ನಿಮ್ಮ ಶಿಷ್ಯರೇ ಬೇರೆ ಬೇರೆ ಈಗ ಮಂಗಳೂರ ಪರಿಸರದಲ್ಲಿ ತುಂಬಾ ನಾಟ್ಯ ಕ್ಲಾಸ್ಗಳು ಸಂಸ್ಥೆಗಳು ನಡೀತಾ ಇದ್ದಾರೆ. ಈಗ ಅವರೆಲ್ಲರೂ ಕೂಡ ಬಹುಶಃ ಸೃಜನಶೀಲತೆಯನ್ನ ತೋರಿಸ್ತಾ ಇದ್ದಾರೆ, ಬೇರೆ ಬೇರೆ ರೂಪಗಳನ್ನ ಮಾಡ್ತಾ ಇದ್ದಾರೆ, ಹೊಸತನ ಕಾಣ್ತಾರೆ. ಹಾಗಾಗಿ ಪಲ್ಲಟ ಆದ್ರೂ ಕೂಡ ಹೊಸಬರಲ್ಲಿಯೂ ಕೂಡ ಕೆಲವು ಪ್ರತಿಭೆಗಳನ್ನು
0: ಗುರುಗಳು ಹೇಳಿಕೊಟ್ಟದ್ದನ್ನೇ ನಾವು ಮಾಡೋದಲ್ಲ, ನಮ್ಮದನ್ನು ಸೇರಿಸಿ ಮಾಡ್ಬೇಕಲ್ಲ. ಅದು ನಾನು ನೋಡ್ತಾ ಇದ್ದೇನೆ ಎಲ್ಲ, ಈಗ ಹೇಗು ಟಿ ವಿ ಒಳಗೆ ಅಲ್ಲಿ ಒಂದುಂಟು ಕೂತ್ಕೊಂಡು ಎಲ್ಲ ನೋಡ್ತೇನೆ. ಹಾಳು ಮಾಡುವಾಗ ಮಾತ್ರ ನಮಗೆ ಈಗ ಒಂದು ಡಾನ್ಸ್ ಡ್ರಾಮ ಮಾಡು ಇಡೀ ಬರುವುದು ಓಡುವುದು ಆಚೆ ಹೋಗುದು ಈಚೆ ಹೋಗುದು ಎಲ್ಲ ಮಾಡುವಾಗ ಸ್ವಲ್ಪ ಹಾಗೆ ಕಲವರು ಎಲ್ಲರಿಗೆಲ್ಲ. ಆದರೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ, ಪರಂಪರೆಯನ್ನೊಂದು ಉಳಿಸಿ. ನಾವು ಈಗ ಒಂದು ಈಗ ತತ್ತೈ ತಾಹ ಅಂತ ಒಂದು ಅಡ ಉಂಟು, ಅಥವಾ ತೆಯ್ಯಾ ತೆಯ್ಯ ಉಂಟು, ಕೈ ಕಾಲು ಹೇಗೆ ಹೋಗಿ ನಾವು ನಮಗೆ ಖುಷಿ ಬಂದ ಹಾಗೆ ಹೀಗೆ ಹೇಗೆ ಎಲ್ಲ ಮಾಡಿ ಮಾಡಿದರೆ ನಾಳೆ ನಾವು ಪರಂಪರೆ ಉಳಿಯುವುದು ಹೇಗೆ? ಅದು ಹೀಗೆ ಉಳಿಬೇಕಂತ ಉಂಟಲ್ಲ, ಅದಕ್ಕೆ ಉಳಿಸಿ ಅಂತ. ಹೆಚ್ಚಿನವರು ಹೆಚ್ಚು 70-75% ಒಳ್ಳೆಯವರು ಇದ್ದಾರೆ, ತುಂಬ ಎಲ್ಲರಿಗೆ ನಾನು ಹೇಳ್ತಾ ಇಲ್ಲ.
1: ಮತ್ತೆ ಈಗಿನವರಿಗೆ ಪ್ರಚಾರಗಳು, ಮಾಧ್ಯಮಗಳು, ಬೇರೆ ಬೇರೆ ವೇದಿಕೆಗಳು ತುಂಬಾ ಸಿಗ್ತಾ ಇದ್ದಾವೆ. ಆ ಕಾಲದಲ್ಲಿ ಬಹುಶಃ ಅಷ್ಟು ಸ್ಟಫ್ ಇದ್ದದ್ರಿಂದ ನೀವೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು.
0: ಹೌದೌದು.
1: ಈಗ ಪ್ರದರ್ಶನಗಳನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಸಾಮಾನ್ಯ ನೀವು?
0: ಇದು ಎಲ್ವಿರ್ ದಯ್ಯಾರು ತುಂಬ ಆಗಿದೆ ಅಲ್ಲ, ಈ ಪ್ರದರ್ಶನ ತುಂಬ ಕಡೆ ಇಲ್ಲ ಆಗಿದೆ. ತಮಿಳುನಾಡಿನಲ್ಲಿ ಕೂಡ ಆಗಿದೆ, ಕೇರಳದಲ್ಲಿ ಆಗಿದೆ, ಅದು ಎಲ್ಲಿಲ್ಲ ಅಂತ ಈಗ ನನಗೆ ಸರಿ ನೆನಪು ಬರುತ್ತೆ.
1: ಈಗ ಪ್ರೋತ್ಸಾಹದ ಮಟ್ಟಿಗೆ ಈಗ ಕಲಾಭಿಮಾನಿಗಳು ಅಂತ ಈಗ ಒಂದು ಕಲೆಯನ್ನು ಪುರಸ್ಕಾರ ಮಾಡುವಂಥದ್ದು ಈಗ ನಮ್ಮ ಜಿಲ್ಲೆಯವರು ಹೇಗೆ ಉಂಟಲ್ಲ, ಈ ಹೊರ ಜಿಲ್ಲೆಗಳಲ್ಲಿ ಹೇಗೆ ಇದೆ, ಇದನ್ನು ಹೇಗೆ ಸ್ವೀಕಾರ ಮಾಡಿ?
0: ಅದಂದರೆ ರೈಗಳೇ ಈ ಶಾಸ್ತ್ರೀಯ ಯಕ್ಷಗಾನ ಶಾಸ್ತ್ರೀಯವೇ, ಅದು ಹೀಗೆಯೇ ಇರಬಹುದಂತ ಸಾಮಾನ್ಯ ನೋಡೋರಿಗೆ ಗೊತ್ತಾಗ್ತದೆ, ಗೊತ್ತಾಯ್ತಲ್ಲ. ಹಾಗೆ ಈ ಶಾಸ್ತ್ರೀಯ ಇದ್ರು ಅದಕ್ಕೇನೊಂದು ಪವರ್ ಉಂಟು ಕಲೆಗೆ, ಶಾಸ್ತ್ರೀಯ ಕಲೆಗಳಿಗೆ. ಅದು ಹೆಚ್ಚಿನವರು ಈಗ ನಾವು ಮೊದಲು ಪ್ರೋಗ್ರಾಮ್ ಮಾಡುವಾಗ ಇಂಡಿವಿಜುವಲ್ ತುಂಬ ಮಾಡ್ತಿದ್ದೆವು, ಈ ಪದವರ್ಣ ಇಂಥದ್ದೆಲ್ಲ ನಾಯಕಿ ಭಾವ ಇರುವಂಥದ್ದು. ಅದು ಹೇಗೆ ಪದವರ್ಣ ಹೇಗೆ ಅಂದರೆ ಒಂದು ಅದಕ್ಕೆ ಸಂಗೀತದ ವರ್ಣ ಇರುವ ಹಾಗೆ ಪಲ್ಲವಿ ಅನುಪಲ್ಲವಿ ಚರಣ ಎಲ್ಲ ಉಂಟು. ಅದು ಈ ಪಲ್ಲವಿಗೆ ಅದರಲ್ಲಿ ನಾಯಕಿ ಭಾವದ ಶಾಸ್ತ್ರಗಳಿರುತ್ತದೆ, ಅದರಲ್ಲಿ ಮಧ್ಯದಲ್ಲಿ ಜತಿ ಸೇರುದು ಇದೆಲ್ಲರಿಗೂ ಗೊತ್ತುಂಟು. ಅದು ಮಾಡಬೇಕಾಗಿದ್ದದ್ದು ಅದನ್ನು ಈ ಜತಿಗಳನ್ನು ಕುರಿಯುವಾಗ ಲೈಟ್ ಎಲ್ಲ ಮಾಡಿ ಲೈಟ್ ಆಗಿ ಈಗಿನ ಇದಕ್ಕೆ ಬೇಕಾಗುವ ಹಾಗೆ ಮಾಡಿದರೆ ಅದು ಪರಂಪರೆ ಉಳಿಯುವುದಿಲ್ಲ ಅಲ್ಲ ಅಂತ ಒಂದು ಇದು. ಇಲ್ಲ ನಾವು ಏನೆಲ್ಲ ಮಾಡಿ ಪಂದನಲ್ಲೂ ಸಹ ಇಲ್ಲ ಅಂತೇಳಿ ಏನು
1: ಹಾಗೆ ಅದಂದ್ರೆ ಹೊಸಬರಿಗೆ ಹೊಸ ರುಚಿಯನ್ನು ಕೊಡುವ ಬದಲು ನಾವು ಹಳೆಯ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು. ಈಗ ನಿಮ್ಮ ಶಿಷ್ಯರು ಈ ಪರಿಸರದಲ್ಲಿ ಈಗ ತುಂಬ ಇದ್ದಾರೆ, ಈಗ ಶಾರದಾಮಣಿ ಆಗಿರಲಿ, ಚಂದ್ರಶೇಖರ ನಾವುಡು ಆಗಿರಲಿ, ಮತ್ತೆ ಗೀತಾ ಸರಳ ಇರಲಿ, ಬಾಲಕೃಷ್ಣ ಮಂಜೇಶ್ವರ ಇರಲಿ, ಸುನೀತಾ ಜಯಂತ್ ಉಡಾಲಿರಲಿ, ಇವರೆಲ್ಲ ಅಲ್ಲಿ ಕ್ಲಾಸ್ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಕಾರ್ಯಕ್ರಮ
0: ಅಲ್ಲ ಅವರು ಮಾಡಿದ್ದಾರೆ. ಈಗೀಗಕ್ಕೆ ಏನು ಗೊತ್ತುಂಟ, ವಿದ್ವಾನ್ ಪಾಸ ಆಗಿದ್ದ ಕೂಡಲೇ ಅವರೊಂದು ಅಂಗಡಿ ಹಾಗೆ ಮಾಡ್ತಾರೆ ಕ್ಲಾಸ್.
1: ಹೌದು,
0: ನಾನು ಹೇಳ ಕಲಿಬೇಕು, ಇಲ್ಲದೆ ಪ್ರಚಾರ ಆಗ್ಬೇಕಲ್ಲ. ಆದರೆ ಹಿರಿಯರಿಂದ ಒಂದು ನಿಮ್ಮ ಟೀಚರ್ ಹತ್ರ ಹೋಗಿ ಅನುಭವ ತೆಕ್ಕೊಳ್ಳಿ ಹೇಗೆ ಮಾಡಬೇಕು. ಈ ಅಡವುಗಳಂತ ಹೇಳಿದ್ರೆ ಹೀಗೆ ಅರೆ ಮಂಡಿ ಹೀಗೆ ನಿಂತು ಹೋಗಬೇಕು, ಇಲ್ಲಿಂದ ಕೈ ನೋಡಬೇಕು, ತ್ರಿಕಾಲದಲ್ಲಿ ಕುಣಿಬೇಕು, ಅದನ್ನು ಅದೆಲ್ಲ ನೀವು ಸ್ವಲ್ಪ ಇದು ಮಾಡಿ.
1: ಕೆಲವು ಮಕ್ಕಳಿಗೆ ಸ್ವಲ್ಪ ಕಲಿತ ಕೂಡಲೇ ವೇದಿಕೆ
0: ವೇದಿಕೆ ಅದು
1: ಪೇರೆಂಟ್ಸ್ ತಾಯಿಗಳ ಒತ್ತಾಯ.
0: ಹೌದು,
1: ಅವಸರದಲ್ಲಿ ಕಲಿಯುವಂಥದ್ದಲ್ಲ.
0: ಹೌದು ಹೌದು ಹೌದು, ಅಲ್ಲ
1: ಅಲ್ವಾ,
0: ಹಾಗೆಂತ ಸರಿಯಾಗಿ ಇದು ಮಾಡಬೇಕು, ಇಂಡಿವಿಜುವಲ್ ಆಗಿ ಕಲಿಬೇಕು. ಹಾಗೆ ಅರಂಗೇಟ್ರಮ್ ಅಂತ ಬಂದದ್ದು. ಅರಂಗೇಟ್ರಮ್ ಅಂದ್ರೆ ಮೊಘಲ್ನ ಕಾಲದಲ್ಲಿ ಒಂದು ಗುರುಗಳ ಹತ್ರ ಒಬ್ಬರು ಹುಡುಗ ಕಲಿತ ಮೇಲೆ ಗುರುಗಳು ಹೇಳಬೇಕು, ನೀನು ಕಲಾವಿದರ ಎದುರಿನಲ್ಲಿ ಅಥವಾ ಅದನ್ನು 2 ಗಂಟೆಯವರೆಗೆ ಇರ್ತದೆ, ನೀನು ಕಲಾವಿದರ ಎದುರಿನಲ್ಲಿ ಮಾಡಿ ತೋರಿಸಬೇಕು. ಹಿಂದಿನ ಕಾಲದಲ್ಲಿ ಇದ್ದದ್ದು, ಅದಕ್ಕೊಂದು ಪ್ರಾಯ ಉಂಟು. ಈ ನಾಯಕಿ ಭಾವ ವಿರಹ ಭಾವ ಎಲ್ಲ ಈಗ ಸ್ವಾಮಿಯವರ ಸೊಲ್ಲಡಿ ಅವರ ತಮಿಳು ಭಾಷೆಯಲ್ಲಿ ಉಂಟು. ಆಗ ಆ ವಿರಹವನ್ನು ಚಿಕ್ಕ ಮಕ್ಕಳು

0: ಏಳು ಎಂಟು ವರ್ಷದ ವರ್ಷ ಒಂದು ಆಭಾಸ ಕಾಣ್ತದಲ್ಲ, ಅದಕ್ಕೆ ಅಂಥವರೇ ಬೇಕು. ಈ ಅಷ್ಟಪದಿಯಲ್ಲೆಲ್ಲ ತುಂಬ ವಿರಹ ಉಂಟು, ಅದು ದೊಡ್ಡವರೇ ಮಾಡಬೇಕು. ಹಾಗೆ ಈ ಈ ರಂಗಪ್ರವೇಶ ಕೂಡ ಸ್ವಲ್ಪ ತಿಳಿದವರನ್ನೇ ನಾವು ರಂಗಪ್ರವೇಶ ಮಾಡೋದು ಒಳ್ಳೇದು.
1: ಒಂದು ಹದಕ್ಕೆ ಬಂದ ಮೇಲೆ ಈಗ ಹಿಂದೆ ಎಲ್ಲ ರಂಗಪ್ರವೇಶ ಹೇಗೆ ಆಗ್ತಿತ್ತು?
0: ಏನು
1: ದೇವಸ್ಥಾನದಲ್ಲಿ ಮಾಡ್ತಾ ಇದ್ರ?
0: ಇನ್ನೇ ಇಲ್ಲ ಅಂದ್ರೆ ಈಗ
1: ಈಗಿನ ಹಾಗೆ ದೊಡ್ಡ ಸಂಭ್ರಮದಲ್ಲಿ ಎಲ್ಲ ಆಗ್ತಾ ಇತ್ತು?
0: ಇಲ್ಲಪ್ಪ, ಮೊದಲ ಹಾಗೆ ಇದೆಲ್ಲ ಮಾಡಬೇಕಾಗಿಲ್ಲ. ಈಗ ಒಳಗೆ ಹೋಗುವಾಗ ಬೇರೆ ತಿಂಡಿ ಮತ್ತೆ ಪ್ರೋಗ್ರಾಮ್ ಆದ ಮೇಲೆ ಊಟ ಗೀಟ ತುಂಬಾ ಖರ್ಚು ಮಾಡ್ತಾರೆ ಅವರು, ಅವರ ಇದದು ಪೇರೆಂಟ್ಸ್ ಅವರ ಇದದು. ಅದು ನಾನು ತಪ್ಪು ಅಂತ ಹೇಳುದಿಲ್ಲ, ಆದ್ರೆ ಇದನ್ನು ಸರಿಯಾಗಿ ಉಳಿಸಿಕೊಳ್ಬೇಕಂತ ಹೇಳುದು. ರಂಗ ಪ್ರವೇಶ ಮಾಡುವಾಗ ಅದಾಗುವಾಗ ಆ ಸ್ಟೇಜ್ಗೆ ಬಂದವರಿಗೆ ಮಾತ್ರ ಮಾಡಿ ಅಂತ. ಹಾಗೆ
1: ಮತ್ತೊಂದು ಸರ್, ಈಗ ಈ ಭರತನಾಟ್ಯ ಪರೀಕ್ಷೆಗಳೆಲ್ಲ ಆಗ್ತಾವ, ಈಗ ಹಿಂದೆ ಮತ್ತು ಈಗಿನ ಒಂದು ಪಠ್ಯ ವ್ಯವಸ್ಥೆಗೆ ಏನಾದರೂ ವ್ಯತ್ಯಾಸ?
0: ಪಠ್ಯ ನಾವು ಕಲಿತೀವಿ, ಪರೀಕ್ಷೆ ಮಾಡಿದ್ದೇನೆ, ಎಕ್ಸಾಮ್ ತುಂಬ ಸಲ ಆಗಿದೆ, ಮೊನ್ನೆವರೆಗೆ ಇತ್ತು.
1: ಹೌದು,
0: ಪರೀಕ್ಷೆ ನನಗೆ ವೆಂಕಟಲಕ್ಷ್ಮಮ್ಮ ಮತ್ತು ಬೆಂಗಳೂರು ಕೃಷ್ಣರಾವ್ ಮತ್ತು ಸಂಗೀತಕ್ಕೆ ಚೆನ್ನಮ್ಮ ಅಂತವ್ರು ಬಂದದ್ದು. ಅದು ಇಲ್ಲೇ ಆಗಿತ್ತು ಪರೀಕ್ಷೆ, ಇಲ್ಲೇ ನಮ್ಮ ಅಲ್ಲ ನಮ್ಮ ಬೆಲ್ಮಾಟ ಟ್ರೈನಿಂಗ್ ಶಾಲೆಯಲ್ಲಿ. ಆ ಶುರುವಾದ ವರ್ಷವ ಒಂದು ಸ್ವಲ್ಪ ಹೋದ ಮೇಲೆ ಆಗ ಹಾಗೆ ಇತ್ತು. ಏನಂದರೆ ಭರತನಾಟ್ಯದ ಅಡವುಗಳಿಗೆ ಅಭಿನಯಕ್ಕೆಲ್ಲ ನೃತ್ಯ, ಸಂಗೀತಕ್ಕೆ ಸಂಗೀತದವರು ಇತ್ತು. ಈಗ ಅದು ತೆಗೆದಿದ್ದಾರೆ, ಒಬ್ಬರು ಎಲ್ಲ ಒಬ್ಬರೇ ಮಾಡಬೇಕಂತೇಳಿ. ಈಗ ಸಾಮಾನ್ಯವಾಗಿ ಎಲ್ಲವರಿಗೆ ಎಲ್ಲ ಸಂಗೀತಗ ಎಲ್ಲರಿಗೆ ಬರೋದಿಲ್ಲ ಹಾಡಲಿಕ್ಕೆ ಸಂಗೀತ. ಕೆಲವರಿಗೆ ಕೇಳುವ ಜ್ಞಾನದಲ್ಲಿ ಹಾಡಲಿಕ್ಕೆ ಬರ್ತದೆ, ಕೆಲವರಿಗೆ ಆಗುದಿಲ್ಲ. ಈಗ ಅದು ನಿನ್ನು ಕೋರಿಯೂ ನಾನೂರ, ಅದೊಂದು ವರ್ಣ, ಅದು ಸಂಗೀತದ ವರ್ಣ. ಅದ್ರ ಅದು ಆ ರೀತಿಯಾಗಿ ಮಾಡುವಾಗ ಅದಕ್ಕೆ ನಮಗೆ ಸಂಗೀತಗಾರರು ಬೇಕು, ಇಲ್ಲದೇ ಆಗಲಿ. ಈಗ ಅದೇ ರಾಗದಲ್ಲಿ ಎಲ್ಲ ಬರಬೇಕು ಅಂತವರು ಬೇಕು. ಅದಕ್ಕೆ ನನ್ನ ಈಗ ಪರೀಕ್ಷೆ ಎಲ್ಲ ಹಿಮ್ಮೇಳ ಇಲ್ಲದೇ ಮಾಡ್ತಾರೆ. ಅದು ಅಲ್ಲ, ಹೀಗೆ ಅವರೇ ಹಾಡಿಕೊಂಡು ಹಾಡಿಕೊಂಡು
1: ಮಾಡ್ತಾರೆ.
0: ಮತ್ತೆ ಅದು ನೋಡಿ, ಒಂದು ವಿದ್ವತ್ತಿಗೆ ಸೀನಿಯರ್ಗೆ ವಿದ್ವತ್ತಿಗೆಲ್ಲ ನಾವೇ ಹಾಡಿಕೊಂಡು ಇದಕ್ಕೆಲ್ಲ ಮಾಡ್ಬೋದು, ಜೂನಿಯರ್ ಸೀನಿಯರ್ಗೆಲ್ಲ ಮಾಡ್ಬೋದು. ಮಾಡುವಾಗ ಹಿಮ್ಮೇಳವರು ಗಟ್ಟಿಯವರು ಬೇಕದಕ್ಕೆ, ಅದಿಲ್ಲದೆ ಮಾಡಲಿಕ್ಕೆ ಆಗುದಿಲ್ಲ. ಅಂತೂ ಈಗ ತುಂಬ ಜನ ಕಲಿತಾರೆ, ಪರೀಕ್ಷೆ ಕಲಿತಾರೆ, ನೃತ್ಯ ಕಲಾವಿದರು ತುಂಬ ಜನ ಇದ್ದಾರೆ, ಅವರಿಗೂ ಬದುಕಬೇಕು. ಇದಕ್ಕೆ ಇಲ್ಲ, ಹೌದು ಅದು ಇರುವುದಿಲ್ಲ. ಎಲ್ಲರೂ ಗುರುಗಳಾಗ್ಲಿಕ್ಕೆ ಹೋಗಬಾರ್ದು ಅಂತ ನಾನು ಹೇಳುದು. ಹೋದ ಮೇಲೆ ಸಾಧನೆ ಮಾಡಬೇಕು,
1: ಸಾಧನೆ ಮಾಡಬೇಕು, ಒಂದು ಪರಿಪೂರ್ಣತೆ ಅಂತ ಬರಬೇಕು.

0: ಸರಿಗ ನಾವು ಮಾತಾಡ್ತಾ ನಿಮ್ಮ ಒಂದು ಕೌಟುಂಬಿಕ ವಿಚಾರ ಬಗ್ಗೆ ನಾವು ಮಾತಾಡಲಿಲ್ಲ. ಈಗ ನೀವು ಹುಟ್ಟಿ ಬೆಳೆದ ಒಂದು ಪರಿಸರ, ನಿಮ್ಮ ತಂದೆ ತಾಯಿಗಳ ಬಗ್ಗೆ.
1: ಹುಟ್ಟುವುದನ್ನು ನಮ್ಮೂರಿಲ್ಲೇ, ನಮ್ಮ ತಾಯಿ ಮನೆ ಕಣ್ಣು ತೋಟ ಅಂತ ಹೇಳ್ತಾರೆ, ತಾಯಿ ಅವರಿಲ್ಲೇ. ತಂದೆಯವರು ದೇವರನ್ನ ಪಂಡಿತ ಅಂತ, ಅವರು ನಾಟಿ ವೈದ್ಯರಾಗಿದ್ದರು. ಅದು ಸ್ವಲ್ಪ ಅಮ್ಮನಿಗೂ ಅಪ್ಪನಿಗೂ ಸ್ವಲ್ಪ ಇದು ಇರಲಿಲ್ಲ. ನಾನು ಮತ್ತು ನನ್ನ ಅಣ್ಣ ಇಬ್ಬರೇ ಮಕ್ಕಳು, ಅಣ್ಣ ತೀರಿ ಹೋಗಿದ್ದಾರೆ, ಅವರಿಗೆ ಸ್ವಲ್ಪ. ಆದರೂ ನನಗೆ ಸಾಯುವ ಕಾಲಕ್ಕೆ ಒಂದು ಎಕರೆ ಜಾಗ ಎಲ್ಲ ಕೊಟ್ಟಿದ್ದಾರೆ ಅವರು ಅಪ್ಪ ನನಗೆ. ಅದನ್ನು ಈ ಕಲೀಲಿಕ್ಕೆ ನನ್ನ ತಾಯಿ ಜೊತೆಗೆ. ಮತ್ತು ನನಗೆ ಹೆಚ್ಚು ನನ್ನ ಚಿಕ್ಕಮ್ಮ ಇದ್ದಾರಲ್ಲ, ಅವರು ನಾನು ಈ ಫೀಲ್ಡ್ ಬಿಡೋದು ನನಗೆ ತುಂಬ ಕಲಿಸ್ತಿದ್ರು. ಅವರು ನನ್ನನ್ನು ಇಲ್ಲೇ ಎಳೀತದಲ್ಲ ಈಚೆ, ಅದು ಹೇಗೆ ಅಂತ ಅದು ನಾನು ಹೇಳೋದು.
0: ಕೋಟೆಕಾಲದಲ್ಲಿ ಕಲ್ತರಿ, ಆಮೇಲೆ
1: ಅನಾಥಾಶ್ರಮಕ್ಕೆ ನಾನು ಹೋಗಲಿಲ್ಲ. ಅನಾಥಾಶ್ರಮ ಶಾಲೆ ಶುರುವಾಗುವ ವರ್ಷ ನಾನು ಮಿಲಾಗೃತಿಗೆ ಸೇರಿದ್ದೆ.
0: ನೀವಾಗಿದ್ದ ಟ್ರೈನಿಂಗ್ ಓದಿ ಯಾವ ಕ್ಲಾಸ್ನಲ್ಲಿ?
1: ಅದು 52ನೇ ಇಸವಿಯಲ್ಲಿ ಟ್ರೈನಿಂಗ್ ಆಗಿ ಬಂದಿದ್ದೆ. ಹೌದು, ಎಸ್ ಎಲ್ ಸಿ ಅಲ್ಲ, ಮತ್ತೆ ಆದದ್ದು ಎಸ್ ಎಲ್ ಸಿ, ಮತ್ತೆ ಮಾಡಿ. ಹೌದು ಇತ್ತು ನನಗೆ. ಅಂದರೆ ನನ್ನ ಸಂಪೂರ್ಣ ಇದೆಲ್ಲ ಇದರ ಮೇಲೆ ಹೋಗ್ತದೆ. ಸಂಗೀತ, ಹೌದು, ಸಂಗೀತ ಕಲಿಬೇಕಂತ ಇದ್ದೆ.
0: ಅಂದರೆ ನೀವು ಆರಂಭದಲ್ಲಿ ಆಸಕ್ತಿ ಯಕ್ಷಗಾನಕ್ಕೆ?
1: ಹೌದು ಹೌದು,
0: ಒಂದದ್ದು ನೃತ್ಯ ಕ್ಷೇತ್ರ.
1: ಹೌದು, ಸಂಗೀತ. ಹಾಗೆ ನಾವು ಬಡವರಲ್ಲ ತುಂಬ, ನಮಗೆಲ್ಲ ತುಂಬ ದುಡ್ಡು ಕೊಟ್ಟು ಆಗ ಕಲಿಲಿಕ್ಕೆ ಆಗಿಲ್ಲ. ಮಂಗಳೂರಿಗೆಲ್ಲ ನಡೆದೇ ಹೋಗುದಲ್ಲ ಈಗ ನಮಗೆ. ಅಥವಾ
0: ಇಲ್ಲಿಂದ
1: ನಾನು ಹೈಸ್ಕೂಲಿಗೆ ಹೋಗಿ ಅಲ್ಲಿಂದ ಶಾಲೆ ಬಿಟ್ಟು ಬರುವಾಗ ನಡ್ಕೊಂಡು ರೈಲ್ವೆ ಮಾರ್ಗದಲ್ಲಿ ಬರುವುದು ಅಲ್ಲಿ ಮಿಲಾಗೃತಿನಿಂದ. ಇಲ್ಲ ಇಲ್ಲ, ಇಲ್ಲಿ ಬಸ್ ಇರಲಿ, ರೈಲು ಒಂದಿತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆಗೆ ಅಂತ ಇತ್ತು. ತುಂಬ ರಶ್, ಹಾಗೆ ನಾ ಕಷ್ಟಪಟ್ಟು ಅದೆಲ್ಲ ನನಗೆ ಹೆಚ್ಚು ಇದಾಗಿದ್ದು ಅಲ್ಲಿ ಕಲಿತು. ನಾನು ಅಲ್ಲಿ ಕಲಿಕ್ಕೆ ಹೋದ ಮೇಲೆ ಅದನ್ನು ಹೇಗೆ ಹಿಮ್ಮೇಳದವ್ರಿಗೆ ಹೇಳಿಕೊಡುವುದು ಅಂತ. ಈಗ ಸಿ ಡಿ ಎಲ್ಲ ಸಿಗ್ತದೆ, ಅದನ್ನೇ ನೋಡಿ ಮಾಡ್ತಾರೆ, ನಾನೇ ಕೊರಿಯೋಗ್ರಾಫ್ ಮಾಡಿದ್ದು ಅಂತ ಹೇಳ್ತಾರೆ. ಅಲ್ಲ ಒಳ್ಳೆಯದು,
0: ಅದನ್ನು ಫೋನ್ ಮಾಡಲಿಕ್ಕೆ
1: ಕಲಿ ಇವರಿಗೆ ಹೇಳಿಕೊಡಬೇಕು.
0: ಹೌದು,
1: ಹಾಗೆ ನಾನು ಅನುಸನೆ ಹೇಳಿದ್ರು. ಅದೊಂದು ಪದವರ್ಣ ತುಂಬ ಉಂಟು ನನಗೆ, ತಿರುವಿಗೆಲ್ಲ ಭೈರವರು ಆಗೋದು ಒಂದು ವರ್ಣ. ಅದು ಹೇಗೆ ಮೋಹನ್ ಕುಮಾರ್ ಅದನ್ನು ಹಾಡ್ತಿದ್ದದು ಅಂತ. ಅಲ್ಲಿ ಒಬ್ಬರು ಸಹದೇವನ್ ಅಂತ ಒಬ್ಬರಿದ್ದರು, ನಾನು ತುಂಬ ಸಮಯ ಇದ್ದೆ ಅಲ್ಲ ಶುರು ಹೋದಾಗ. ಆಗ ಅದು ಭೈರವ ರಾಗ ವರ್ಣವನ್ನು ಭೈರವ ರಾಗದಲ್ಲಿ ಉಂಟಲ್ಲ, ಅದನ್ನು ಹೇಗೆ ಹಾಡೋದು ನಮ್ಗೆ ಗೊತ್ತಾಗಬೇಕಲ್ಲ. ಮತ್ತು ನಾನು ಅವರಿಗೆ ಹೇಳಿದ್ದೇನೆ, ಕೇಳುವ ಜ್ಞಾನದಲ್ಲಿ ನಾನು ಹೇಳ್ತೇನೆ ರೂಪಗತ ಇರೋದು.

0: ಇದ್ರದ್ದು ಸಾಹಿತ್ಯ ಮೋಹ ಆಗಿರುವ ಈ ಸಮಯದಲ್ಲಿ ಅಂತ ಅಷ್ಟೊಂದು ವಾಕ್ಯ ಅದು. ಅದಕ್ಕೆ ಸಂಚಾರಿ ಭಾವ ಮಾಡುವಾಗ ಅವಳಿಗೆ ನಾಯಕಿಗೆ ಅದರಲ್ಲಿ ಮಾತ್ರ ಜೀವಾತ್ಮ ಪರಮಾತ್ಮ ಸಂಬಂಧದ ಮೋಹ ಇರಬೇಕು, ಬೇರೆ ಆಚೆದಿರಬಾರ್ದು. ಅದು ಮಾಡುವಾಗ ಅವರು ಹಾಡುದನ್ನೇ ಇಲ್ಲಿ ಮೋಹ ಹೇಗೆ ಆಗಿದೆ, ತಂಗಾಳಿ ಬೀಸ್ತದೆ, ಜಿಂಕೆಗಳು ಬರ್ತವೆ, ಮತ್ತೆ ಏನೆಲ್ಲ ಸಮಯದಲ್ಲಿ ವಸಂತ ಕಾಲ ಅದನ್ನು ತೋರಿಸಲಿಕ್ಕೆ ಎಲ್ಲ ಸಂಚಾರಿ ಭಾವ ಅಂತ ಹೇಳುದು. ಹಾಗೆ ಹಾಗೆ ಅದನ್ನು ಮಾಡಬೇಕಾದ್ರೆ ನಾನು ತುಂಬ ಕಷ್ಟಪಟ್ಟಿದ್ದೆ. ಅಂದರೆ ಇವರಿಗೆ ಹೇಳಿಕೊಡ್ಲಿಕ್ಕೆ ನನಗೆ ಹೆಚ್ಚು ಸಂಗೀತ ಗೊತ್ತಿಲ್ಲ, ಅಂಥದ್ದೆಲ್ಲ ಮಾಡಿ ಮತ್ತೆ ಅವರು ಕೂಡ ಸಂಗೀತಗಾರರೇ ಹೇಳಿದ್ರೆ ಗೊತ್ತಾಗ್ತದೆ. ಈಗೆಲ್ಲ ಕಷ್ಟಪಟ್ಟು ಒಂದು ರೀತಿ ಹೇಗಾದರೂ ಸುಧಾರಿಸಿದ್ದೇವೆ ಆ ಕಾಲಕ್ಕೆ.
1: ಈಗ ಆಮೇಲೆ ಈಗ ನಿಮ್ಮ ಈ ಮದುವೆ ಮಕ್ಕಳು
0: ಆಮೇಲೆ ನಾನು ದೆರ್ಲಕಟ್ಟೆ ಶಾಲೆಯಲ್ಲಿ 52 ಇಸವಿಯಲ್ಲಿ ಸೇರಿದ್ದಲ್ಲಿ ಅಲ್ಲಿ ಸಾಧಾರಣ 56 ಇಸವಿವರೆಗೆ ಅಲ್ಲಿದ್ದೆ ನಾರಾಯಣ ಮಾಸ ಶಾಲೆಯಲ್ಲಿ. ಅದಾಗಿ ಅಲ್ಲಿ ಊರಿನವರಿಗೂ ಮ್ಯಾನೇಜ್ಮೆಂಟಿಗೆ ಏನೋ ಜಗಳ ಆಯಿತು. ಹಾಗೆ ಮಂಜಯ್ ಮೇಲಂಟರು ಅವರೆಲ್ಲ ಇದ್ದರು. ಹಾಗೆ ಶಾಲೆ ಬಿಡಬೇಕಾಯ್ತು, ಮಕ್ಕಳಿದ್ರೆ ಶಾಲೆ ಹೋಗ್ಲಿಕ್ಕಿಲ್ಲಲ್ಲ. ಬಿಟ್ಟು ಮನೆಯಲ್ಲಿದ್ದ ಆಗ ನನಗೆ ನಾಗಂದಟ್ಟಿ ಮನೆಯವರು ತುಂಬ ಸಹಾಯ ಮಾಡಿದ್ದಾರೆ. ಅಂದರೆ ಹೌದು, ಟೀ ತೆಂಗಿನಕಾಯಿ ಅದೆಲ್ಲ ಕಳಿಸಿ ತುಂಬ ಹೆಲ್ಪ್ ಮಾಡಿದ್ದಾರೆ.
1: ಈಗ ನಿಮ್ಮದು ಈಗ ಮದುವೆ ಯಾವಾಗ ಆದದ್ದು?
0: ಅದು 61 ಕಾನಂಗಾಡು ಅವಳ ಮನೆ.
1: ಈಗ ನಿಮ್ಮ ಈ ಹವ್ಯಾಸಕ್ಕೆ ಮತ್ತೆ ನಿಮ್ಮ ಈ ಕ್ಲಾಸಿಗೆ
0: ಅಂದರೆ ಅಂದರೆ ನನಗೆ ಮನಸ್ಸಿತ್ತು ಮದುವೆ ಆಗದೆ ಇರುವ ಕಲೆಯಲ್ಲಿ ಇರುವ ಅಂತೇಳಿ. ಅಮ್ಮ ಹೇಳಿದರು ಅದು ಕೂಡ ನೃತ್ಯ ವಿದ್ಯೆಯನ್ನು ನೀನು ಇಟ್ಟುಕೊಂಡು ಹೆಣ್ಮಕ್ಕಳಿಗೆಲ್ಲ ಕಲಿಸ್ತಾ ಇದೆಯಾ, ಆಗ ಅದು ಎಷ್ಟು ನಾವು ಸರಿ ಇದ್ದರೂ ಅದು ಸರಿ ಆಗುವುದಿಲ್ಲ, ನೀನು ಆಗಲೇಬೇಕು ಅಂತೇಳಿ. ಮತ್ತು ನಿಮಗೆ ಅರ್ಧ ನನ್ನ ಕ್ಲಾಸ್ ಒಬ್ಬ ಟ್ರೈನಿಂಗ್ ಕ್ಲಾಸ್ಮೇಟ್ ಇದ್ದ, ಅವನು ಇದ್ದೇವ ಪುತ್ತೂರ ಆ ಕಡೆಗೆ. ಅವನು ಅವರದ್ದು ಪರಿಚಯ ಇತ್ತು ನನ್ನ ಹೆಂಡತಿಯ ಮನೆಯವ್ರದ್ದು. ಅವರು ಕಾಂಜಂಗಾಡ್ ಈಗ ಅಲ್ಲೆಲ್ಲ ಬಿಟ್ಟು ಇಲ್ಲೇ ಇದ್ದಾರೆ ಅವರು. ಅಲ್ಲಿ ಮತ್ತೆ ನೋಡಿ ನನಗೆಲ್ಲ ಇಷ್ಟ ಆಯಿತು, ಆಯ್ತು ಅಂತೇಳಿ ಹಾಗೆ ಮದುವೆ ಆಯ್ತು.
1: ಮದುವೆ ಅವರ ಹೆಸರು ಸಬಿತಾ.
0: ಸಬಿತಾ ಅವನು.
1: ಅವರು ಕಲ್ತಿದ್ದಾರ?
0: ಹೆಚ್ಚು ಕಲೀಲಿಲ್ಲ, SLC ಫೈಲ್ ಆಯ್ತ ಹಾಗೆ. ಅಂದರೆ ಅವರು ಕೂಡ ನಮ್ಮ ಹಾಗೆ ಬಡವರೇ ತುಂಬ.
1: ನಿಮ್ಮ ಹವ್ಯಾಸಕ್ಕೆ ಅವರ ಸಹಕಾರ ಹೇಗೆ?
0: ಅದು ನನಗೆ ಗೊತ್ತಾಗುದಿಲ್ಲ. ನನಗೆ ಹಾಗೆ ಬಂದು ಅವಳಿಗೆ 19 ವರ್ಷದಲ್ಲಿ ಮದುವೆ ಆಗಿತ್ತು ಅವಳಿಗೆ, ನನಗೆ ಅಕ್ಕ 28 ವರ್ಷವೇನ, 28-27. ಆದರೆ ಇಲ್ಲಿ ಈ ವಾತಾವರಣ ನೋಡಿ ಇದು ಗೊತ್ತಿಲ್ಲ ಅಲ್ಲ ಇಲ್ಲಿದ್ದು ವಾತಾವರಣ. ಇಲ್ಲಿ ಕಲ್ಲಿಕ್ಕೆ ಬರೋದು, ಮಕ್ಕಳ ಹತ್ರ ಇದೆಲ್ಲ ಪ್ರೀತಿ ಮಾಡುವುದು, ಎಲ್ಲ ಮಕ್ಕಳಿಗೆ ಹೊಡೆತ ಬಾರಿ ಚೆನ್ನಾಗಿರುವುದು, ಹಾಗೆ ಮಾಡಿ ಏನೋ ಒಂದು ಅವಳಿಗೆ ನೋಡಿ ನೋಡಿ ದಿನ ನೋಡಿ ನೋಡಿ ಬರ್ತಾ ಇಲ್ಲ. ಈಗ ಈಗೆಲ್ಲ ಹಾಗೆ ಅಲ್ಲ. ಆಗ ಒಂದು ಪ್ರೋಗ್ರಾಮ್
1: ಬರ್ತಾರೆ,
0: ಮತ್ತೆ ಏನೋ ತಿಂಡಿ ಕೊಡುವುದು, ತಿಂಡಿಯೂ ಅಲ್ಲ ಈ ಪ್ರಾಕ್ಟೀಸ್ ಮಾಡಲಿಕ್ಕೆ ಹಿಮ್ಮೇಳದವರೆಲ್ಲ ಮನೇಲಿ ಇರ್ತಾರಲ್ಲ, ಅವ್ರಿಗೆ ರಾತ್ರಿ ಅಡುಗೆ ಮಾಡಿ ಹಾಕ್ಬೇಕಲ್ಲ.
1: ಈಗ ಸಾಮಾನ್ಯವಾಗಿ ಒಂದು ಕಲೆ ಎನ್ನುವಂಥದ್ದು ರಕ್ತಗತವಾಗಿ ಬರ್ತದೆ ಅಂತ ಹೇಳ್ತಾರೆ. ಈಗ ನಿಮಗೆ ಅದು ಹಾಗೆ ರಕ್ತಗತವಾಗಿ ಬಂದದ್ದು ಅಲ್ಲ ಅಂತ ಹೇಳಿದ್ರಿ.
0: ಹೌದು.
1: ಆದರೆ ನಿಮ್ಮ ಮಕ್ಕಳು ಇದನ್ನು ಹೇಗೆ ಬೆಳೆಸ್ಕೊಂಡು ಹೋದರು, ಯಾರಿಗೆ ಹೇಗೆ ಮುಂದುವರಿಯಿತು?
0: ಅದಂದರೆ ಇವಳು ನನ್ನ ಮಗಳಿಗೆ ಮಕ್ಕಳಿಗೆ ಪಾಠ

0: ಕೂಡ ಹಾಗೆ ಇದಾಗಿ ಮತ್ತೆ ಮದುವೆ ಆಯ್ತು ಅವಳಿ ಕಾಸರಗೋಡಿಗೆ.
1: ಈ ಗಂಡು ಮಕ್ಕಳಿಗೆ ಇದು
0: ಅದು ಅವನಿಗೆ ಕಲಿಸಿತು. ಇನ್ನು ದೊಡ್ಡ ಇವಳ ಗಂಡ ಸ್ವಲ್ಪ ಕಲಿತಾಗಿ ಎಲ್ಲಿಯ ಒಂದು ಪ್ರೋಗ್ರಾಮ್ಗೆ ಶಾಲೆ ಸ್ಕೂಲ್ ಡೇಗೆ ಅಂತ ಮಾಡುವಾಗ ಯಾರ ಮಕ್ಕಳು ನೆಗಾಡಿದಾರಂತೆ. ಅದಕ್ಕೆ ಆಮೇಲೆ ಅವನು ಈಚೆ ನೋಡಿ ಆದರೆ ತುಂಬ ಶಾಸ್ತ್ರೀಯ ಇದ್ದ ಮೇಲೆ ತುಂಬ ಈಗಲೂ ಶಾಸ್ತ್ರೀಯ ಸಂಗೀತವನ್ನೇ ಕೇಳುವುದು.

0: 90 ವರ್ಷಗಳ ಹಿರಿಯ ಜೀವ ಉಳ್ಳಾಲ ಮೋಹನ್ ಕುಮಾರ್ ಅವರು ಈಗ ವಿಶ್ರಾಂತ ಜೀವನದಲ್ಲಿದ್ದಾರೆ, ಆದರೆ ನಿರಂತರ ಕ್ರಿಯಾಶೀಲರಾಗಿದ್ದಾರೆ. ಅವರ ಏನು ಈ ನಾಟ್ಯದ ತಪಸ್ಸಿದೆಯೋ, ಆ ತರಬೇತಿಯ ಒಂದು ತರಗತಿ ಇದೆಯೋ, ಅದನ್ನು ಮುಂದುವರಿಸಿಕೊಂಡು ಹೋಗುವವರು ಅವರ ಪುತ್ರಿಯಾದಂತಹ ವಿದುಷಿ ರಾಜಶ್ರೀ ಉಳ್ಳಾಲ್ ಅವರು. ತಂದೆಯವರ ದೈನಂದಿನವಾದ ಚಟುವಟಿಕೆ ಮತ್ತು ಅವರ ಸಾಧನೆಯ ಕುರಿತಾಗಿ ಅವರ ಒಂದೆರಡು ಮಾತುಗಳನ್ನು ಈಗ ಕೇಳೋಣ.
1: ನನ್ನ ತಂದೆ ಗುರು ಉಳ್ಳಾಲ್ ಮೋಹನ್ ಕುಮಾರ್ ಅವರು ತಂದೆಯಾಗಿಯೂ ಗುರುವಾಗಿಯೂ ನನ್ನನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ತಿದ್ದಿಕೊಂಡು ನನ್ನ ಜೀವನವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಾಂಸಾರಿಕ ಜೀವನದಲ್ಲಿಯೂ ಹಾಗೆ ಯಾವ ರೀತಿ ಇರಬೇಕು ಅಂತ ಹೇಳಿಕೊಂಡು, ನೃತ್ಯದ ಬಗ್ಗೆ ಹೇಳುವುದಿದ್ರೆ ನಾನು ಚಿಕ್ಕಂದಿನಿಂದಲೇ ಸುಮಾರು 6 ವರ್ಷ ಕಳೆದಿರ್ಬೋದು, ಆವಾಗ ನಾನು ನೃತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದೆ. ನಮ್ಮ ತಂದೆಯವರೇ ನನಗೆ ಗುರುಗಳಾಗಿ ಈ ಕ್ಷೇತ್ರದಲ್ಲಿ ಮುಂದುವರಿಸಲಿಕ್ಕೆ ಕಾರಣರಾಗಿದ್ದಾರೆ. ನನಗೆ ಎಲ್ಲರ ಜೊತೆಯಲ್ಲಿ, ಎಲ್ಲ ಮಕ್ಕಳ ಜೊತೆಯಲ್ಲಿ ನೃತ್ಯದ ಪಾಠ ಆಗ್ತಿತ್ತು. ನಾನು ಮಗಳು ಅಂತ ಹೇಳಿ ಅವರು ಸಪ್ರೇಟಾಗಿ ಒಂದು ಕ್ಲಾಸ್ ಅಂತ ಮಾಡ್ತಿರಲಿಲ್ಲ, ಮಕ್ಕಳ ಜೊತೆಯಲ್ಲೇ ನನಗೆ ಪಾಠ ನಡೀತಾ ಇತ್ತು. ಆಗಿನ ಪಾಠ ಹೇಗಿತ್ತು ಅಂದರೆ ಗಂಟೆ ಲೆಕ್ಕ ಅಂತ ಇರಲಿಲ್ಲ. ನನಗೆ ಬೆಳಿಗ್ಗೆ ಪಾಠ ಶುರು ಆದರೆ ಎಲ್ಲ ಮಕ್ಕಳೊಟ್ಟಿಗೆ, ಮಕ್ಕಳಾಗ ನಮ್ಮ ಮನೆಯಲ್ಲಿ ನಿಲ್ಲುವ ಕಾರಣ ಎಲ್ಲ ಮಕ್ಕಳೊಟ್ಟಿಗೆ ಬೆಳಗಿಂದ ಮಧ್ಯಾಹ್ನದವರೆಗೆ ಕ್ಲಾಸ್ ನಡೀತಾ ಇತ್ತು. ಆಗ ಪಾಠ ಮಾಡ್ತಾ ಇರುವಾಗ ಈ ನೃತ್ಯದಲ್ಲಿ ಏನು ಅಡವುಗಳು ಅಂತ ಇದೆ, ಪ್ರಾರಂಭಿಕ ಹೆಜ್ಜೆಗಳು, ಅವುಗಳನ್ನು ಬಹಳ ವರ್ಷ ನನಗೆ ಅದು ಅದರ ಪಾಠ ನಡೆದಿದೆ. ನಿಲ್ಲುವ ರೀತಿ, ಅರೆಮಂಡಿ ಆಗಲಿ, ಅಡವುಗಳ ಹಸ್ತ, ನೃತ್ಯ ಹಸ್ತಗಳನ್ನು ಇಡುವ ರೀತಿ, ಇದೆಲ್ಲ ನಮಗೆ ಆಗ ಅವರು ಹೇಳಿಕೊಟ್ಟದ್ದು. ಬಹಳಷ್ಟು ಸಮಯ ಅದನ್ನು ನಾವು ನಮಗೆ ಪಾಠ ಮಾಡಿದ್ದಾರೆ. ಅದರಿಂದಾಗಿ ಹೆಚ್ಚಿನ ನನ್ನ ತಂದೆಯವರ ಗುರುಗಮ್ಮ ಶಿಷ್ಯ ವೃಂದದವರು ಅವರ ಒಂದು ಪಾಠದ ಕ್ರಮವನ್ನು ತಿಳಿದುಕೊಂಡು ಕೊಂಡದ್ರಿಂದಾಗಿ ಈಗ ಈ ಒಂದು ನೃತ್ಯ ಕ್ಷೇತ್ರ ಇಷ್ಟು ಮುಂದುವರಿಲಿಕ್ಕೆ, ನಮ್ಮ ಮಂಗಳೂರಲ್ಲಿ ಹೆಚ್ಚಾಗಿ ಅವರ ಶಿಷ್ಯರೇ ಪಾಠ ಮಾಡೋದ್ರಿಂದ ಮುಂದುವರಿಲಿಕ್ಕೆ ಸಾಧ್ಯ ಆಗಿದೆ. ಮುಂದುವರಿಲಿಕ್ಕೆ ಮಾತ್ರ ಅಲ್ಲ, ಆ ಒಂದು ಪಂದನದ ಶೈಲಿಯನ್ನು ಅದೇ ಥರ ಅವರು ಯಾವ ರೀತಿ ಕಲಿಸಿದ್ದಾರೆ ಅದೇ ಥರ ಉಳಿಸಿಕೊಂಡು ಹೋಗಲಿಕ್ಕೆ ನಾನು ಹಾಗೂ ನನ್ನ ತಂದೆಯವರ ಶಿಷ್ಯಂದರು ಎಲ್ಲ ಹೆಚ್ಚಿನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಲವಾರು ಮಂದಿ ದೂರ ದೂರದ ಊರಿಂದ ಬರ್ತಾಯಿದ್ರು, ನಮ್ಮ ಮನೆಯಲ್ಲೇ ನಿಲ್ತಾಯಿದ್ರು. ನಿಲ್ಲುವಾಗ ಅವರೆಲ್ಲ ಆ ಒಂದು ಅತಿಥಿ ಸತ್ಕಾರವನ್ನು ನನ್ನ ಅಮ್ಮ ಮಾಡ್ತಾಯಿದ್ರು. ಅದೇ ಪರಂಪರೆಯನ್ನು ನಾನು ಆದಷ್ಟು ನನ್ನ ಮಟ್ಟಿಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಅವರ ಮಾರ್ಗದರ್ಶನದೊಂದಿಗೆ ನಾನು ಕೂಡ ಈಗ ಏನಾಗ್ತದೆ ಅಂತ ಹೇಳಿದರೆ ಹೆಚ್ಚಾಗಿ ಅವಸರ, ನಿಮಗೆ ಗೊತ್ತಿರ್ಬೋದು ಈಗ ಎಲ್ಲ ವಿಷಯದಲ್ಲೂ ಅವಸರ. ಅದು ಅಲ್ಲದೆ ಮಕ್ಕಳಿಗೀಗ ಸಮಯ ಬಹಳ ಕಡಿಮೆ. ಯಾಕೆಂತ ಹೇಳಿದರೆ ಹೆಚ್ಚಿನ ಮಕ್ಕಳು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿರಿಸ್ತಾರೆ. ಅದರಿಂದಾಗಿ ಬರೀ ನೃತ್ಯಕ್ಕೆ ಬಂದು 1 ಗಂಟೆ ಅವರಿಗೆ ಉಳ್ಕೊಳ್ಳೋದೇ ಭಾರಿ ಕಷ್ಟ ಆಗ್ತದೆ. ಅದರಿಂದ ಆ ಸಮಯದಲ್ಲಿ ನಮ್ಮ ತಂದೆಯವರು ಹೇಳಿಕೊಟ್ಟಂತಹ ಆ ಒಂದು ಪಾಠವನ್ನು ನಾನು ಅದೇ ಥರ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಟ್ಟಾರೆ ನಾನು ನಿಜವಾಗಿ ನಾನು ಅದೃಷ್ಟವಂತೆ ಅಂತ ಹೇಳ್ತೇನೆ. ಯಾಕೆಂತೇಳಿದ್ರೆ ಇಂತಹ ಒಂದು ನನ್ನ ತಂದೆಯನ್ನು ತಂದೆಯಾಗಿ ಗುರುವಾಗಿ ಪಡೆದಕ್ಕೆ ನಾನು ನಿಜವಾಗಿಯೂ ಭಾಗ್ಯಶಾಲಿ. ಯಾಕೆಂತೇಳಿದರೆ ಅವರ ಒಂದು ಪಾಠದ ಕ್ರಮ ನಾನು ಸಾಧಾರಣ ಎಲ್ಲಿ ನೋಡಲಿಲ್ಲ. ಅಷ್ಟು ಚೆನ್ನಾಗಿ ಶಿಸ್ತುಬದ್ಧವಾಗಿ ಅವರು ಆ ಪಾಠವನ್ನು ಮಾಡ್ತಾ ಇದ್ದರು. ಅವರು ನಿಜ ಜೀವನದಲ್ಲಿ ಕೂಡ ಅದೇ ಒಂದು ಶಿಸ್ತನ್ನು ಅಳವಡಿಸ್ತಾ ಇದ್ದಾರೆ. ಈಗಲೂ ಕೂಡ ಅವರು ಇಷ್ಟೀಗ 90 ಇಳಿ ವಯಸ್ಸು ಅವರಿಗೆ, ಆದರೂ ಸಹ ಹಿಂದೆ ಹೇಗೆ ಇದ್ದರು ಅದೇ ಥರ ತನ್ನ ಜೀವನ

ಇವತ್ತು ಮುಂದುವರಿಸ್ತಾ ಇದ್ದಾರೆ. ಅವರು ಯಾವತ್ತೂ ಪರಾವಲಂಬಿಯಾಗಿ ಜೀವನ ನಡೆಸಲಿಲ್ಲ, ನೃತ್ಯದಲ್ಲೇ ಆಗಲಿ ನನ್ನ ಜೀವನದಲ್ಲಿ ಆಗಲಿ. ಅವರ ಕೆಲಸವನ್ನು ಅವರೇ ಈವರೆಗೆ ಕೂಡ ಅವರ ಕೆಲಸವನ್ನು ಅವರೇ ಮಾಡ್ತಾ ಇದ್ದಾರೆ. ನಮಗೂ ಅದನ್ನೇ ಅವರು ಯಾವತ್ತೂ ಹೇಳ್ತಾ ಇದ್ದಾರೆ, ನಿಮ್ಮ ಕೆಲಸ ನಿಮ್ಗೆ ಎಷ್ಟು ಸಾಧ್ಯ ಉಂಟಾ ಅದನ್ನು ನೀವೇ ಮಾಡಬೇಕು. ಏನಾದರೂ ನಾನು ಕೇಳಿದರೆ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ, ಪ್ರಯತ್ನ ಮಾಡು ಅಂತ ಈಗಲೂ ಹೇಳ್ತಾ ಇರ್ತಾರೆ. ಆ ರೀತಿಯ ಒಂದು ಜೀವನದ ಶೈಲಿ ಎಲ್ಲರಿಗೆ ಮಾರ್ಗದರ್ಶಕ ಆಗಲಿ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ವಂದಿಸ್ತಾ ಇದ್ದೀನಿ. ಇನ್ನೊಂದು ಮುಖ್ಯ ವಿಚಾರ ಅಂದರೆ, ನಮ್ಮ ತಂದೆಯವರಿಗೆ ಇಷ್ಟು ಎತ್ತರಕ್ಕೆ ಏರಬೇಕಿದ್ರೆ ಮುಖ್ಯ ಕಾರಣ ನನ್ನ ಅಮ್ಮ. ನನ್ನ ಅಮ್ಮ ಅನ್ನಪೂರ್ಣೆ ಅಂತಲೇ ಎಲ್ಲರೂ ಕರೆಯುವುದವರನ್ನು. ಮನೆಗೆ ಬಂದಂತಹ ಎಲ್ಲ ಮಕ್ಕಳಿಗೆ ಊಟ ಉಪಚಾರದ ಕೆಲಸ ಅವರದ್ದು. ಯಾವ ಮಕ್ಕಳಿಗೂ ಅವರು ನೃತ್ಯ ಕ್ಲಾಸಿಗೆ ಬರುವಾಗ ಮೊದಲು ನಿಮ್ಮ ಗುರುಗಳಿಗೆ ಸಮಯದ ಅರಿವಿಲ್ಲ, ನೀವಿಲ್ಲಿ ತಿಂದು ಮತ್ತೆ ಮೇಲೆ ಕ್ಲಾಸಿಗೆ ಹೋಗಿ ಅಂತ ಪ್ರತಿ ಒಂದು ಮಕ್ಕಳಿಗೆ ಅವರ ಒಂದು ತಾಯಿಯ ವಾತ್ಸಲ್ಯವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೂ ಅಮ್ಮನಾಗಿ ನನ್ನ ಅಪ್ಪನ ಏಳಿಗೆಗೆ ಕಾರಣರಾಗಿದ್ದಾರೆ. ಹಿಂದೆ ಅದು ಅಲ್ಲದೆ ಅವರು ಬಹಳ ಕಷ್ಟಪಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಆಗ ವ್ಯವಸ್ಥೆ ಇರಲಿಲ್ಲ, ಒಬ್ಬರೇ ಸ್ವತಃ ಎಲ್ಲ ಅಡಿಗೆ ಮಾಡಿ ಎಲ್ಲ ಮಕ್ಕಳಿಗೆ, ಮಕ್ಕಳು ಮಾತ್ರ ಅಲ್ಲ ಆಗ ಹಿಮ್ಮೇಳ ಕಲಾವಿದರು ಕೂಡ ನಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮ ಇರುವಾಗ ಬರ್ತಿದ್ರು. ಬಂದಾಗ ನಮ್ಮ ಮನೆಯಲ್ಲಿ ಅವರಿಗೆ ಊಟ ಉಪಚಾರ ಆಗ್ತಿತ್ತು. ಇಷ್ಟು ಮಕ್ಕಳ ಎಲ್ಲ ಜವಾಬ್ದಾರಿಯನ್ನು ನನ್ನ ಅಮ್ಮ ಕೂಡ ಹೊತ್ತಿದ್ದಾರೆ ಅಂತ ಹೇಳ್ಬೋದು. ಅದರಿಂದ ಮುಖ್ಯವಾಗಿ ನಾನು ನನ್ನ ಅಮ್ಮ ಅಪ್ಪ ಇವರಿಬ್ಬರ ಒಂದು ಈ ಒಳ್ಳೆಯ ಒಂದು ಜೀವನ, ಶಿಸ್ತಿನ ಜೀವನವನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೇನೆ.

0: ಅದೇ ಹೇಳೋದು. ಈಗ ಈ ಒಂದು ಜೀವನೋತ್ಸಾಹ ಈಗ 90 ದಶಕಗಳನ್ನು ದಾಟಿ ಈಗ 90 ಅಂಚಿನಲ್ಲಿ ಇರುವವರು ನೀವು. ಆದರೂ ಈಗ ನಿಮ್ಮ ಮಗಳು ಸೊಸೆ ಎಲ್ಲ ಹೇಳ್ತಾರೆ ನಿಮ್ಮ ಕೆಲಸ ನೀವೇ ಮಾಡಿಕೊಳ್ತಾ ಇದ್ದೀರಿ, ಈಗಲೂ ಕೂಡ ಓಡಾಡ್ತಾ ಇರ್ತೀರಿ. ಈ ಒಂದು ಆರೋಗ್ಯದ ಈ ಒಂದು ಚಟುವಟಿಕೆಯ ಒಂದು ಗುಟ್ಟು ಏನು?
1: ನಾನು ಒಂದು ಹೇಳ್ತೇನೆ, ನಾನು ಎಲ್ಲರಿಗೂ ಹೇಳ್ತೇನೆ, ಒಂದು ಸಮಾಧಾನ. ನಮಗೆ ಕೆಲವರು ಹೇಳುವಾಗ ಈಗ ಕೆಲವರೆಲ್ಲ ಏನೋ ತೊಂದರೆ ಮಾಡಿದಾಗ ನಾಳೆ ಅವರು ಸರಿ ಆಗ್ತಾರೆ, ಅದು ನನ್ನ ಇದು, ಅವರೇನು ತಿಳಿಯದೆ ಮಾಡೋದಂತ. ಎಲ್ಲದಕ್ಕೆ ಆ ತಾಳ್ಮೆ ಉಂಟಲ್ಲ, ಅದನ್ನೇ ಈ ಇಷ್ಟು ನನಗೆ ರಕ್ಷಣೆ ಮಾಡಿದಂಥ ನನ್ನ ಒಂದು ಇದು. ಮತ್ತು ಗುರುಗಳು ಹೇಳ್ತಿದ್ರು ಅವನು ಸ್ವಲ್ಪ ಸಮಯ ಬಂದು ಹೆಚ್ಚು ಕಲ್ತಿದ್ದಾನೆ ಅಂತ. ಗುರುವಿನ ಅನುಗ್ರಹ ಉಂಟಲ್ಲ, ಅದು ಕರೆಂಟಿನ ಶಕ್ತಿಯಾಗಿ, ಅದಿಲ್ಲದೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾವತ್ತೂ ಗುರುಗಳಿಗೆ ನಾವು ಅವರು ತಪ್ಪು ಮಾಡಿದ್ರೆ ಅವರಿಗೆ ನಾವು ಹೇಳಬಾರದು.
0: ಕೃಷ್ಣ ಪರಮಾತ್ಮ 64 ದಿವಸ 64 ವಿದ್ಯೆ ಕಲ್ತಿದ್ದಾರೆ.
1: ಹೌದು ಹೌದು,
0: ಅದು ಆ ಶ್ರದ್ಧೆಯೂ ಬೇಕು ಮತ್ತು ಗುರುಭಕ್ತಿಯೂ
1: ಬೇಕು. ಹಾಗಿದ್ರೆ ನಮಗೆ ಇದರಲ್ಲಿ ಹೋಗಲಿಕ್ಕೆ ಆಗ್ತದೆ. ಕೆಲವು ಸಲ ಬೇಜಾರಾಗ್ತದೆ ಸ್ವಲ್ಪ ಹಾಗೆ ಹೇಗೆ, ಮತ್ತು ಈಗ ಅಂತಕ್ಕಂತ ಹೇಳುವವರು ತುಂಬ ಜನ ಇರುವುದಿಲ್ಲ, ಹಾಗೆ ಕೂಡ ಕೆಲವೆಲ್ಲ ಇರ್ತದೆ, ಮತ್ತೆ ಸರಿ ಆಗ್ತದೆ. ಎಷ್ಟೋ ಜನ ವಿದ್ವಾನ್ ಕಲಿತವರು ನಾನೊಟ್ಟು ಕಲೀಲಿಲ್ಲ ಅಂತ ಹೇಳ್ತಾರೆ, ನನಗೇನಿಲ್ಲ ನನ್ನಲ್ಲಿ, ಮತ್ತೆ ಬರ್ತಾರೆ. ಹೌದು, ಹೋಗ್ತೇನೆ, ಕರೆದರೆ ಹೋಗ್ತೀನಿ. ಈಗಲೂ
0: ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಅಂತ ಹೇಳಿದರೆ ಇವತ್ತು ಬಹುಶಃ ಎಲ್ಲರೂ ಕೂಡ ಮೊತ್ತ ಮೊದಲಿಗೆ ನೃತ್ಯ ಕ್ಷೇತ್ರದಲ್ಲಿ ನೆನಪಿಸುವಂಥ ಒಂದು ಹೆಸರು. ಈಗ ಉಳ್ಳಾಲದಲ್ಲಿ ಸಾರ್ವಜನಿಕವಾಗಿ ನಿಮಗೆ ಅಭಿನಂದನೆ ಆಗಿದೆ, ನಾಟ್ಯ ಮೋಹನ ಎನ್ನುವಂಥ ಒಂದು ಅಭಿನಂದನಾ ಗ್ರಂಥ ಸಮರ್ಪಣೆ ಕೂಡ ಆಗಿದೆ. ಇಂಥ ಅನೇಕ ಸನ್ಮಾನಗಳು ನಿಮಗೆ ನೆನಪಿ ಇಲ್ಲದೇ ಇರತಕ್ಕಂಥದ್ದು ಕೂಡ ನಿಮಗೆ ಆಗಿದೆ. ಆದರೆ ಯಾವುದನ್ನು ಕೂಡ ನೀವು ಬಯಸಿ ಅದು ಬಂದದ್ದಲ್ಲ, ಅದರಷ್ಟಕ್ಕೆ ಬಂದಿದೆ. ಅದು ಶಾಂತಲ ಇರ್ಬೋದು, ಕರ್ನಾಟಕ ಕಲಾತಿಲಕ ಇರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿಗೆ ನೀವು ನಿಮ್ಮ ಒಂದು ಬಯೋಡಾಟ ಕೊಡಿ ಅಂತ ಹೇಳುವಾಗಲೂ ಕೊಡಲಿಲ್ಲಂತೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಒಂದು
1: ರಾಜ್ಯೋತ್ಸವ ಪ್ರಶಸ್ತಿಗೆ ಆಗ ಆ ಸಮಯದಲ್ಲಿ ಇಲ್ಲಿ ಹಿರಿಯರಿದ್ದದ್ದು ನಾನು ಮತ್ತು ಮುರಳೀಧರ ಮಾಸ್ಟರ್. ಮುರಳೀಧರ ಮಾಸ್ಟರ್ಗೆ ಆ ವರ್ಷ ಸೆಲೆಕ್ಟ್ ಮಾಡಿ ಅವರಿಗೆ ಅಸೌಖ್ಯ ಆದ್ದರಿಂದ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಇಲ್ಲಿ ನಮ್ಮ ಶಿಷ್ಯ ಒಬ್ಬರ ಮನೆಗೆ ಬಂದಿದ್ದರು ಅವರು. ಸನಾತನ ನಾಟ್ಯ ಎಲ್ಲ ಇದರಿಗೆ ನನ್ನನ್ನು ಕರೆಸಿ ನಾನು ಹೋಗಿದ್ದೆ. ಹಾಗೆ ಮಂತ್ರಿಗಳು ಬಂದಿದ್ದರು,
0: ಹಾಗೆ ಉಮಾಶ್ರೀ ಬಂದಿದ್ದರು.
1: ನಾನು ಅವರಲ್ಲಿ ಈ ವಿಷಯವಾಗಿ ಏನು ಹೇಳಲಿಲ್ಲ, ನನಗೆ ಅಂದರೆ ಅಪ್ಲಿಕೇಶನ್ ಹಾಕುವ ಅರ್ಜಿ ಹಾಕುವ ಒಂದು
0: ಅಲ್ಲಿ ಒಂದು ಮಾತು ನೀವು ಹೇಳ್ತೀರ?
1: ಹೌದು, ಹಾಕಿದ್ದು ಇಲ್ಲ. ಮತ್ತೆ ತನ್ನಷ್ಟಕ್ಕೆ ನನ್ನ ಹೆಸರು ಅಲ್ಲಿ ಯಾರ ಮಂಗಳೂರು ಮೈಸೂರಿನ ದೊಡ್ಡ ವಿದ್ವಾಂಸರಂತೆ ಅವರು ನನ್ನ ಪರವಾಗಿ ನಿಂತು ಆ ಸಮಾರಂಭದಲ್ಲಿ ಆರಿಸುವ ಸಮಾರಂಭದಲ್ಲಿ ನನ್ನ ವಿಷಯವಾಗಿ ಹೇಳಿ ನಾನು ಅರ್ಜಿ ಹಾಕಲಿಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ನನ್ನ ಈ ಸೇವೆಯನ್ನು ಪರಿಗಣಿಸಿ ಮುಖ್ಯಮಂತ್ರಿಯವರು ಮತ್ತು ಎಲ್ಲ ಮಂತ್ರಿಗಳು ನನಗೆ ಇದನ್ನು ಕೊಟ್ಟರು.
0: ಈಗಿನ ಒಂದು ವ್ಯವಸ್ಥೆಯಲ್ಲಿ ಶಿಫಾರಸುಗಳು ಅಥವಾ ತನ್ನ ಮನವಿ ಅರ್ಜಿ ಇತ್ಯಾದಿಗಳೆಲ್ಲ ಬೇಕಾಗ್ತದೆ, ಆದರೆ ನಿಮ್ಮಂಥ ಹಿರಿಯರಿಗೆ ಯಾವಾಗಲೂ ಬರಬೇಕಾದದ್ದು ಅಲ್ವಾ, ಅದು ಅದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಬೇಕು. ಹಾಗಾಗಿ ಸಹಜವಾಗಿ ಅದು ನಿಮ್ಮನ್ನು ಒಲಿದು ಬಂತು. ಮತ್ತು ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಆದಂಥ ಸನ್ಮಾನಗಳು ಅಲವು ಅಲ್ವಾ. ಈಗ ನಮ್ಮ ಮಾತುಕತೆಯ ಒಂದು ಕೊನೆಯ ಹಂತಕ್ಕೆ ನಾವು ಬರಬೇಕಾಗಿದೆ ಅನಿವಾರ್ಯವಾಗಿ. ಸರ್, ಈ ನೃತ್ಯ ಕ್ಷೇತ್ರ ಅಂತ ಹೇಳಿದರೆ ಅದೊಂದು ತಪಸ್ಸು
1: ನಿಜ.
0: ಈಗ ನಿಮ್ಮಂಥವರು ಅದನ್ನು ಹಾಗೆ ಮಾಡಿಕೊಂಡು ಬಂದವರು, ಹಾಗಾಗಿ ಈ ಹೊತ್ತಿಗೂ ಒಂದು ರೀತಿಯಲ್ಲಿ ಅದನ್ನೇ ನೀವು ಬಹುಶಃ ಮನಸ್ಸಿನಿಂದ ಮತ್ತು ವ್ಯವಹಾರದಲ್ಲಿ ಅದನ್ನೇ ಆರಾಧನೆ ಮಾಡಿಕೊಂಡು ಬಂದವರು. ಬಹುಶಃ ಎಲ್ಲವರು ಹಾಗೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೇವಲ ಆಸಕ್ತಿಯಿಂದ ಬಂದು ಆಮೇಲೆ ಒಂದೆರಡು ಪ್ರದರ್ಶನ ಮಾಡಿ ಅದನ್ನು ನಿಲ್ಲಿಸುವವರು ಕೂಡ ತುಂಬ ಇದ್ದಾರೆ. ಹಾಗೆ ಎಷ್ಟೋ ಒಳ್ಳೆಯ ಪ್ರತಿಭಾವಂತರು ಕೂಡ ನೃತ್ಯದಲ್ಲಿ ಒಳ್ಳೆಯ ಒಂದು ಪರಿಣತಿಯನ್ನು ಪಡ್ಕೊಂಡು ಕೂಡ ಮತ್ತೆ ಅವರು ಎಲ್ಲಿ ಹೋದರು ಅಂತ ಗೊತ್ತಾಗೋದಿಲ್ಲ. ಈಗ ಅಂಥವರಿಗೆ ಅಥವಾ ಆಸಕ್ತರಿಗೆ ನಿಮ್ಮಂಥ ಹಿರಿಯರು ಏನು ಕಿವಿ ಮಾತು ಹೇಳಲಿಕ್ಕೆ ಸಾಧ್ಯ?
1: ನಾವು ಗುರುಗಳಲ್ಲ, ಈಗಲೂ ಶಿಷ್ಯರೇ ಆಗಿದ್ದೇವೆ. ಆದ್ದರಿಂದ ಅಧ್ಯಯನ ಮಾಡಬೇಕು, ಅದು ಈ ನೃತ್ಯ ಆಗಲಿ ಯಾವುದೇ ಕಲೆಯು ಪರಿಪೂರ್ಣತೆ ಅಂತ ಇಲ್ಲ. ಆದ್ದರಿಂದ ಅದನ್ನು ಅಧ್ಯಯನ ಮಾಡಿ ನಮ್ಮ ಹಿಂದಿನವರು ನಮಗೆ ಕೊಟ್ಟಂತಹ ಈ ಒಂದು ಮಹತ್ತರವಾದಂತಹ ನಮ್ಮ ದೇಶದ ಭಾರತ ದೇಶದ ಈ ಕಲೆಯನ್ನು ನಾವು ಕಲೆಯಾಗಿ ಉಳಿಸುವಲ್ಲಿ ನನ್ನ ಹತ್ರ ಅಭ್ಯಾಸ ಮಾಡಿದಂಥ ಎಲ್ಲ ಶಿಷ್ಯರುಗಳು ಅದನ್ನು ಉಳಿಸಿಕೊಳ್ಬೇಕು, ಅದರ ಗೌರವವನ್ನು ಕಾಪಾಡಿಕೊಳ್ಬೇಕಂತ ನಾನು ಅವರಿಗೆ ಸದಾ ಯಾವಾಗಲೂ ಹೇಳ್ತಾ ಆಶೀರ್ವಾದ ಮಾಡ್ತಾ ಇದ್ದೇನೆ.
0: ತುಂಬ ಸಂತೋಷ ಸರ್. ಬಹುಶಃ ನಮ್ಮ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ಭರತನಾಟ್ಯ, ಬೇರೆ ಬೇರೆ ರೀತಿಯ ಲಲಿತ ಕಲೆಗಳು ಒಂದು ಸನಾತನವಾದಂತಹ ನಮ್ಮ ಸಂಸ್ಕೃತಿಯನ್ನು ಮತ್ತು ಒಳ್ಳೆಯ ಸಂಸ್ಕಾರವನ್ನು ನೀಡುವಂತಹ ಮಾಧ್ಯಮಗಳು. ನಿಮ್ಮಂತಹ ಗುರುಗಳು ಅದನ್ನು ಶ್ರೀಮಂತಗೊಳಿಸಿದ್ದೀರಿ. ಆ ಪರಂಪರೆ ಮುಂದುವರಿಯಬೇಕು ಎನ್ನುವುದು ನಮ್ಮೆಲ್ಲರ ಆಶಯ ಕೂಡ. ಬಹಳಷ್ಟು ದೀರ್ಘವಾದಂತಹ ನಿಮ್ಮ ಬದುಕಿನ ಅನುಭವಗಳನ್ನು ಕೆಲವೇ ಮಾತುಗಳಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಆ ಮೂಲಕವಾಗಿ ಬಹುಶಃ ನಿಮ್ಮ ಈ ಮಾತುಗಳು ಅಥವಾ ನೀವು ತಪಸ್ಸಿನ ಹಾಗೆ ಮಾಡಿಕೊಂಡು ಬಂದಿರತಕ್ಕಂಥ ಈ ಒಂದು ನೃತ್ಯ ಸೇವೆ, ಇದು ಬಹುಶಃ ಅದು ಸಾರ್ಥಕವಾದದ್ದು. ಅದು ಮುಂದಿನ ಜನಾಂಗಕ್ಕೆ ಆದರ್ಶವಾಗಿ ಮಾದರಿಯಾಗಿ ಉಳಿಲಿ ಅಂತ ಹೇಳ್ತಾ ನಿಮ್ಮ ಮನೆಗೆ ಕರೆಸಿಕೊಂಡು ಉಪಚಾರ ಕೊಟ್ಟು ಇಷ್ಟು ವಿಷಯಗಳನ್ನು ನಮ್ಮಲ್ಲಿ ಹಂಚಿಕೊಂಡದಕ್ಕಾಗಿ ನಮ್ಮ ಮಾಧ್ಯಮದ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು.
1: ಎಲ್ಲರಿಗೂ ನನ್ನ ಪ್ರೀತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ.
0: ಶ್ರೋತೃಗಳೇ, ಕಲಾ ಸಾರಂಗನಲ್ಲಿ ಇಷ್ಟೊಂದು ದೀರ್ಘ ಕಾಲ ಉಳ್ಳಾಲ ಮೋಹನ್ ಕುಮಾರ್ ಅವರ ಅನುಭವದ ಮಾತುಗಳನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಕಿವಿಯಾದಂಥ ನಿಮಗೆ ಪ್ರತ್ಯೇಕವಾಗಿ ನಮ್ಮ ನೆನಕೆಗಳು ಸಲ್ತವೆ. ಅದರ ಜೊತೆಗೆ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಈ ನಾಟ್ಯನಿಕೇತನಕ್ಕೆ ಬಂದು ಅವರ ಮಾತುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವುದಕ್ಕೆ ಸಹಕಾರವನ್ನು ನೀಡಿದಂತಹ ಸಾರಂಗದ ಬಲಗವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ನನ್ನ ಜೊತೆ ಬಿಂದ್ಯಾ ಕುಲಾಲ್ ಅವರಿದ್ದಾರೆ, ಎಡ್ವರ್ಡ್ ಲೋಬೋ ಅವರಿದ್ದಾರೆ, ಹಾಗೆ ಅವರಿಗೂ ವಿಶೇಷವಾಗಿ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಮನೆಯವರಿಗೆ ಕೂಡ ನಮ್ಮ ಸಾರಂಗದ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇವತ್ತಿನ ಕಲಾ ಸಾರಂಗ್ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸೇರೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ಕುಕ್ಕೋಳಿ, ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
2: ನಮಸ್ಕಾರ ಶ್ರೋತೃಗಳೇ, ಇದು ರೇಡಿಯೋ ಸಾರಂಗ್ 107.8 FM, ರಂಗು ರಂಗಿನ ಬದುಕು. ನಾನು ನಿಮ್ಮ ಭಾಸ್ಕರ್ ರೈ ಕುಕ್ಕವಳ್ಳಿ. ಇದು ಊರು ಕೇರಿ ಕಾರ್ಯಕ್ರಮ. ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಂಗಳೂರಿನ ಆಸುಪಾಸಿನಲ್ಲಿ ಸುತ್ತಾಡಿದರೆ ದಣಿವು ಬರಬೇಕು, ಆದರೆ ಊರು ಕೇರಿ ಕಾರ್ಯಕ್ರಮಕ್ಕೆ ದಣಿವಿನ ಅನುಭವವೇ ಆಗಲಿಲ್ಲ. ಯಾಕಂದರೆ ನಾವು ಬಂದದ್ದು ಕಡಿಮೆ, ಹೋಗಬೇಕಾದದ್ದು ಬಹಳ ಇದೆ. ಮಂಗಳೂರು ಪೇಟೆ ಅಂದರೆ ಹಾಗೆ, ಅದು ವರ್ಣರಂಜಿತವಾದಂತಹ ಒಂದು ಪ್ರದೇಶ. ಹಾಗಾಗಿ ನಮ್ಮ ಜಿಲ್ಲೆಯ ಒಂದು ಸಾಂಸ್ಕೃತಿಕವಾದ ಎಲ್ಲ ವಾತಾವರಣ, ಅದರ ಜೊತೆಗೆ ಸಾಮಾಜಿಕ ಮತ್ತು ಜನಜೀವನದ ವಿವಿಧ ಸ್ತರಗಳನ್ನು ಬಿಂಬಿಸುವಂತಹ ಸ್ಥಳಗಳು ಇಲ್ಲಿದ್ದಾವೆ. ಜಿಲ್ಲೆ ಮತ್ತು ಜಿಲ್ಲೆಯ ಹೊರಭಾಗದ ಮಂದಿ ಬಹುಶಃ ಬೇರೆ ಬೇರೆ ಕಾರಣಕ್ಕೆ ಮಂಗಳೂರಿಗೆ ಬಾರದೇ ಇರುವುದಕ್ಕಾಗುವುದಿಲ್ಲ. ಏನಿಲ್ಲದೇ ಇದ್ದರೂ ಕೂಡ ಹಬ್ಬ ಹರಿದಿನಗಳಲ್ಲಿ, ಮದುವೆಯಂತಹ ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ಸಾಂಸ್ಕೃತಿಕ ಕಲಾಪಗಳಲ್ಲಿ ಭಾಗವಹಿಸುವುದಕ್ಕೆ ಊರು ಪರವಿರೋದ್ರಿಂದ ಮಂಗಳೂರಿಗೆ ಬರ್ತಾ ಇರ್ತಾರೆ. ಇವತ್ತು ನಮ್ಮ ಪ್ರಯಾಣ ಇಲ್ಲೇ ಹತ್ತಿರ ಉರ್ವಾಸ್ಟೋರ್. ಅಲ್ಲಿಂದ ಕೊಟ್ಟಾರ ತನಕ ಒಂದ್ಸಲ ಕಣ್ಣಾಡಿಸಿ ಬಿಡೋಣ. ಉರ್ವಾಸ್ಟೋರ್ ಅಂತ ಹೇಳಿದ ಕೂಡಲೇ ಬಹುಶಃ ತುಳುವಿನಲ್ಲಿ ಉರುವೇಲ ಅಂತ ಒಂದು ಮಾತಿದೆ. ಉರುವೇಲ ಅಂದರೆ ಬಾಗಿಲು ತೆಗೆದು ಬಿಡುವುದು ಅಂತ. ಬಹುಶಃ ಮಂಗಳೂರಿಗೆ ಬಾಗಿಲು ತೆಗೆದು ಬಿಡುವ ಜಾಗ ಇರಬೇಕು ಇದು, ಉರ್ವಾಸ್ಟೋರ್. ಮತ್ತೆ ಇದು ನಿಜವಾಗಿ ಸ್ಟೋರ್, ಯಾಕಂದರೆ ಇಲ್ಲಿ ಬೇಕಾದ ಎಲ್ಲ ವಸ್ತುಗಳನ್ನು ಕೂಡ ಸಂಗ್ರಹಿಸಬಹುದಾದ ಅಂಗಡಿ ಮುಂಗಟ್ಟುಗಳಿರ್ಬೋದು, ಕಚೇರಿ ಕಾರ್ಖಾನೆಗಳಿರ್ಬೋದು, ಬೇರೆ ಬೇರೆ ಕಟ್ಟಡಗಳಿರ್ಬೋದು. ಈ ಸ್ಟೋರು ಸಂಗ್ರಹ ಎನ್ನುವಂಥದ್ದು ಬರೀ ಭೌತಿಕವಾದ ವಸ್ತುಗಳಿಗೆ ಮಾತ್ರ ಅಲ್ಲ, ನಮ್ಮ ಜ್ಞಾನದ ಹಸಿವನ್ನು ತುಂಬಿಸಬಲ್ಲ ಮತ್ತು ಜನಜೀವನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಜನಕಾರಿಯಾದಂತಹ ಬೇರೆ ಬೇರೆ ಮೌಲ್ಯಗಳ ಒಂದು ಸಂಗ್ರಹ ಕೂಡ ಈ ಪ್ರದೇಶಗಳಿಂದ ನಮಗೆ ಖಂಡಿತ ಆಗ್ತದೆ. ಇಲ್ಲಿ ಚಿಲಿಂಬಿ ಅಂತ ಉಂಟು ನೋಡಿ. ಈ ಚಿಲಿಂಬಿ ಒಂದು ಧಾರ್ಮಿಕವಾದ ಬೇರೆ ಬೇರೆ ಆಚರಣೆಗಳಿಗೆ ಪ್ರಸಿದ್ಧವಾದಂಥ ಒಂದು ಸ್ಥಳ. ಈ ಚಿಲಿಂಬಿಯಲ್ಲಿ ಶ್ರೀ ಸಾಯಿಬಾಬಾ ಮಂದಿರ ಇದೆ. ಸಾಯಿಬಾಬಾ, ಶಿರಡಿಯ ಸಾಯಿಬಾಬಾ ಬಹಳ ಪ್ರಸಿದ್ಧಿ ಮತ್ತು ಕಾರಣಿಕದ ದೇವರು ಅಂತ ನಂಬಿದವರು ಹೇಳ್ತಾರೆ. ಅಂಥ ಶಿರಡಿ ಸಾಯಿಬಾಬಾನೇ ಮಂಗಳೂರಲ್ಲಿ ಬಂದು ನೆಲೆಸಿದ್ದಾರೆ ಎನ್ನುವಂಥ ಒಂದು ನಂಬಿಕೆ ಇದೆ. ಅದರ ಕುರಿತಾಗಿ ಒಂದಷ್ಟು ವಿವರಗಳನ್ನು ಇದಕ್ಕೆ ಸಂಬಂಧಪಟ್ಟವರಿಂದ ನಾವು ತಿಳ್ಕೊಳ್ಳೋದು ಒಳ್ಳೆಯದು.

0: ಕೇಳುಗರೆ, ನಾವೀಗ ಊರು ಕೀರಿ ಕಾರ್ಯಕ್ರಮಕ್ಕಾಗಿ ಉರುವ ಚಿಲಿಂಬಿಯ ಇತಿಹಾಸ ಪ್ರಸಿದ್ಧವಾದಂಥ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಉರುವ ಚಿಲಿಂಬಿ ಇಲ್ಲಿದ್ದೇವೆ. ಇದರ ಆಡಳಿತ ಮುಖ್ಯಸ್ಥರಾದಂಥ ವಿಶ್ವಾಸ್ ಕುಮಾರ್ ದಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಶಿರಡಿ ಸಾಯಿಬಾಬಾ ಮಂದಿರ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ನಮಸ್ಕಾರ.
1: ನಮಸ್ಕಾರ. ನಮ್ಮ ಉರುವ ಚಿಲಿಂಬಿಯಲ್ಲಿರುವಂಥ ಈ ಶಿರಡಿ ಸಾಯಿಬಾಬಾ ಮಂದಿರವು 1965 ಇಸವಿಯಲ್ಲಿ ಸ್ಥಾಪಿಸಲ್ಪಟ್ಟಿತು. ಇತ್ತೀಚಿನ ದಿನಗಳಲ್ಲಿ 10 ವರ್ಷಗಳಿಂದ ಹೆಚ್ಚಿನ ಬಾಬರ ಬಗ್ಗೆ ತಿಳುವಳಿಕೆ, ಜನರಿಗೆ ಹೆಚ್ಚಿನ ಭಕ್ತಿ ಬಂದಿದೆ. ಬಾಬರ ಬಗ್ಗೆ ವಿಶೇಷ ಕೂಡ ತಿಳಿದು ಬಂದಿದೆ. ಅವರು ಒಂದು ಮಹಾನ್ ದೇವತಾ ಪುರುಷ ಅಂತೇಳಿ, ಅಂದರೆ ಜನರ ಕಷ್ಟವನ್ನು ಒಂದು ಪರಿಹರಿಸಲೆಂದೇ ಭೂಮಿಗೆ ದೇವರ ಒಂದು ಅವತಾರ ಪುರುಷನಾಗಿ ಹುಟ್ಟಿ ಬಂದಿದ್ದಾರೆ. ಮನುಷ್ಯನಾಗಿ ಹುಟ್ಟಿ ಜನರ ಎಲ್ಲ ಧರ್ಮದ ಜನರನ್ನು ಒಂದೇ ಭಾವನೆಯಲ್ಲಿ ಕಾಣುವಂಥ ಸಬ್ಕಾ ಮಾಲಿಕೆ ಎಂಬ ಒಂದು ತತ್ವದ ಮೂಲಕ ಜನರ ಒಂದು ಮನಸ್ಸನ್ನು ಗೆದ್ದಂಥವ್ರು. ಅವರು ಅಲ್ಲಾ ಮಾಲಿಕೆ ಹೇಳ್ತಾರೆ, ಶ್ರೀ ರಾಮ್ ತೆರ ಬಲಾಕರೆಗೆ ಹೇಳ್ತಾರೆ, ಅಂದರೆ ಕ್ರಿಶ್ಚಿಯನ್ನವರಿಗೆ ಜೀಸಸ್ನಾಗೆ ಕಂಡಿದ್ದಾರೆ, ಮುಸ್ಲಿಮರಿಗೆ ಮಕ್ಕ ಮದೀನಾ ಅವರನ್ನು ನೋಡುವಾಗ ಮಕ್ಕ ಮದೀನಾದಾಗೆ ಕಂಡಿದೆ, ಹಿಂದೂಗಳಿಗೆ ರಾಮದೇವರ ಭಕ್ತನಿಗೆ ರಾಮನಂತೆ ಕಂಡಿದ್ದಾರೆ, ಹಾಗೆ ಅವರು ಎಲ್ಲ ಧರ್ಮಗಳ ಒಂದು ಗುರುಗಳು ಅಂತ ಹೇಳ್ಬೋದು ಸಬ್ಕಾ ಮಾಲಿಕೆ ಅಂತ. ನಮ್ಮ ಈ ಉರ್ವದ ಕ್ಷೇತ್ರದ ಬಗ್ಗೆ, ಶಿರಡಿ ಸಾಯಿಬಾಬಾ ಮಂದಿರದ ಬಗ್ಗೆ ಹೇಳುವುದಂತಿದ್ದರೆ, ಚಿಲಿಂಬಿಯಲ್ಲಿ ನಾವು ನಿರಂತರ ಬೆಳಿಗ್ಗೆ 6 ಗಂಟೆಗೆ ಕಾಕಡ ಆರತಿ ಮಾಡ್ತೇವೆ. ಅದೇ ರೀತಿ 8:30 ಅಷ್ಟೋತ್ತರ ಆರತಿ ನಡೆಯುತ್ತದೆ. ಅಷ್ಟೋತ್ತರ ಆರತಿ ಆದಮೇಲೆ 9 ಗಂಟೆಗೆ ಇನ್ನೊಂದು ಆರತಿ ಇದೆ. ಅದಾದಮೇಲೆ ಮಧ್ಯಾಹ್ನ 12 ಗಂಟೆಗೆ ನೈವೇದ್ಯ ಇಟ್ಟು ಮಧ್ಯಾಹ್ನದ ಆರತಿ ಆಗ್ತದೆ. ಅದಾದಮೇಲೆ ಸಾಯಂಕಾಲ 6 ಗಂಟೆಗೆ ಧೂಪ ಆರತಿ ಆಗ್ತದೆ. ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ ಆಗಿ ಮತ್ತೆ ಶೇಜ ಆರತಿ ಆಗ್ತದೆ ರಾತ್ರಿ 9 ಗಂಟೆಗೆ. 9 ಗಂಟೆಗೆ ಮಂದಿರ ಕ್ಲೋಸ್ ಆಗ್ತದೆ. ಮುಂದಿನ ದಿನಗಳಲ್ಲಿ ಅಂದರೆ ಇಲ್ಲಿ ನಾವು ಈಗ ಅನ್ನಛತ್ರ ಮಾಡುವ ಪ್ಲಾನಿಂಗ್ ಮತ್ತು ಮಂದಿರವನ್ನು ಅಭಿವೃದ್ಧಿ ಮಾಡುವ ಒಂದು ಚಿಂತನೆಯನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿ ಒಂದು ಗೋಶಾಲೆ ಹಾಗೂ ಒಂದು ವೃದ್ಧಾಶ್ರಮವನ್ನು ಕೂಡ ನಾವು ಶಿರಡಿ ಸಾಯಿಬಾಬಾರ ಹೆಸರಿನಲ್ಲಿ ಮಾಡುವಂಥ ಚಿಂತನೆಯನ್ನು ಕೂಡ ನಾವು ಹೊಂದಿದ್ದೇವೆ. ಇಲ್ಲಿ ಸರ್ವ ಧರ್ಮದವರು, ಎಲ್ಲ ಧರ್ಮದವರು ಇಲ್ಲಿ ಇದ್ದಾರಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮುಸ್ಲಿಂ ಧರ್ಮದವರು ಸ್ವಲ್ಪ ಕಮ್ಮಿ ಇರ್ಬೋದು, ಆದರೂ ಸ್ವಲ್ಪ ಆಚೆ ಹೋದರೆ ನಮ್ಮ ವಿಜಯ ಹತ್ರ ಅಲ್ಲಿ ಒಂದು ಮಸೀದಿ ಕೂಡ ಇದೆ, ಅಲ್ಲಿ ಕೂಡ ಮುಸ್ಲಿಂ ಧರ್ಮದವರು ಕೂಡ ಇದ್ದಾರೆ. ಎಲ್ಲ ಧರ್ಮದವರು ಒಳ್ಳೆ ರೀತಿಯಲ್ಲಿ ನಾವು ಒಂದು ಪ್ರೀತಿ ಬಾಂಧವ್ಯದಲ್ಲಿ ಸಾಮರಸ್ಯದಲ್ಲಿ ಬದುಕ್ತಾ ಇದ್ದೇವೆ. ಒಳ್ಳೆ ರೀತಿಯಲ್ಲಿ ನಮ್ಮ ಮಂಗಳೂರು ಪರಿಸರದಲ್ಲಿ ಅಲ್ಲೂ ಕೂಡ ಉರುವ ಚಿಲಿಮೆಯಲ್ಲಿ ನಾವೆಲ್ಲರೂ ಒಂದು ಪ್ರೀತಿಯಿಂದ ನಾವು ಸಾಮರಸ್ಯವಾಗಿ ಒಂದು ನೆಮ್ಮದಿಯ ಜೀವನದಲ್ಲಿ ನಾವು ಬಾಬರ ಆಶೀರ್ವಾದದಿಂದ ಇದ್ದೇವೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ.
0: ಸರ್, ಇಷ್ಟೊತ್ತು ಶಿರಡಿ ಸಾಯಿಬಾಬಾ ಮಂದಿರ ಉರುವ ಚಿಲಿಂಬಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಎಲ್ಲ ಸಾರಂಗ್ ಕೇಳುಗ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು.
1: ಧನ್ಯವಾದಗಳು. ಅದೇ ರೀತಿ ನಾನು ಈ ಶಿರಡಿ ಸಾಯಿಬಾಬಾರ ಅನುಗ್ರಹ ಭಕ್ತರು ಎಲ್ಲ ಸಾಯಿ ಭಕ್ತರಿಗೆ ನಮ್ಮ ಮಂಗಳೂರಿನ ಪರಿಸರದ ಎಲ್ಲ ಜನರಿಗೆ ಇರಲಿ, ಎಲ್ಲರಿಗೆ ಆ ಶಿರಡಿ ಸಾಯಿಬಾಬಾರ ಅನುಗ್ರಹ ಇದ್ದು ಅವರ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಲಿ ಅಂತ ಶುಭ ಹಾರೈಕೆ ಮಾಡ್ತೀನಿ.

ಸಾಯಿ ಚರಿತ್ರೆ ಅದು ಬಹುಶಃ ನಮಗೆಲ್ಲ ಬದುಕಿಗೆ ಬೆಳಕಾಗುವಂಥ ಚರಿತ್ರೆ. ಸಾಯಿ ದರ್ಶನ ಆಯ್ತಲ್ಲ, ಅಲ್ಲಿಂದ ನಾವು ಸ್ವಲ್ಪ ಹಿಂದಕ್ಕೆ ಬರೋಣ. ಬಂದಾಗ ನಮಗೆ ರಾಜರಸ್ತೆ, ರಾಜರಸ್ತೆ ಅಂದರೆ ಮಂಗಳೂರಿಂದ ಉಡುಪಿಗೆ ಹೋಗುವಂಥ ರಾಜರಸ್ತೆ. ಮಂಗಳೂರಿಂದ ನಾವು ಚಿಲಿಂಬಿಯಲ್ಲಿ ಬಲಭಾಗಕ್ಕೆ ನೋಡಿದರೆ ಅಲ್ಲೊಂದು ಶಾರದಾ ನಿಕೇತನ ಇದೆ. ಚಿಲಿಂಬಿ ಶಾರದಾ ನಿಕೇತನ ಬಹಳ ವರ್ಷಗಳಿಂದ ಇಲ್ಲಿ ಶಾರದಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದೆ. ಮಾತ್ರ ಅಲ್ಲದೆ ಅಲ್ಲಿ ಮಕ್ಕಳಿಗೆ ನೃತ್ಯಾಭ್ಯಾಸ, ಬೇರೆ ಬೇರೆ ರೀತಿಯ ಕೋರ್ಸ್ಗಳನ್ನು ಕಲಿಸುವಂತಹ ಒಂದು ವ್ಯವಸ್ಥೆ ಕೂಡ ಇದೆ. ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಅಲ್ಲಿಯ ಒಂದು ಆಡಳಿತ ವರ್ಗ ನಿರಂತರ ಸ್ಪಂದಿಸ್ತಾ ಇರುವಂಥದ್ದು. ಅದನ್ನೇ ನಾವು ಅನುಸರಿಸಿ ನಾವು ಮುಂದೆ ಹೋದರೆ ಉರ್ವಷ್ಟೋರ್ ಜಂಕ್ಷನ್ಗೆ ನಾವು ಬರ್ತೇವೆ. ಉರ್ವಷ್ಟೋರ್ನ ಪ್ರಧಾನವಾದ ಭಾಗ ಅಲ್ಲಿ ಇನ್ನೊಂದು ಶಾರದಾ ನಿಕೇತನ ಇದೆ. ಇದು ಕೂಡ ಬಹಳ ಪುರಾತನವಾದದ್ದು.

0: ಧ್ರುವ ಸ್ಟೋರ್ನ ಶಾರದಾ ನಿಕೇತನದ ಎದುರು ಭಾಗದಲ್ಲಿ ಸಾಕಷ್ಟು ದೊಡ್ಡದು ಅಂತ ಹೇಳ್ಬೋದು ಒಂದು ಮೈದಾನ ಇದೆ. ಉರ್ವ ಸ್ಟೋರ್ನ ಮೈದಾನ ಅಂತ ಹೇಳಿದರೆ ಅಲ್ಲಿ ಯಕ್ಷಗಾನ ಬಯಲಾಟಕ್ಕೆ ಅದು ಪ್ರಸಿದ್ಧ. ಬಹುಶಃ ವರ್ಷದಲ್ಲೊಂದು 7-8 ಕಟೀಲು ಮೇಳದ ಪ್ರಾಧಿಕಾರ ಅಂತ. ಈ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಸೇರಿರತಕ್ಕಂಥ ಒಂದು ಕಚೇರಿ. 1903 ಮೈಸೂರು ನಗರಾಭಿವೃದ್ಧಿ ಮಂಡಳಿ ಅಧಿನಿಯಮ ನಗರ ಯೋಜನೆ ಮತ್ತು ಅಭಿವೃದ್ಧಿಗಾಗಿ ಸರ್ಕಾರ ಸಿದ್ಧಪಡಿಸಿದಂತಹ ಮೊಟ್ಟ ಮೊದಲ ಕಾಯಿದೆ. ನಗರ ಯೋಜನೆ ಇಲಾಖೆಯ ಪ್ರಾರಂಭದೊಂದಿಗೆ ನಗರ ಹಾಗೂ ಪಟ್ಟಣ ಪ್ರದೇಶಗಳ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು ಈಗ ಸುಲಭ ಸಾಧ್ಯ ಅಂತ ಆಗಿದೆ. ಜೊತೆಗೆ ಗೃಹ ನಿರ್ಮಾಣ ಮಂಡಳಿ, ಕೈಗಾರಿಕೆ ಕ್ಷೇತ್ರಾಭಿವೃದ್ಧಿ ಮಂಡಳಿ, ನಿಯಂತ್ರಿತ ಮಾರುಕಟ್ಟೆ ಸಮಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ಅಗತ್ಯವಾದಂತಹ ತಾಂತ್ರಿಕ ನೆರವನ್ನು ಒದಗಿಸುವಂಥದ್ದು. ಹಾಗಾಗಿ ಈ ಒಂದು ಕಚೇರಿಗಳು ಪ್ರತಿಯೊಂದು ಮುಖ್ಯ ನಗರಗಳಲ್ಲಿಯೂ ಕೂಡ ಇದೆ. 18-5-1988 ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಅಸ್ತಿತ್ವಕ್ಕೆ ಬಂದಿದೆ. ಈ ಪ್ರಾಧಿಕಾರದಲ್ಲಿ ಅಧ್ಯಕ್ಷರು ಒಳಗೊಂಡ ಹಾಗೆ 20 ಸದಸ್ಯರಿದ್ದಾರೆ. ಬಹಳ ಚೆನ್ನಾಗಿ ಮಂಗಳೂರಿನ ಮೂಡ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈಗಲೂ ಕೂಡ ಕೆಲಸ ಮಾಡ್ತಾ ಇದೆ. ಈ ಮೂಡ ಕಚೇರಿಯಲ್ಲಿಯೇ ಭ್ರಷ್ಟಾಚಾರ ನಿಗ್ರಹ ದಳ ಮಂಗಳೂರು ಇದೆ. ಭ್ರಷ್ಟಾಚಾರ ಎನ್ನುವಂಥದ್ದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬೇರೆ ಬೇರೆ ರೀತಿಯಲ್ಲಿ ತನ್ನ ಕಬಂಧ ಬಾಹುಗಳನ್ನು ವಿಸ್ತರಿಸ್ತಾ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಬಡವರಿಗೆ ಬಹಳ ಕಷ್ಟ. ಅಂತಹ ಸಂದರ್ಭದಲ್ಲಿ ಅವುಗಳನ್ನು ನಿಯಂತ್ರಿಸುವುದು ಕೂಡ ಅಷ್ಟೇ ನಮಗೆ ಮುಖ್ಯ ಆಗುತ್ತದೆ. ಸರ್ಕಾರ ಅದಕ್ಕೆ ಬೇಕಾದಂಥ ಒಂದು ಇಲಾಖೆಯನ್ನೇ ತೆರೆದಿದೆ. ಆ ಕೆಲಸ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವರಿಂದ ನಾವು ಕೇಳಿಕೊಳ್ಳೋಣ.
1: ಕೇಳುಗರೆ, ನಾವೀಗ ಊರುಕೇರಿ

0: ಅನಧಿಕೃತವಾಗಿ ಲಂಚವನ್ನು ಕೇಳ್ತಾರೆ, ಕೆಲಸ ಮಾಡಿಕೊಳ್ಳಲಿಕ್ಕೆ ಲಂಚವನ್ನು ಕೇಳ್ತಾರೆ, ಅಥವಾ ನಿಮಗೆ ಲಂಚವನ್ನು ಬೇಡಿಕೆ ಇಡುವುದಕ್ಕೋಸ್ಕರ ವಿಳಂಬ ನೀತಿಯನ್ನು ಅನುಸರಿಸ್ತಾರೆ. ತಡ ಮಾಡೋದು, ನೀವು ಹೋದಾಗ ನಿಮಗೆ ಸರಿಯಾಗಿ ಮಾಡಿಕೊಡದೇ ಇರೋದು ಮಾಡಿ, ಅವ್ರ ಉದ್ದೇಶ ಏನಂದರೆ ನೀವು ಲಂಚ ಕೊಡೋದಕ್ಕೆ ಮುಂದೆ ಬನ್ನಿ ಅನ್ನೋ ರೀತಿಯಲ್ಲಿ ನಿಮ್ಮ ಮತ್ತೆ ವರ್ತನೆ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ನಮ್ಮ ಆಫೀಸಿಗೆ ಬಂದರೆ ನಾವು ನಿಮಗೆ ಯಾವ ರೀತಿ ಮುಂದುವರಿಯಬೋದು ಅಂತ ಹೇಳಿಕೊಂಡು, ಅವರು ಒಂದೊಳ್ಳೆ ಲಂಚ ತಗೊಳ್ತಾ ಇದ್ದರೆ ನಾವು ಅವರು ಲಂಚ ತಗೊಳ್ಳುವಾಗ ಅವರನ್ನು ಟ್ರ್ಯಾಪ್ ಮಾಡಿ ಆನಂತರ ನಿಮ್ಮ ಕಾರ್ಯವನ್ನು ನಾವು ಸಹ ಮಾಡಿಕೊಡ್ತೇವೆ. ನಿಮ್ಮದು ಕಾನೂನುಬದ್ಧವಾದಂಥ ಕೆಲಸವಾಗಿದ್ದರೆ ನಾವು ಅದನ್ನು ಮಾಡಿಕೊಡ್ತೇವೆ. ಸರ್ಕಾರದ ಕೆಲಸದಲ್ಲಿ ಭ್ರಷ್ಟಾಚಾರ ಮಾಡಿರ್ತಾರೆ. ಅಂದರೆ ಭ್ರಷ್ಟಾಚಾರ ಅಂದ್ರೆ ಏನು, ಅವರು ಎಷ್ಟು ಹಣವನ್ನು ಅದಕ್ಕೆ ವಿನಿಯೋಗಿಸಬೇಕಾಗಿತ್ತು ಅಷ್ಟು ವಿನಿಯೋಗಿಸದೆ ಸ್ವಲ್ಪ ದುಡ್ಡನ್ನು ತಾವೇ ಹೊಡ್ಕೊಂಡಿರ್ತಾರೆ. ಇಂಥ ಮಾಹಿತಿ ನಿಮಗೇನಾದ್ರು ಸಿಕ್ಕಾಗ ನೀವು ಅವಾಗ ಬಂದರೆ ನಮ್ಮಲ್ಲಿ ಬಂದರೆ ಒಳ್ಳೆಯದು, ಇಲ್ಲಾಂದರೆ ಅಟ್ಲೀಸ್ಟ್ ನಮ್ಮ ಫೋನ್ ನಂಬರಿಗೆ ಫೋನ್ ಮಾಡಿ, ಸರ್ ಈ ಥರ ಒಂದು ಕಟ್ಟಡ ನಿರ್ಮಾಣದಲ್ಲಿ ಅಥವಾ ರಸ್ತೆ ಕಾಮಗಾರಿಯಲ್ಲಿ ಈ ಥರ ಆಗಿದೆ, ರಸ್ತೆ ನಿರ್ಮಾಣ ಆಗೇ ಇಲ್ಲ ಅಥವಾ ಕಟ್ಟಡ ಆಗೇ ಇಲ್ಲ, ಬಾವಿ ಆಗಿಲ್ಲ, ಈ ಥರ ಯಾವುದೂ ಆಗಿಲ್ಲ, ಆದರೆ ಬಿಲ್ ಆಗಿದೆ ಸರ್, ತಾವೊಮ್ಮೆ ನೋಡಿ ಇಷ್ಟು ನಮಗೆ ಮಾಹಿತಿ ಕೊಟ್ಟರೆ ನಾವು ಅದನ್ನು ಸಹಿತ ಇಲ್ಲಿ ಬರೆದುಕೊಂಡು ಅದನ್ನು ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಸಹಿತ ನಾವು ಅದನ್ನು ವಿಚಾರಣೆ ಮಾಡ್ತೇವೆ. ಬನ್ನಿ, ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತೇನೆ. ನಮಸ್ಕಾರ
1: ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡಬೇಕು ಅಂತಿದ್ರೆ ಯಾವ ಹಾಡನ್ನು ಇಷ್ಟಪಡ್ತಾ ಇದ್ದೀರಾ?
2: ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು.
1: ಓಕೆ ಸರ್, ಖಂಡಿತವಾಗ್ಲೂ ಪ್ರಸಾರ ಮಾಡ್ತಾ ಇದ್ದೇವೆ. ಇಷ್ಟವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು.

ಮಂಗಳೂರಿನಲ್ಲಿ ಬೇರೆ ಬೇರೆ ರೀತಿಯ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ, ನಮಗೆ ಅದು ಗೊತ್ತಿದೆ. ಕೆಲವು ಸರಕಾರಿ ಮತ್ತು ಕೆಲವು ಅರೆ ಸರಕಾರಿ ಮತ್ತು ಕೆಲವು ಖಾಸಗಿ ಸಂಘಟನೆಗಳು ತುಂಬ ಇದ್ದಾವೆ. ಇಲ್ಲಿ ನಾವು ಊರ್ವಶಿಯವರಿಗೆ ಬಂದರೆ ಕೊಟ್ಟಾರಕ್ಕೆ ಹೋಗುವ ದಾರಿಯಲ್ಲಿ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘ ಅಂತ ಇದೆ. ಇದು 1975-85 ನಡೆದಂತಹ ಅಂತಾರಾಷ್ಟ್ರೀಯ ಮಹಿಳಾ ದಶಕದ ಅವಧಿಯಲ್ಲಿ ಹುಟ್ಟಿಕೊಂಡಿರುವಂತಹದ್ದು. ಸರಿಸುಮಾರು 1979 ಕರ್ನಾಟಕ ಲೇಖಕಿಯರ ಸಂಘ ಅದು ರಾಜ್ಯ ಮಟ್ಟದಲ್ಲಿ ಹುಟ್ಟಿಕೊಂಡಿತು. ಸಾಹಿತ್ಯ ಸಮ್ಮೇಳನ ಮತ್ತು ಸಾಹಿತ್ಯ ಗೋಷ್ಠಿಗಳಲ್ಲಿ ಅಪರೂಪಕ್ಕಷ್ಟೇ ಮಹಿಳಾ ಸಾಹಿತಿಗಳು ಕಾಣಿಸಿಕೊಳ್ಳುತ್ತಿದ್ದಂತಹ ದಿನಗಳಲ್ಲಿ ಇಂತಹ ಒಂದು ಸಂಘಟನೆ ಬಹಳ ಅತ್ಯಗತ್ಯವಾಗಿ ಬೇಕು ಅಂತ ಅನ್ನಿಸಿತೋ ಏನು. ಈ ಸಂಘ ಹುಟ್ಟಿಕೊಂಡ ಬಳಿಕ ಮಹಿಳೆಯರದೇ ಪ್ರತ್ಯೇಕ ಸಾಹಿತ್ಯ ಗೋಷ್ಠಿಗಳು, ಸಾಹಿತ್ಯ

0: ಸಲ್ಲಿಸಿದಂತಹ ಲೇಖಕಿ ಚಂದ್ರಕಲಾನಂದ ಅವರ ಒಂದು ಪ್ರಯತ್ನದಿಂದ ಕನ್ನಡ ಸಂಘದ ಬೆಳ್ಳಿ ಹಬ್ಬದ ನಿಮಿತ್ತವಾಗಿ ಮೊದಲ ಬಾರಿಗೆ 1986 ಮಂಗಳೂರಿನಲ್ಲಿ ಮಹಿಳಾ ಸಾಹಿತ್ಯಗೋಷ್ಠಿ ನಡೆಯಿತು. ಇದು ನಾವು ಗಮನಿಸಬೇಕಾದಂಥ ಒಂದು ಸಂಗತಿ. ಈ ಉರ್ವ ಸ್ಟೋರಿನ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಆಸುಪಾಸಿನಲ್ಲಿ ಅಂಚೆ ಕಚೇರಿ ಕೂಡ ಹೊಂದಿದೆ. ಉರ್ವ ಸ್ಟೋರ್ ಅಂಚೆ ಕಚೇರಿ ಅಂತಲೇ ಹೇಳುದು, ಇದು ಸಬ್ ಪೋಸ್ಟ್ ಆಫೀಸ್. ಇಲ್ಲಿ ಆಸುಪಾಸಿನ ಗ್ರಾಹಕರಿಗೆ ಒಂದು ಉಪಯುಕ್ತವಾದಂಥ ಒಂದು ಕೇಂದ್ರ ಸರ್ಕಾರದ ಒಂದು ಕಚೇರಿ ಅಂತ ಹೇಳ್ಬೋದು. ಇಲ್ಲೇ ಹತ್ತಿರದಲ್ಲಿ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರ ಕಚೇರಿ ಕೂಡ ಇದೆ. ಲೋಕಾಯುಕ್ತ ಪೊಲೀಸ್ ಇಲಾಖೆ ಅಂತ ಹೇಳಿದರೆ ಅದು ಕೂಡ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ನಿಗ್ರಹದ ಕೆಲಸವನ್ನೇ ಮಾಡ್ತಾ ಇರುವಂಥದ್ದು. ಇನ್ನೊಂದು ಮುಖ್ಯ ವಿಶೇಷ ಅಂತ ಹೇಳಿದರೆ ಶ್ರೋತೃಗಳೇ, ಈ ಒಂದು ಉರ್ವ ಸ್ಟೋರ್ ಪ್ರದೇಶ ವಿಶಾಲವಾದ ವ್ಯಾಪ್ತಿಯಲ್ಲಿ ಸರಕಾರಿ ವಸತಿ ಗೃಹಗಳನ್ನು ಹೊಂದಿಕೊಂಡಿದೆ. ಬಹುಶಃ ಇಲ್ಲಿ ಸರಕಾರಿ ಕಚೇರಿಗಳ ಆಸುಪಾಸಿನಲ್ಲಿ ತುಂಬ, ಬಹುಶಃ ಅದನ್ನು ಲೆಕ್ಕ ಮಾಡೋದು ಕಷ್ಟ, ಅಷ್ಟು ಸರಕಾರಿ ವಸತಿ ಗೃಹಗಳಿದ್ದಾವೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡುವವರು ಕುಟುಂಬ ಸಮೇತವಾಗಿ ಇಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇಲ್ಲೊಂದು ಮತ್ತೊಂದು ವಿಷಯವನ್ನು ನಾವು ಹೇಳಬೇಕು. ಈ ಎಲ್ಲ ವಸತಿ ಗೃಹಗಳ ಏನು ನಿವಾಸಿಗಳಿದ್ದಾರೆ ಅವರ ಒಂದು ಆರಾಧನಾ ಸ್ಥಳ ಕೂಡ ಇಲ್ಲಿದೆ. ಅದು ಶ್ರೀ ಗಣಪತಿ ದೇವಸ್ಥಾನ, ಉರ್ವ ಸ್ಟೋರ್ನ ಗಣಪತಿ ದೇವಸ್ಥಾನ. ರಾಜ್ಯ ಸರ್ಕಾರಿ ನೌಕರರ ಸಂಘದವರೇ ಮುತುವರ್ಜಿ ವಹಿಸಿ ಪ್ರಾರಂಭ ಮಾಡಿರುವಂತಹ ದೇವಸ್ಥಾನ ಇದು. ಆದರೆ ಇವತ್ತು ಇದು ಸಾರ್ವಜನಿಕವಾದಂಥ ಒಂದು ದೇಗುಲ ಆಗಿದೆ. ಅನೇಕ ಮಂದಿ ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡ್ತಾರೆ, ಬೇರೆ ಬೇರೆ ಸೇವೆಗಳನ್ನು ಕೂಡ ಮಾಡ್ತಾರೆ. ನಿರಂತರ ಇಲ್ಲಿ ಪೂಜೆ ವಿನಿಯೋಗಾದಿಗಳು ಕೂಡ ನಡೀತಾ ಇದ್ದಾವೆ. ಊರು ಕೇರಿ ಕಾರ್ಯಕ್ರಮದಲ್ಲಿ ಉರ್ವ ಸ್ಟೋರ್ನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಪ್ರಿಯ ಶ್ರೋತೃಗಳೇ, ಇಲ್ಲಿ ನಾವು ಗಣಪತಿ ದೇವಸ್ಥಾನದ ಎದುರು ಭಾಗದಲ್ಲಿ ನೋಡಿದರೆ ಬಹಳ ಸುಂದರವಾದ ಒಂದು ಕಟ್ಟಡ ಇದೆ. ಅಲ್ಲಿ ಬೋರ್ಡ್ ಇದೆ ನೋಡಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ ಅಂತ. ಒಂದು ರೀತಿಯಲ್ಲಿ ತ್ಯಾಗಜೀವಿಗಳ ಒಂದು ಕೇಂದ್ರ ಅಂತ ನಾವು ಹೇಳ್ಬೋದು. ಈ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದ ಸ್ಥಾಪಕರು ಸ್ವಯಂ ಪರಮಪಿತ ಪರಮಾತ್ಮ, ಅಂದರೆ ದೇವರೇ ಸ್ಥಾಪನೆ ಮಾಡಿದ್ದು ಅಂತ. ಅವರು ವೃದ್ಧ ಮಾನವನ ಶರೀರದ ಆಧಾರ ತೆಗೆದುಕೊಂಡು ಸ್ಥಾಪನೆ ಮಾಡಲ್ಪಟ್ಟಂಥ ಸಂಸ್ಥೆ ಇದು. ಕೊಟ್ಟಾರ ಕ್ಲಾಸ್ನ ಒಂದು ಬಾಡಿಗೆ ಮನೆಯಲ್ಲಿ ವಿಶ್ವವಿದ್ಯಾನಿಲಯ ಮೊದಲಿಗೆ ಪ್ರಾರಂಭಗೊಂಡಿತು. ಆ ಸಮಯದಲ್ಲಿದ್ದಂತಹ ಸಹೋದರಿ ಮತ್ತು ಸಹೋದರರು ಇದನ್ನು ಮುಂದುವರಿಸಿಕೊಂಡು ಬರುತ್ತಿದ್ದರು. ಹೀಗೆ ಅನೇಕ ಕೆಲಸಗಳನ್ನು ಈ ಒಂದು ಈಶ್ವರೀಯ ವಿಶ್ವವಿದ್ಯಾನಿಲಯ ಮಂಗಳೂರಿನಲ್ಲಿ ಮಾಡ್ತಾ ಬಂದಿದೆ. ಈಗಲೂ ಅದು ಕಾರ್ಯಗತ ಆಗ್ತಾ ಇದೆ. ಅಲ್ಲಿ ತುಂಬ ತ್ಯಾಗ ಮನೋಭಾವದಿಂದ ಕೆಲಸ ಮಾಡುವಂತಹ ಸಹೋದರಿಯರು ಸಹೋದರರು ಇದ್ದಾರೆ.
1: ಕೆಳಗುರಿ, ನಾವೀಗ ಬಂದಿರುವುದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇಲ್ಲಿಯ ಕಚೇರಿಗೆ. ಇಲ್ಲಿಯ ವಿಶ್ವವಿದ್ಯಾನಿಲಯದಲ್ಲಿ ನಾವೀಗ ಇದ್ದೇವೆ. ಇಲ್ಲಿಯ ಮುಖ್ಯಸ್ಥರಾದಂಥ ಬ್ರಹ್ಮಕುಮಾರಿ ವಿಶ್ವೇಶ್ವರಯ್ಯವರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಮೇಡಮ್, ಸ್ವಾಗತ.
2: ಓಂ ಶಾಂತಿ. ಕೇಳುಗರಿಗೆ ನಮಸ್ಕಾರ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯವು ಸಿಂಧ್ ಹೈದರಾಬಾದ್ ಪ್ರಾಂತದಲ್ಲಿ 1936 ಆರಂಭಗೊಂಡಿತು. ಅಲ್ಲಿ ನೆಲೆಸಿದ್ದಂತಹ ವಜ್ರದ ವ್ಯಾಪಾರಿಯಾಗಿದ್ದಂತಹ ದಾದಾ ಲೇಖರಾಜ್ ಅವರ ವಾನಪ್ರಸ್ಥ ಸ್ಥಿತಿಯಲ್ಲಿ, ಅಂದರೆ ಅವರಿಗೆ 60 ಆಗಿತ್ತು, ಆ ವೃದ್ಧ ಮಾನವನ ಶರೀರದ ಆಧಾರ ಪಡೆದುಕೊಂಡು ಸ್ವಯಂ ಪರಂಪಿತ ಪರಮಾತ್ಮ ಯಾರನ್ನ ಅಲ್ಲಾಹ, ಗಾಡ್, ಯೆಹೋವಾ ಮತ್ತು ಈಶ್ವರ ಅಂತ ಆರಾಧನೆ ಮಾಡ್ತೇವೆ ನಾವೆಲ್ಲರೂ, ಆ ಪರಮಪಿತ ಪರಮಾತ್ಮ ಆ ವೃದ್ಧ ಮಾನವನ ಶರೀರದ ಆಧಾರ ತೆಗೆದುಕೊಂಡು ಈ ಸಂಸ್ಥೆಯನ್ನ ಆರಂಭ ಮಾಡಿದ್ದು. ಇಲ್ಲಿವರೆಗೂ ಈ ಸಂಸ್ಥೆ ಅನೇಕ ಜಗಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಸುಮಾರು 140 ರಾಷ್ಟ್ರಗಳಲ್ಲಿ 7,000 ಹೆಚ್ಚು ಶಾಖೆಗಳನ್ನು ನಮ್ಮ ಈ ಸಂಸ್ಥೆ ಹೊಂದಿದೆ. ಈ ಸಂಸ್ಥೆಯ ಹೆಡ್ ಆಫೀಸ್ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ವಿಶೇಷತೆ ಏನು ಅಂತಂದರೆ, ಈ ಸಂಸ್ಥೆಯ ಆಡಳಿತ ಸಂಪೂರ್ಣವಾಗಿ ಮಹಿಳೆಯರ ಕೈಯಲ್ಲಿ ಇದೆ. ನಮ್ಮ ಸಂಸ್ಥೆಯ ಮುಖ್ಯಸ್ಥೆಯಾಗಿದ್ದಾರೆ ರಾಜಯೋಗಿನಿ ಬ್ರಹ್ಮಕುಮಾರಿ ದಾದಿ ಜಾನಕಿಜಿಯವರು. ಇವರು 103 ವಯಸ್ಸಿನ ವೃದ್ಧ ಮಹಿಳೆ ಅಂತ ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ವಯಸ್ಸಾದಾಗೆ ಆದಾಗೆ ಮನಸ್ಸು, ಶರೀರಕ್ಕೆ ವಯಸ್ಸಾಗ್ತದೆ ಹೊರತು ಮನಸ್ಸಿಗೆ ವಯಸ್ಸಾಗೋದು ಸಾಧ್ಯ ಇಲ್ಲ ಅಂತ. ಈ 103 ವರ್ಷದ ಇಳಿ ವಯಸ್ಸಿನಲ್ಲಿಯೂ ಕೂಡ ನಮ್ಮ ದಾದಿ ಜಾನಕಿಜಿಯವರು ಜಗತ್ತಿನ ತುಂಬೆಲ್ಲ ಸಂಚರಿಸುತ್ತಾ ಈ ಆಧ್ಯಾತ್ಮಿಕ ಸೇವೆಯ ಪ್ರೇರಣೆಯನ್ನು ಎಲ್ಲರಿಗೂ ನೀಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ

0: ವಿದ್ಯಾಲಯದ ಪ್ರಮುಖ ಕೇಂದ್ರ ಉರ್ವ ಸ್ಟೋರ್ನಲ್ಲಿದೆ. ಹಾಗೂ ಈ ಮಂಗಳೂರಿನಲ್ಲಿ ವಿವಿಧ ಕಡೆ ಸೂರತ್ಕಲ್, ತೊಕ್ಕೊಟ್ಟು, ಎಆರ್ಡಿ, ಪಾಂಡೇಶ್ವರ, ಬಿಜಯ್ ಮತ್ತು ಬಜ್ಪೆ ಮತ್ತು ನೀರ್ಮಾರ್ಗ ಮುಂತಾದೆಡೆಯಲ್ಲೆಲ್ಲ ಶಾಖೆಗಳು ಇಲ್ಲಿ ತೆರೆಯಲ್ಪಟ್ಟಿವೆ. ನಾವು 10 ಜನ ಸಮರ್ಪಿತ ಸಹೋದರಿಯರು ಈ ವಿವಿಧ ಈ ಸೆಂಟರ್ಗಳಲ್ಲಿ ಇದ್ಕೊಂಡು ಆಧ್ಯಾತ್ಮಿಕ ಸೇವೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 500 ಜನ ಈ ಬ್ರಹ್ಮಕುಮಾರಿ ಸಂಸ್ಥೆಗೆ ಸೇರಿದಂಥವರಾಗಿದ್ದಾರೆ. ಅವರೆಲ್ಲ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲೇ ಇದ್ಕೊಂಡು ಪ್ರಗತಿಯನ್ನು ಹೊಂದುತ್ತಾ ಇದ್ದಾರೆ.
1: ಮೇಡಮ್, ಇಷ್ಟು ಹೊತ್ತು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಉರುಸ್ಟೂರ್ ಈ ಸಂಸ್ಥೆ ಬಗ್ಗೆ ಒಳ್ಳೆಯ ಪರಿಚಯವನ್ನು ಮಾಡಿಕೊಟ್ರಿ, ನಿಮಗೆ ಧನ್ಯವಾದಗಳು.
0: ತುಂಬ ಧನ್ಯವಾದಗಳು. ಸರ್ವರಿಗೂ ಮಂಗಳವಾಗಲಿ, ಶುಭವಾಗಲಿ. ಓಂ ಶಾಂತಿ.

0: ಗಣಪತಿ ದೇವಸ್ಥಾನವನ್ನು ದಾಟಿ ನಾವು ಸ್ವಲ್ಪ ಮುಂದೆ ಹೋದರೆ ಬಹಳ ದೊಡ್ಡ ಒಂದು ಕಟ್ಟಡ ನಮಗೆ ಕಾಣುತ್ತದೆ. ಅದು ಇತ್ತೀಚೆಗೆ ಆಗಿರುವಂಥದ್ದು, ತುಳು ಭವನ. ಈಗಲೂ ಕೂಡ ಇಲ್ಲಿ ಕೆಲಸಗಳು ಆಗಬೇಕಾದದ್ದು ತುಂಬ ಇದೆ, ಆದರೆ ಒಂದು ಭವ್ಯವಾದ ತುಳುವರ ಒಂದು ಭವನ ಇದು ಎನ್ನುವುದು ನಮಗೆ ಅಭಿಮಾನದ ಸಂಗತಿ. ಈ ಒಂದು ತುಳು ಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡ ಕೆಲಸ ಮಾಡ್ತಾ ಇದೆ. ಮೊದಲಿಗೆ ನಮಗೆ ಒಳ ಪ್ರವೇಶ ಮಾಡುವಾಗಲೇ ಸಿಗುವುದು ಸಂಸ್ಕೃತಿ ಇಲಾಖೆ. ಈ ಹಿಂದೆ ಅದು ಗಣಪತಿ ಹೈಸ್ಕೂಲ್ನ ರಸ್ತೆಯಲ್ಲಿ ಅದು ಜನತಾ ಬಜಾರ್ನ ಕಟ್ಟಡದಲ್ಲಿ ಇತ್ತು. ಅದು ಇತ್ತೀಚೆಗೆ ಈ ತುಳು ಭವನಕ್ಕೆ ಸ್ಥಳಾಂತರಗೊಂಡಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹುಶಃ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಲಾತಂಡಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಕೊಡುವಂಥದ್ದು, ಮತ್ತು ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಸಮಾರಂಭಗಳನ್ನು ಹಮ್ಮಿಕೊಳ್ಳುವಂಥದ್ದು, ಮಹೋತ್ಸವಗಳನ್ನು, ರಾಷ್ಟ್ರಪುರುಷರ ಜಯಂತಿ ಇರಬಹುದು ಅಥವಾ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಿರಬಹುದು, ಜಿಲ್ಲಾಡಳಿತದ ಒಂದು ಸಹಯೋಗದಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದೆ. ಇದರ ಒಂದು ಸೂಕ್ಷ್ಮವಾದಂತಹ ಕಾರ್ಯಕಲಾಪಗಳ ಬಗ್ಗೆ ಒಂದಷ್ಟು ವಿವರಗಳನ್ನು ನಾವು ಈಗ ತಿಳ್ಕೊಳ್ಳೋಣ.
1: ಕೇಳುಗರೆ, ನಾವೀಗ ಉರ್ವ ಸ್ಟೋರ್ನಲ್ಲಿರುವಂತಹ ತುಳು ಭವನಕ್ಕೆ ಬಂದಿದ್ದೇವೆ. ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇದರ ಒಂದು ಸಹಾಯಕ ನಿರ್ದೇಶಕರಾಗಿರುವಂತಹ ರಾಜೇಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ. ಕನ್ನಡ ಸಂಸ್ಕೃತಿ ಇಲಾಖೆ ನಾಡಿನ ಕಲೆ, ಸಾಹಿತ್ಯ, ಸಂಗೀತ, ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ವರ್ಷದ ಹಲವಾರು ದಿನಗಳಲ್ಲಿ ವರ್ಷ ಪೂರ್ತಿ ಅನೇಕ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ಕೆಲವು ಕಾರ್ಯಕ್ರಮ ಇಲಾಖೆಯೇ ನೇರವಾಗಿ ಅನೇಕ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಪ್ರಮುಖವಾಗಿ ನಮ್ಮಲ್ಲಿ ನಡೆಸುವಂಥ ಕಾರ್ಯಕ್ರಮ ಯಾವುದಂದರೆ ಜಯಂತಿಗಳು. ಸುಮಾರು 25 ಬೇರೆ ಬೇರೆ ಜಯಂತಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಡಳಿತದ ಮತ್ತು ಜಿಲ್ಲಾ ಪಂಚಾಯಿತಿ ಹಾಗೂ ಬೇರೆ ಬೇರೆ ಸಮುದಾಯದ ಸಹಕಾರದಲ್ಲಿ ನಾವು ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಪ್ರಮುಖ ಉತ್ಸವವಾದ ಕರಾವಳಿ ಉತ್ಸವ ಮತ್ತು ರಾಣಿ ಹಬ್ಬಕ ಉತ್ಸವ ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯು ಜಿಲ್ಲಾಡಳಿತ ಮತ್ತು ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಅದರ ಜೊತೆಗೆ ನಮ್ಮ ನಾಡಿನ ಪ್ರಮುಖ ಕಲೆಗಳಾದ ಯಕ್ಷಗಾನ ಇರಬಹುದು, ನಾಟಕ ಇರಬಹುದು, ಸಂಗೀತ ಇರಬಹುದು ಅಥವಾ ಬೇರೆ ಬೇರೆ ಜಾನಪದ ಕಲಾ ಪ್ರಕಾರ ಇರಬಹುದು. ಸೊ ಇದರ ಬೇರೆ ಬೇರೆ ಕಲಾ ಪ್ರಕಾರದ ತಂಡಗಳಿಗೆ ನಾವು ಅವರ ಬೇರೆ ಬೇರೆ ಪ್ರದೇಶದಲ್ಲಿ ಆ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ನಾವು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. ನಮ್ಮ ಕಚೇರಿಯಲ್ಲಿ ಸುಮಾರು 400 ಹೆಚ್ಚು ಕಲಾ ತಂಡಗಳು ನೋಂದಣಿ ಮಾಡಿದ್ದಾರೆ. ಸೊ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅವರ ಊರಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಕವಿಗೋಷ್ಠಿ ಇರ್ಬೋದು ಅಥವಾ ಸಾಧಕರೊಂದಿಗೆ ಸಂವಾದ ಅಂತ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೇವೆ. ಅದೇ ರೀತಿ ಮಹಿಳಾ ಸಾಧಕಿಯರ ಜೊತೆ ಅಥವಾ ಮಹಿಳಾ ಕಾರ್ಯಕ್ರಮವನ್ನು ಕೂಡ ಈ ವರ್ಷ ನಾವು ಹಮ್ಮಿಕೊಂಡಿದ್ದೆವು. ಸೊ ಈ ರೀತಿ ಬೇರೆ ಬೇರೆ ಸಾಹಿತ್ಯ ಸಂಗೀತ ಚಟುವಟಿಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಇಲಾಖೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಕನ್ನಡ ಸಂಸ್ಕೃತಿಯ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ 3 ಪ್ರಮುಖ ಅಕಾಡೆಮಿಯ ಕಚೇರಿಗಳು ಇದೆ. ತುಳು ಅಕಾಡೆಮಿ, ಬೇರಿ ಅಕಾಡೆಮಿ ಮತ್ತು ಕೊಂಕಣಿ ಅಕಾಡೆಮಿ, ಇದು ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯ ಒಳಗಡೆನೆ ಬರ್ತದೆ. ಇವು ಕೂಡ ತನ್ನ ಆ ಭಾಷೆ ಮಾತಾಡುವ ಜನರಿಗೆ ಸಂಸ್ಕೃತಿಗೆ ಚಟುವಟಿಕೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದೆ.
1: ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ನೀವೊಂದು ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂದರೆ ಯಾವ ಹಾಡನ್ನು ಕೇಳಬೇಕು ಅಂತ ಬಯಸ್ತಾ ಇದ್ದೀರಾ?
2: ನಮ್ಮ ತುಳು ಗೀತೆಯಾದಂಥ ಎಕ್ಕಸಕ ಹಾಡನ್ನು ಕೇಳಲಿಕ್ಕೆ ನಾನು ಇಷ್ಟ.
1: ಸರ್, ಇಷ್ಟವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
2: ಧನ್ಯವಾದ. ಥ್ಯಾಂಕ್ ಯು.

0: ತುಳು ಭವನದಲ್ಲಿ ಪ್ರಧಾನವಾಗಿರುವಂಥದ್ದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ. ಶ್ರೋತೃಗಳೇ, ತುಳು ಸಾಹಿತ್ಯ ಅಕಾಡೆಮಿ ನಮ್ಮ ಜಿಲ್ಲೆಗೆ ಬಂದ ಬಳಿಕ ತುಳುವಿನ ಜಾಗೃತಿ ಇಲ್ಲಿ ಪ್ರಾರಂಭ ಆಗಿದೆ ಅಂತ ನಾವು ಹೇಳ್ಬೋದು. ದಿನಾಂಕ 20 ಏಪ್ರಿಲ್ 1994, ಆ ಪ್ರಕಾರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪ್ರಥಮ ಅಧ್ಯಕ್ಷರಾಗಿ ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರು, ಅವರೊಂದಿಗೆ 11 ಜನ ಸದಸ್ಯರು ನೇಮಕಗೊಂಡರು. ಮೊದಲ ಸರ್ವ ಸದಸ್ಯರ ಸಭೆ 17 ಜುಲೈ 1994 ನಡೆಯಿತು. ಒಂದು ಸಭೆ ಬಹುಶಃ ಇಂದಿನವರೆಗೆ ಅಕಾಡೆಮಿಗೆ ಏನೇನು ಕಾರ್ಯಸೂಚಿಗಳಾಗಬೇಕು ಎನ್ನುವುದರ ಒಂದು ಮಾರ್ಗನಿರ್ದೇಶನವನ್ನು ಕೂಡ ಮಾಡಿತ್ತು ಅಂತ ಹೇಳ್ಬೋದು. ಅದರ ಪ್ರಕಾರ ಕಾರ್ಯಕ್ರಮಗಳನ್ನು ಮಾಡ್ತಾ ಅಕಾಡೆಮಿ ಬಂತು.
1: ಕೆಳಗರೆ, ನಾವೀಗ ತುಳು ಭವನದಲ್ಲಿ ಇದ್ದೇವೆ. ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಎ ಸಿ ಭಂಡಾರಿಯವರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಈ ತುಳು ಸಾಹಿತ್ಯ ಅಕಾಡೆಮಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಮತ್ತು ಈ ತುಳು ಭವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ನಮಸ್ಕಾರ.
2: ಸಂತೋಷ ಅಣ್ಣೆ. ಇನ್ನು ತುಳು ಅಕಾಡೆಮಿಯ ಬಗ್ಗೆ ಏನು ಪಾತ್ರೆ ಅಂಡ, ಸುಮಾರು 1994 ಅಕಾಡೆಮಿ ಪ್ರಾರಂಭ ಅಂಡ್ ಪಂಡ ಸುಮಾರು 25 ವರ್ಷ ಅಂಡ್ ಅಂಡ ಈ ಪೊರ್ತುಡೆಂಕ್ ಭಾರಿ ಸಂತೋಷ ಆಪುನು ಪನಿಯರ್ ಪಂಡ ಈ ಕೊಟ್ಟಾರ ಅತನ ಉರುವ ಸ್ಟೋರ್ದ ಈ ಒಂಜಿ ಏರಿಯಾ ಅತನನ್ನು ಈ ಪ್ರದೇಶ ಭಾರ್ಯಾತ್ ಎಡ್ಡೆ ಪ್ರದೇಶ ಬಣ್ಣದ ಎಂಕ ತೋಜುಣು. ದಯಪನ್ನಾಗ ಒಂಜಿ ಮಾತ ಜನಕುಲು ಅತ್ತಂದ ಬಸ್ದಾವಡು ಎಂದೆತ್ತಾವಡು ಮಸ್ತ್ ಒತ್ತಡ ಇಜ್ಜಂದೆ ಉಪ್ಪುನಂಚಿನ ಒಂಜಿ ಜಾಗ ಇಂಚಿನ ಜಾಗಡು ನಮ್ಮ ಒಂಜಿ 51 ಸೆನ್ಸ್ ಜಾಗಡು ನಮ್ಮ ಅಕಾಡೆಮಿ ಆಫೀಸ್ ಉಂಡು. ಇನಿ ತುಳು ಪುಸ್ತಕಲು ಅಂತ ಬೇತೆ ಬೇತೆ ನಮ್ಮ ಪುಸ್ತಕಲು ಅಯ್ಯನ್ನೆಲ್ಲ ತುಳು ಭಾಷೆದ ಬೇತೆ ಭಾಷೆಡ್ಲ ಬರೋಡು ತುಳುತ ಭಾಷೆಡ್ ಮಾತ್ರ ಅತ್ತು. ಇನ್ನು ನಮ್ಮ ಮಸ್ತ್ ಒಂಜಿ ನಮ್ಮ ಪ್ರಕಟಣೆಲು ಬರೋನುಂಡು ಐಟು ತುಳು ಭಾಷೆದ ಪ್ರಕಟಣೆ ಡಾಕ್ಟರ್ ವಾಮನ್ ನಂದಾವರೇನ ಒಂಜಿ ಪುಸ್ತಕನು ನಮ್ಮ ಬೇತೆ ಮೂಜಿ ಭಾಷೆಗೆ ಹಿಂದಿ ಇಂಗ್ಲೀಷ್ ಕನ್ನಡ ಮೂಜಿ ಭಾಷೆಗೆ ಎಂಕುಲು ಅನುವಾದ ಮಲ್ಪಣ ಕೆಲಸವನ್ನು ಮಲ್ತ ಐತ ಉದ್ದೇಶ ದಾನೇ ಬಂದಾಗ ಮಾಕಿ ಇತರ ಭಾಷೆ ದಕ್ಕಲೆಗ್ಲ ತುಳು ಭಾಷೆ ಇತ್ತನ ಸತ್ತೋದಾದೊಂಡು ಐತ ಒಂಜಿ ಆ ಭಾಷೆದ ಒಂಜಿ ಪೊರ್ಲು ಬಾಕಿದ ಭಾಷೆ ದಕ್ಕಲೆಗ್ಲ ತಿರುಗಿಯೋಡೊಂದು ಪನ್ಪುನಂಚಿನ ಒಂಜಿ ಉದ್ದೇಶಡು ಆ ರೀತಿ ಮಲ್ತವನಲ್ಲ ತುಳುವೇರು ದಾನೆ ಮಲ್ಪಡು ಬಂದಾಗ ತುಳುನು ಪಾತೆರುಣಿ ಮಾತ್ರ ಅತ್ತು ತುಳುನು ಓದೋಡು ತುಳುಟು ವ್ಯವಹಾರ ಮಲ್ಪಡು ಇಂಚ ಮಲ್ಪುನೆತ್ತ ಮೂಲಕ ಈ ಭಾಷೆ ಬುಲೇರೆ ಸಾಧ್ಯ ಆಪಣು ಬನ್ಪುನಂಜಿಯ ದೃಷ್ಟಿಡು ತುಳು ಭವನಡು ಒಂಜಿ ಭಾರಿ ಪೊರ್ಲುದ ಒಂಜಿ ಲೈಬ್ರೇರಿನ ನಂಗೆ ಪ್ರಾರಂಭ ಮಲ್ದ ಸುಮಾರು 5,000 ಬುಕ್ಕುಲು ಆ ಲೈಬ್ರೇರಿಡು ತಿಕ್ಕೊಂಡು ನಮ್ಮ ತುಳು ಸಂಸ್ಕೃತಿ ತುಳುನಾಡದ ಸಂಸ್ಕೃತಿ ಭಾರಿ ಒಂಜಿ ವಿಶಿಷ್ಟವಾಯಿನಂಚಿನ ಸಂಸ್ಕೃತಿ ಆ ಸಂಸ್ಕೃತಿನ ನನಲಾತ್ ಒಂಜಿ ನಮ್ಮ ಒರ್ತೊಂದು ಬೋಡು ನನ್ನದ ಪೀಳಿಗೆ ಗೈಕು ಬೋಡದು ನಮ್ಮ ಹೆಚ್ಚಿನ ಇನಿ ಕಾಲೇಜಿಡು ಹೈಸ್ಕೂಲ್ಡು ಇಂಚಿನವ್ಲು ಪೂರ ತುಳುಕು ಸಂಬಂಧಪಟ್ಟಿನಂಚಿನ ಪೂರ ಕಾರ್ಯಾಗಾರದ ಲೆಕ್ಕ ಅತ ನಾನು ಬೇತೆ ಬೇತೆ ನಮ್ಮ ದುಂಬುದ ಒಂಜಿ ಪಾರ್ದನದನ ಅತ್ ನೇಮ ಕೋಲ ಇಂಚಿನೆತ್ತ ಪೂರ ಒಂಜಿ ಕಾರ್ಯಾಗಾರಲ್ಲೇನು ನಾವು ಮಲ್ಪುನೆತ್ತ ಮೂಲಕ ಐತ ವಿವರಲ್ಲೇನು ಪೂರ ಕೊರಿಯರೆ ನಮ್ಮ ಪ್ರಯತ್ನ ಮಲ್ತೊಂದು ನಮ್ಮ ಉಲ್ಲ ನನ್ನ ಮಿತ್ತಗಲ ತುಳು ಭಾಷೆದ ಒಂಜಿ ಬುಲೆಚಿಲಗೆ ಹೆಚ್ಚೆಚ್ಚಿ ತುಳುವೆರು ಒಂಜಿ ಪ್ರಯತ್ನ ಮಲ್ಪಡು ತುಳುವೆರು ತುಳು ಭಾಷೆದ ಮಿತ್ ಒಂಜಿ ಅಭಿಮಾನದಿಯೋಡು ಆ ಅಭಿಮಾನದ ಮೂಲಕ ಈ ತುಳು ಭಾಷೆದ ಬುಲೆಚಿಲಾವಡು ನಮಲ ಒಂಜಿ ಎನ್ಮನೆ ಪರಿಚಯದಗು ಸೇರೋಡು ಅಂದು ಪನ್ಪುನಂಚಿನ ಆಶೆಡು ಇನಿ ಖಂಡಿತವಾದ್ಲ ಭಾರ್ಯಾತ ಪ್ರಯತ್ನ ಐಕ ಆವೊಂದುಂಡು ಸಾರ್ವಜನಿಕ ನೆಲೆಟ್ಲ ಸಂಶೋಧನೆ ಮಲ್ಪುನ ನೆಲೆಟ್ಲ ಮಾತೆರ್ಲ ಈ ತುಳು ಭಾಷೆದ ಒಂಜಿ ಬುಲೆಚಿಲ ಆವಡು ಅಂದು ಪನ್ಪುನಂಚಿನ ಒಂಜಿ ಪೊನೆ ಒಂದುಲ್ಲೇರು ಅಕ್ಲೇ ಮಾತೆರೆಗ್ಲ ಯಾನು ಮೋಕೆದ ಸೊಲ್ಮೆ ಸಂದಾದ ಐ ತೊಟ್ಟಿಗೆ ಸಾರಂಗದಕ್ಕೆಲ್ಲ ನನರಾತ ಈ ಪ್ರಯತ್ನ ಮಲ್ಪಡ ಪಂಡೊಂದು ಎನ್ನ ಪಾತೆರನ್ನು ಅಂತವೆ ಪ್ರೀತಿ ಪಡ ನಮಸ್ಕಾರ.
0: ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅದರ ಸುತ್ತಮುತ್ತ ನಾವು ನೋಡಿದರೆ ಬೇರೆ ಬೇರೆ ಸರ್ಕಾರಿ ಕಚೇರಿಗಳು ಕೂಡ ಇಲ್ಲಿ ಇದ್ದಾವೆ. ಸ್ವಲ್ಪ ನಾವು ಮುಂದೆ ಬಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಬಹಳ ದೊಡ್ಡ ಕಟ್ಟಡ ಇದೆ. ಇಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಅವರುಗಳ ಕಚೇರಿ ಇದೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸರ್ಕಾರಿ ಕಚೇರಿಗಳು ಕೂಡ ಇದ್ದಾವೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಕೂಡ ಇಲ್ಲಿದೆ. ಅದಲ್ಲದೆ ಒಂದು ಭಾಗದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಕೂಡ ಇಲ್ಲಿ ಕಾಣಬಹುದು. ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಬೇರೆ ಬೇರೆ ಶಾಲಾ ಕಾಲೇಜುಗಳ ಒಂದು ವ್ಯವಹಾರಗಳಲ್ಲಿ ಕೂಡ ಪ್ರಧಾನ ಪಾತ್ರ ವಹಿಸ್ತಾ ಇರುವಂತಹ ಒಂದು ಕಚೇರಿ ಇದು ಅಂತ ನಾವು ಹೇಳ್ಬೋದು. ಸರ್ಕಾರಿ ಕಚೇರಿಗಳಲ್ಲದೆ ಕೊಟ್ಟಾರ ಪ್ರದೇಶದಲ್ಲಿ ಇರುವಂತಹ ಇನ್ನೊಂದು ದೊಡ್ಡ ಸಂಸ್ಥೆ ಅಂತ ಹೇಳಿದರೆ ಇನ್ಫೋಸಿಸ್ ಸಂಸ್ಥೆ. ಅತ್ಯಾಧುನಿಕವಾದಂತಹ ಒಂದು ಬೆಳವಣಿಗೆಯನ್ನು ಕಾಣಿಸಿರುವಂಥದ್ದು, ನೂರಾರು ಮಂದಿಗೆ ಉದ್ಯೋಗವನ್ನು ಕೊಟ್ಟಿರತಕ್ಕಂಥ ಸಂಸ್ಥೆ, ಪ್ರತಿಷ್ಠಿತವಾದಂಥ ಕರ್ನಾಟಕದ ಸಂಸ್ಥೆ ಇದು ಇನ್ಫೋಸಿಸ್. ಬಹಳ ಚೆನ್ನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಉರ್ವಷ್ಟೂರಿನಿಂದ ಕೊಟ್ಟಾರ ಮಾರ್ಗವಾಗಿ ನಾವು ಮುಂದೆ ಬಂದರೆ ಇಲ್ಲಿ ಸಂತ ಪೀಟರ್ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಇದು ಒಂದು ಹಳೆಯ ಶಾಲೆ ಮತ್ತು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುವಂಥದ್ದು. ಇದರ ಬಗ್ಗೆ ಒಂದಷ್ಟು ವಿವರಗಳನ್ನು ನಾವು ತಿಳ್ಕೊಳ್ಳೋಣ.
3: ಊರುಕೇರಿ ಕಾರ್ಯಕ್ರಮದ ಪ್ರಯುಕ್ತ ನಾವೀಗ ಕೊಟ್ಟಾರದಲ್ಲಿರುವಂತಹ ಸಂತ ಪೀಟರರ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿದ್ದೇವೆ. ಇಲ್ಲಿಯ ಒಂದು ಮುಖ್ಯೋಪಾಧ್ಯಾಯರ ನಮಗೆ ಮಾತಿಗೆ ಸಿಕ್ಕಿದ್ದಾರೆ, ಅವರ ಹತ್ರನೇ ಸ್ವಲ್ಪ ಮಾತಾಡಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು?
4: ನನ್ನ ಹೆಸರು ಶ್ರೀಮತಿ ಪೆಟ್ರಿಷಾ ಜಸಿಂತಾ ಲೋಬೋ. ನಾನು ಈ ಶಾಲೆಯಲ್ಲಿ ಸಾಧಾರಣ 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಶಾಲೆಯಲ್ಲಿ ನಮ್ಮದು 145 ವಿದ್ಯಾರ್ಥಿಗಳಿದ್ದಾರೆ. ನಾವು 2 ಶಿಕ್ಷಕರು ಹಾಗೂ 5 ಗೌರವ ಶಿಕ್ಷಕರನ್ನು ಹೊಂದಿದ್ದೇವೆ. ನಮ್ಮ ಶಾಲೆಯಲ್ಲಿ ನಾವು ವಿದ್ಯಾರ್ಥಿಗಳು ತುಂಬ ಬಡ ವಿದ್ಯಾರ್ಥಿಗಳು. ಇಲ್ಲಿ ಕೊಟ್ಟಾರ್ ಚೌಕಿಯಿಂದ ಲೇಬರರ್ಸ್,

0: ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ನಮ್ಮ ಸಂಸ್ಥೆಯು 1939ರಲ್ಲಿ ಸ್ಥಾಪನೆಯಾದದ್ದು. ಸಾಧಾರಣ ಒಂದು 76-77 ವರ್ಷಗಳಾದವು. ಈ ಸಂಸ್ಥೆ ಮೊದಲಿಂದ ನಮ್ಮ ದೆರಬೇಲ್ ಚರ್ಚ್ಗೆ ಒಳಪಟ್ಟ ಶಾಲೆಯಾಗಿದ್ದು, ಇಲ್ಲಿಯ ಆಗುಹೋಗುಗಳಿಗೆ ನಮ್ಮ ಸಂಚಾಲಕರು ನಮಗೆ ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ನಮಗೆ ಇನ್ಫೋಸಿಸ್ ದೊಡ್ಡ ಸಂಸ್ಥೆ ಉಂಟು. ಮಕ್ಕಳಿಗೆ ಪುಸ್ತಕಗಳನ್ನು, ಸ್ಟೇಷನರಿಯನ್ನು ಕೊಡ್ತಾ ಇದ್ದಾರೆ. ನಮಗೆ ಅವರು ಏನಾದರೂ ಸಮಸ್ಯೆ ಆದರೆ ಅಥವಾ ನಮಗೆ ಏನಾದರೂ ನಮಗೆ ಅಗತ್ಯ ಬಿದ್ದರೆ ನಾವು ಅವರ ಹತ್ರ ಕೇಳಿಕೊಂಡಾಗ ಅವರು ಸಹಾಯ ವ್ಯವಸ್ಥೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ನಮಗೆ ಪರಿಸರದಲ್ಲಿ ಅನೇಕ ಮಂದಿ ಇದ್ದಾರೆ. ಒಬ್ಬರನ್ನೊಬ್ಬರು ನಾವು ಅರ್ಥ ಮಾಡಿಕೊಂಡು ನಮ್ಮ ಶಾಲೆಯ ಬಗ್ಗೆ ಅವರಿಗೆ ಅಭಿಮಾನ ಇದ್ದು ಅವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವವರು ಸಹ ಇದ್ದಾರೆ.
1: ಮೇಡಮ್, ಈ ಒಂದು ಕಾರ್ಯಕ್ರಮದಲ್ಲಿ ನೀವೊಂದು ಹಾಡನ್ನು ಪ್ರಸಾರ ಮಾಡೋದಕ್ಕೆ ಬಯಸ್ತಾ ಇದ್ರೆ ಯಾವೊಂದು ಹಾಡನ್ನು ಇಷ್ಟಪಡ್ತಾ ಇದ್ರ?
0: ನನಗಾಗಿ ಅರಳುವ ಹೂಗಳೇ ಆಲಿಸಿರಿ.
1: ಮೇಡಮ್, ಇಲ್ಲಿವರೆಗೆ ಈ ಒಂದು ಶಾಲೆಯ ಬಗ್ಗೆ, ಅದೇ ರೀತಿ ಒಂದು ಕೊಟ್ಟಾರ ಪರಿಸರದ ಬಗ್ಗೆ ಮಾತಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.

0: ಇನ್ನು ಶ್ರೋತೃಗಳೇ, ಊರ್ವಷ್ಟವರು ಕೊಟ್ಟಾರ ಮಾರ್ಗವಾಗಿ ನಾವು ಚೌಕಿಗ ಕಡೆಗೆ ಬರ್ತಾ ಇದ್ದೇವೆ. ಆಗ ರಾಜಮಾರ್ಗದಲ್ಲಿ ಬಲಪಾರ್ಶ್ವಕ್ಕೆ ನಮಗೆ ಶ್ರೀ ಸರಸ್ವತಿ ಭಜನಾ ಮಂದಿರ ಅಂತ ಒಂದು ಸಿಗ್ತದೆ. ನವೀನ್ ಚಂದ್ರ ಶ್ರೀಯಾನ್ ಅವರು ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಧಾರ್ಮಿಕ ಕೇಂದ್ರ ಇದು. ಇಲ್ಲಿ ನಿರಂತರ ಭಜನೆ ನಡೀತಾ ಇದೆ. ಶಾರದೆಯ ಒಂದು ಪೂಜೆ ನಿರಂತರವಾಗಿ ನಡೀತಾ ಇರ್ತದೆ. ಯಕ್ಷಗಾನ, ಸಂಗೀತ, ನೃತ್ಯ ಇತ್ಯಾದಿ ಕಾರ್ಯಕ್ರಮಗಳು ಕೂಡ ಇಲ್ಲಿ ಸಾಂದರ್ಭಿಕವಾಗಿ ನಡೀತಾ ಇದೆ. ಮತ್ತು ನವರಾತ್ರಿ ಉತ್ಸವ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಇಂಥದ್ದನ್ನೆಲ್ಲ ಇಲ್ಲಿ ಸಾಂದರ್ಭಿಕವಾಗಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಸ್ಪಂದಿಸುವಂತಹ ಒಂದು ಕ್ಷೇತ್ರ ಶ್ರೀ ಸರಸ್ವತಿ ಭಜನಾ ಮಂದಿರ.
1: ಕೇಳುಗರೆ, ನಾವೀಗ ಕೊಟ್ಟಾರ ಪರಿಸರದ ಶ್ರೀವಿದ್ಯಾ ಸರಸ್ವತಿ ಕ್ಷೇತ್ರ ಶ್ರೀಯಾನ್ ಮಹಾಳ್ ಕೊಟ್ಟಾರ ಮಂಗಳೂರು ಇಲ್ಲಿದ್ದೇವೆ. ಈ ವಿದ್ಯಾ ಸರಸ್ವತಿ ಕ್ಷೇತ್ರ ಈ ಕೊಟ್ಟಾರದಲ್ಲಿ ಪ್ರಸಿದ್ಧವಾದದ್ದು. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಪ್ರಧಾನ ಅರ್ಚಕರಾದ ಹಾಗೂ ಅನುವಂಶಿಕ ಆಡಳಿತ ಮುಕ್ತೇಶ್ವರರಾದ ನವೀನ್ ಚಂದ್ರ ಶ್ರೀಯಾನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಶ್ರೀ ವಿದ್ಯಾ ಸರಸ್ವತಿ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ನಮಸ್ಕಾರ.
2: ರೇಡಿಯೋ ಸಾರಂಗಿಗೆ ಮೊದಲನೇದಾಗಿ ನಮಸ್ಕಾರ. ನಮ್ಮ ಕೊಟ್ಟಾರ ವಿದ್ಯಾ ಸರಸ್ವತಿ ಕ್ಷೇತ್ರವಾದದ್ದು ಸುಮಾರು ಒಂದು 25 ವರ್ಷ ಆಗಿರ್ಬೋದು. 1993 2012 ಆ ಬೆಳ್ಳಿಯ ಮೂರ್ತಿಯನ್ನೇ ಪೂಜೆ ಮಾಡ್ತಿದ್ದೆ. ಏನೋ ಒಂದು ನನಗೆ ಮನಸ್ಸಾಯಿತು, ಆ ಬೆಳ್ಳಿಯ ಮೂರ್ತಿಯನ್ನು ತೆಗೆದು ಶಿಲಾಮೂರ್ತಿಯನ್ನು ಮಾಡುವ ಅಂತೇಳಿ ನನಗೆ ಮನಸ್ಸಾದ ನಂತರ ಅದನ್ನು ಕೂಡ ನಾನು ಅಶ್ರಣರ ಹತ್ರ ಕೇಳುವಾಗ ಅವರು ಸಂಪೂರ್ಣವಾಗಿ ನನಗೆ ಆಶೀರ್ವಾದ ಮಾಡಿದರು. ಕಾರ್ಕಳಕ್ಕೆ ಹೋಗಿ ನಾವು ಸಾಧಾರಣ 3 ಫೀಟ್ ಎತ್ತರದ ವಿದ್ಯಾ ಸರಸ್ವತಿಯ ವೀಣೆ ಹಿಡ್ಕೊಂಡ ವಿದ್ಯಾ ಸರಸ್ವತಿಯ ಶಿಲಾಮೂರ್ತಿಯನ್ನು ಅವರೇ ಬಂದು ಪ್ರತಿಷ್ಠಾಪನೆ ಮಾಡಿದರು. ಈಗ ಅದೇ ರೀತಿ ಮುಂದುವರಿದು ಏನೋ, ಈಗ ಪ್ರತಿ ವಾರದಲ್ಲಿ 1 ದಿವಸ ಅಥವಾ 2 ದಿವಸ ಇಲ್ಲಿ ಕೆಲವು ನವಗ್ರಹ ಶಾಂತಿ ಹೋಮ ಕೂಡ ಆಗ್ತಾ ಉಂಟು. ಅದೇ ಪ್ರಕಾರ ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಆದರೆ ನಾನೇನು ಪ್ರಚಾರ ಮಾಡಲಿಕ್ಕೆ ಯಾವ ಮನೆ ಮನೆಗೆ ಹೋಗುವುದಿಲ್ಲ. ಈ ವೇದಿಕೆಯನ್ನು ನಾವು ಬೋರ್ಡ್ ಹಾಕಿದ್ದೇವೆ ಕೆಲವು ಶ್ರೀ ವಿದ್ಯಾ ಸರಸ್ವತಿ ಸಾಂಸ್ಕೃತಿಕ ವೇದಿಕೆ. ಯಾಕೆಂತ ಹೇಳಿದರೆ ಕೆಲವರು ಕಡಿಮೆ ಅಂತ ಹೇಳಿದರೆ 7-8-10 ಸಾವಿರ ರೂಪಾಯಿ ಒಂದು ವೇದಿಕೆಗೆ ಕೆಲವರು ತಗೊಳ್ತಾರೆ. ಇಲ್ಲಿ ಬಂದು ಕೆಲವು ಪಾಪದವರು ತುಂಬ ಕಣ್ಣೀರು ಬಿಡ್ತಾರೆ. ಬಟ್ರೆ ಎಂಗುಳು ಎಂಚ ಎಂಗುಳು ಮದ್ಮೆ ಮಲ್ಪುನು ಬಂಗಾರ ಗೀತೆ ರೇಟ್ ಎಂಗಳಿ 10,000 ಕೊರ್ರಾವುನಂತ ಮೊದಲಿನಿಂದಲೂ ಹೇಳ್ತಿದ್ರು. ಈ ವೇದಿಕೆಯನ್ನು ಕಟೀಲಿನ ಹರಿನಾರಾಯಣ ಅಶ್ರಣ್ಣರವರು ಶಂಕುಸ್ಥಾಪನೆ ಮಾಡಿದ ನಂತರ ಆಗಲೇ ನಾನು ಎಲ್ಲರಿಗೂ ಹೇಳಿದ್ದೇನೆ, ಈ ವೇದಿಕೆ ಬರೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆಲ್ಲ ಅಥವಾ ಹಣ ಪಡೆದುಕೊಳ್ಳುವುದಕ್ಕೆಲ್ಲ, ಈ ವೇದಿಕೆ ಮದುವೆಗೆ ನಾನು ಉಚಿತವಾಗಿ ನೀಡ್ತಾ ಇದ್ದೇನೆ, ಉಚಿತವಾಗಿ. ಅದರಲ್ಲಿ ಏನಿಲ್ಲ, ಆದರೆ ದೇವಸ್ಥಾನಕ್ಕೆ ಮಾತ್ರ ಎಲ್ಲ ದೇವರಿಗೆ ಒಂದೊಂದು ಹಣ್ಣುಕಾಯಿ ಒಂದು ಸಮರ್ಪಣೆ ಮಾಡಬೇಕು. ಆದರೆ ಈ ಕ್ಷೇತ್ರದಲ್ಲಿ ಎಂತ ವಶೀಕರಣ ಮಾಟ ಎಲ್ಲ ಕೆಲವರು ನಂಬ್ತಾರಲ್ಲ, ಅದನ್ನು ನಾನು ಖಂಡಾತುಂಡವಾಗಿ ವಿರೋಧಿಸ್ತೇನೆ. ಅದಕ್ಕೆ ಬೆಂಬಲ ಕೊಡಲೇಬಾರ್ದು. ನಾವು ಏನಿದ್ದರೂ ದೈವ ದೇವರು, ಈ ಕರಾವಳಿಯಲ್ಲಿ ದೈವಕ್ಕೆ ಪ್ರಾತಿನಿಧ್ಯ ತುಂಬ ಕೊಡ್ತಾರೆ. ಇದಕ್ಕೋಸ್ಕರ ದೈವ ದೇವರು, ನಾವು ಏನಿದ್ದರೂ ಒಂದು ಪಂಚಕಜ್ಜಾಯಿ ಮಾಡೋದಾದರೂ, ಒಂದು ದೈವಕ್ಕೆ ಅಬ್ಬಳಿ ಹೂ ಅಥವಾ ಇನ್ನಿತರ ಏನಾದರೂ ಪನಿಹಾರ ಸೇವಿದರೆ ದೈವಕ್ಕೆ ಕೊಡಬೇಕು, ವಿನ ನಾವು ಬೇರೆದಕ್ಕೆ ಅನ್ನೆಸೆಸರಿ ಆಗಿ ವೇಸ್ಟ್ ಹಣ ಖರ್ಚು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕ್ಷೇತ್ರದ ಬಗ್ಗೆ ನಮ್ಮ ಕೇಳಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದ, ನಮಸ್ಕಾರ, ವಂದನೆಗಳು.
1: ಕೇಳುಗರೆ, ನಾವೀಗ ಊರುಕೇರಿ ಕಾರ್ಯಕ್ರಮಕ್ಕಾಗಿ ಕೊಟ್ಟಾರ ಪರಿಸರದಲ್ಲಿದ್ದೇವೆ. ಈ ಕೊಟ್ಟಾರ ಪರಿಸರದಲ್ಲಿ ನಮ್ಮ ಸಾರಂಗನ ನಿತ್ಯ ಕೇಳುಗರಾದ ಕುಸುಮಕ್ಕರ ಕೊಟ್ಟಾರ ಅವರು ಇದ್ದಾರೆ. ಸೊ ಅವರು ತಮ್ಮದೇ ಆದ SM ಫ್ಯಾಷನ್ ಟೈಲರ್ ಶಾಪನ್ನು ನಡೆಸ್ತಾ ಇದ್ದಾರೆ. ಸೊ ಅವರು ಈ ಕೊಟ್ಟಾರದ ಪ್ರದೇಶದಲ್ಲಿ ಇದ್ದುಕೊಂಡು ಏನೆಲ್ಲ ಈ ಕೊಟ್ಟಾರ ಪ್ರದೇಶವನ್ನು ಅವರು ಹತ್ತಿರದಿಂದ ಕಂಡಿದ್ದಾರೆ ಅನ್ನೋದನ್ನು ಅವರ ಮಾತುಗಳಲ್ಲಿ ಈಗ ಕೇಳೋಣ. ನಮಸ್ಕಾರ ಸರ್.
3: ನಮಸ್ತೆ ಸರ್. ಇಲ್ಲಿದ್ದು ವಿಶೇಷ, ಒಂದು ನಮ್ಮ ಬಸ್ ಸ್ಟ್ಯಾಂಡಿನ ಹತ್ತಿರ ಒಂದು ಭಜನಾ ಮಂದಿರ ಉಂಟು, ಶ್ರೀಕೃಷ್ಣ ಭಜನಾ ಮಂದಿರ. ಆ ಭಜನಾ ಮಂದಿರದಲ್ಲಿ ಬೆಳಿಗ್ಗೆ 1:05 ಯೋಗ ಕ್ಲಾಸ್ ನಡೆಸ್ತಾ ಇದ್ದಾರೆ, ಅದು ಕೂಡ ಉಚಿತ. ಮತ್ತು ಸಂಜೆ 5:00 ಮಕ್ಕಳಿಗೆ ಕರಾಟೆ ಕ್ಲಾಸ್ ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ ಮಂದಿರದಲ್ಲಿ. ಈಗ 2018 74 ವರ್ಷ ತುಂಬಿದೆ ಆ ಭಜನಾ ಮಂದಿರಕ್ಕೆ. ಮತ್ತು ಇನ್ನೊಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಅಶ್ವತ್ಥ ಕಟ್ಟೆ ಉಂಟು. ಅದು ಹಿರಿಯರು ಹೇಳಿದ ಹಾಗೆ 500 ವರ್ಷದ ಹಿನ್ನೆಲೆ ಉಂಟಂತೆ. ಅದಕ್ಕೆ ಅದನ್ನು ಈ ಕಾಂಕ್ರೀಟೀಕರಣ ಆಗುವಾಗ ತೆಗಿಬೇಕು ಅಂತ ತುಂಬ ವಿರೋಧ ಆಗಿತ್ತು. ಆಗ ಕೊಟ್ಟಾರ ಫ್ರೆಂಡ್ ಸರ್ಕಲ್ ಅದು ತುಂಬ ಗಟ್ಟಿಯಾಗಿದ್ದರಿಂದ ಅದು ಈಗ ಅಶ್ವತ್ಥ ಕಟ್ಟೆ ಕೂಡ ಗಟ್ಟಿಯಾಗಿ ಉಳಿದಿದೆ ಅಲ್ಲಿ. ಮತ್ತು ಅದರ ಎದುರಿಗೆ ಒಂದು ಈಗ ಇಂಪೋಸಿಸ್ ಅಂತ ಉಂಟು ಎಲ್ಲರಿಗೆ ತಿಳಿದ ಹಾಗೆ. ಮತ್ತು ಈ ಇಂಪೋಸಿಸ್ ಬಂದ ಮೇಲೆ ತುಂಬ ಇಲ್ಲಿ ಸ್ಟಾರ್ ಹೋಟೆಲ್ ಆಯಿತು, ಕೆಳಗಡೆ ಒಂದು ದಿಂಜಾರ್ ಹೋಟೆಲ್ ಅಂತ ಆಯಿತು, ಮತ್ತು ಇಲ್ಲಿ ಒಂದು ಎದುರಿಗೆ ಮಾನಾದಿಗೆ ಅಂತ ಒಂದು ಮೇಲೆ ರೂಮ್ಸ್ಗಳೆಲ್ಲ ಸಿಗ್ತದೆ, ಎಲ್ಲ ತುಂಬ ಅಭಿವೃದ್ಧಿ ಆಗಿದೆ. ನಾನು ಇಲ್ಲಿ ಸಾಧಾರಣ ಒಂದು ಅದೇ 36 ವರ್ಷದಿಂದ ಇಲ್ಲಿದ್ದೇನೆ. ಸಮಸ್ಯೆ ಏನಿಲ್ಲ, ಸಮಸ್ಯೆ ಅಂದರೆ ಇದೆ ಎಲ್ಲ ಇಲ್ಲಿ ಕೊಟ್ಟಾರದಂತಲ್ಲ ಇಲ್ಲಿ ಕೂಡ ಉಂಟು ಎಲ್ಲ ಊರಿನಾಗೆ. ಇಲ್ಲಿ ಕೂಡ ಒಂದು ಡ್ರೈನೇಜ್ ಸಮ ಇಲ್ಲ, ಅದು ಒಂದು ಮಳೆ ಬಂದರೆ ಮೇಲಿಂದ ನೀರು ಹೋಗ್ತದೆ, ಅದನ್ನು ಮಾಡೋದಿಲ್ಲ ಏನು ಮಾಡಿದರೂ, ಅದು ಇದ್ದಾಗೆ ಉಂಟು. ಬೇರೆ ಏನು ತೊಂದರೆ ಇಲ್ಲ ಇಲ್ಲಿ, ಇನ್ನು ಒಳ್ಳೆಯಾಗಿ ವ್ಯಾಪಾರ ಮಾಡುವವರಿಗೆ ಇಲ್ಲಿ ಒಂದು ಕೈ ತುಂಬ ಸಂಪಾದನೆ ಆಗೋದಕ್ಕೆ ಕೊಟ್ಟಾರದಲ್ಲಿ ತೊಂದರೆ ಇಲ್ಲ. ನಮ್ಮ ಕೊಟ್ಟಾರದ ಪರಿಸರ ನಮಗೆ ಹಿಡಿಸಿದೆ.
1: ಕುಸುಮಕರ ಕೊಟ್ಟಾರವರೇ, ಬಹಳ ಚೆನ್ನಾಗಿ ಕೊಟ್ಟಾರದ ಒಂದು ಹಿಂದಿನ ವಿಚಾರಗಳು ಮತ್ತು ಈಗ ಇರುವ ಕೊಟ್ಟಾರದ ಒಂದು ವ್ಯವಸ್ಥೆ ಬಗ್ಗೆ ಹೇಳಿದಿರಿ, ಹೇಗೆ ಬದಲಾವಣೆ ಆಗಿದೆ ಅಂತ ತಿಳಿಸಿದಿರಿ. ನಿಮಗೆ ಸಾರಂಗ್ ಕೇಳುಗರ ಪರವಾಗಿ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ನಾವು ಸಾಂಗನ್ನು ಪ್ಲೇ ಮಾಡೋದಾದರೆ ಯಾವ ಸಾಂಗನ್ನು ನೀವು ಕೇಳ್ತೀರಿ?
3: ಒಂದು ಆಂಜನೇಯನ ಯಾವುದಾದ್ರೂ ಹಾಡು ಒಂದೆರಡು ಸಾಲು ಹಾಕಿದರೆ ಚೆನ್ನಾಗಿತ್ತು.

0: ಊರು ಕೇರಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೇವೆ ಶ್ರೋತೃಗಳೇ. ಬಹಳ ದೀರ್ಘವಾದ ಪ್ರಯಾಣ, ಹಾಗಂತ ತುಂಬಾ ದೂರ ಏನು ನಾವು ಹೋಗಿಲ್ಲ, ಆದರೆ ಬಹಳಷ್ಟು ಪ್ರದೇಶಗಳನ್ನು ನಾವು ಸಂದರ್ಶನ ಮಾಡಿದ್ದೇವೆ. ನಾನು ಈಗಷ್ಟೇ ನಿಮಗೆ ಹೇಳಿರುವಂತಹ ಪ್ರದೇಶಗಳಲ್ಲದೆ ಬೇರೆ ಬೇರೆ ಖಾಸಗಿಯಾದಂತಹ ಅಂಗಡಿಗಳು, ಹೋಟೆಲುಗಳು ಇಲ್ಲಿ ಸಾಕಷ್ಟು ಇದ್ದಾವೆ. ಅವುಗಳನ್ನು ಹೇಳ್ತಾ ಹೋದರೆ ನಮಗೆ ಸಮಯ ಸಾಕಾಗಲಿಕ್ಕಿಲ್ಲ. ಆದ್ದರಿಂದ ನಮ್ಮ ದಿನವಹಿ ಚಟುವಟಿಕೆಗೆ ಬೇಕಾಗಿರುವಂತಹ ಎಲ್ಲ ವಿಭಾಗದ ಒಂದು ಅನುಕೂಲಗಳನ್ನು ಕೂಡ ಇಲ್ಲಿ ನಾವು ಪಡಿಬಹುದು. ಉರ್ವಶ್ಟೋರ್ ಜಂಕ್ಷನ್ನಲ್ಲಿ ದೊಡ್ಡ ಒಂದು ಮಾರುಕಟ್ಟೆ ಇದೆ. ಉರ್ವಶ್ಟೋರ್ ಮಾರ್ಕೆಟ್ ಅಂತಲೇ ಹೇಳುವುದು, ಅಲ್ಲಿ ಹಣ್ಣು, ತರಕಾರಿ, ಮೀನು, ಮಾಂಸ ಇತ್ಯಾದಿಗಳಿಗೆ ನಿರಂತರವಾಗಿ ಆಸುಪಾಸಿನ ಜನ ಬರ್ತಾ ಇರ್ತಾರೆ. ಮತ್ತೆ ಇಲ್ಲೊಂದು ಪತ್ರಿಕೆ ನಡೆಯುತ್ತಾ ಇದೆ, ಹೃದಯ ವಾಹಿನಿ ಅಂತ, ಮಂಜುನಾಥ್ ಸಾಗರ್ ಅವರು ನಡೆಸುವಂಥ ಒಂದು ಪತ್ರಿಕೆ. ಹಾಗೆ ಬೇರೆ ಬೇರೆ ವಿಷಯಗಳನ್ನು ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಕಟ್ಟಡ ನಿರ್ಮಾಣ ಮಾಡುವಂಥ ಸಂಸ್ಥೆಗಳು ಇದ್ದಾವೆ, ಇನ್ಶೂರೆನ್ಸ್ ಕಚೇರಿಗಳಿದ್ದಾವೆ, ಬ್ಯಾಂಕ್ಗಳಿದ್ದಾವೆ, ಹೇಳ್ತಾ ಹೋದರೆ ಬಹಳಷ್ಟು ಸಂಗತಿಗಳು ಇಲ್ಲಿ ಇದ್ದಾವೆ ಅಂತ ಹೇಳ್ಬೋದು. ಅದೆಲ್ಲವನ್ನು ಕೂಡ ನಾವು ನೋಡಬೇಕು ಅಂತಿದ್ದರೆ ಸ್ವತಃ ನಮ್ಮ ಶ್ರೋತೃಗಳು ಬಂದು ನೋಡಬಹುದು. ಸಾಕಷ್ಟು ಮಂದಿ ಇದನ್ನು ಕೇಳ್ತಾ ಇದ್ದವರಿಗೆ ಆ ಅದನ್ನು ಅವರು ಹೇಳಲಿಲ್ಲ, ಇದರ ಬಗ್ಗೆ ಪ್ರಸ್ತಾಪ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ಕ್ಷಮಿಸಿ, ಎಲ್ಲವನ್ನು ಈ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ ಅಂತ ಒಂದು ಹಾಂಭವನ್ನು ಹೇಳಿಕೊಳ್ಳಿಕ್ಕಿಲ್ಲ. ನಾವು ಹಿಡಿದದ್ದು ಮುಷ್ಟಿ, ಬಿಟ್ಟದ್ದು ಸಾಗರ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಊರುಕೇರಿ ಕಾರ್ಯಕ್ರಮ ನಿಮ್ಮದು ಶ್ರೋತೃಗಳೇ. ನಮ್ಮ ನಿಮ್ಮ ಈ ಸಂವಹನ ಹೀಗೆ ನಿರಂತರವಾಗಿ ನಡೀತಾ ಇರಲಿ. ಮತ್ತೊಮ್ಮೆ ಭೇಟಿಯಾದಾಗ ಯಾವ ವಿಭಾಗಕ್ಕೆ ನಾವು ಹೋಗಬಹುದು, ಯಾವ ಪ್ರದೇಶವನ್ನು ಪರಿಚಯಿಸಬಹುದು ಎನ್ನುವುದರ ಬಗ್ಗೆ ನಿಮ್ಮ ಒಂದು ಸೂಚನೆ ಕೂಡ ನಮಗೆ ಬೇಕು. ಆ ಸಹೃದಯ ಸ್ಪಂದನೆಯಿಂದ ನಾವು ಕಾರ್ಯಕ್ರಮವನ್ನು ಇನ್ನಷ್ಟು ಚೆನ್ನಾಗಿ ನಡೆಸಿಕೊಡಲಿಕ್ಕೆ ಸಾಧ್ಯ ಆಗುತ್ತದೆ ಎನ್ನುವಂಥ ಭರವಸೆ ನಮಗೆ ಇದೆ. ಒಟ್ಟಿನಲ್ಲಿ ನಮ್ಮ ನಿಮ್ಮ ಈ ಸಂವಹನ ಹೀಗೆ ಚಿರಂತರವಾಗಿರಲಿ. ಮತ್ತೆ ಇನ್ನೊಂದು ಕ್ಷೇತ್ರದ ಪ್ರಯಾಣದೊಂದಿಗೆ ಮುಂದಕ್ಕೆ ನಾವು ಭೇಟಿಯಾಗೋಣ. ನಾನು ನಿಮ್ಮ ಪ್ರೀತಿಯ ಭಾಸ್ಕರ್ ಕುಕ್ಕೊಳ್ಳಿ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ರಂಗು ರಂಗಿನ ಬದುಕು. ನಮಸ್ಕಾರ.
1: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಕೇರಿ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಯಾವ ಮನುಷ್ಯ ನಂಬಿಕೆ ಇಲ್ಲದೆ ಕೆಲಸ ಮಾಡ್ತಾನೋ ಅವನು ಎಂದೂ ಶ್ರೇಯಸ್ಸಾಗೋಕೆ ಸಾಧ್ಯ ಇಲ್ಲ. ಯಾವುದೇ ಕ್ಷೇತ್ರದಲ್ಲಿ ದೊಡ್ಡವನಾಗೋಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು ಇದು, ಮೊದಲು ನೀನು ಮಾಡೋ ಕೆಲಸದಲ್ಲಿ ನಂಬಿಕೆ ಇಟ್ಕೊಳ್ಳಯ್ಯ ನೀನು, ಆಮೇಲೆ ದೊಡ್ಡವನಾಗ್ತೀಯ ನೀನು. ಮಾಡೋಕ್ಕೆ ಮೊದಲೇ ಆಗುತ್ತಾ ಇದು ಅಂದ್ಕೊಂಡು ಹೋದರೆ ಆಗೋದೇ ಇಲ್ಲ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಇಬ್ಬರು ಹುಡುಗಿಯರು ಎಕ್ಸ್ಪರ್ಟ್ ಡಿಬೇಟ್ ಮಾಡೋರು, ಇಂಟರ್ ಕಾಲೇಜಿಗೆ ಕಳಿಸಿದ್ದೀನಿ, ಬಂದರು. ಐ ಡೋಂಟ್ ಥಿಂಕ್ ವಿಲ್ ವಿನ್ ಸರ್ ಅಂದರು. ಡೋಂಟ್ ಗೋ ಅಂತ ಹೇಳಿದೆ. ಯು ಆರ್ ಆಲ್ರೆಡಿ ಲಾಸ್ಟ್, ಯು ಡೋಂಟ್ ಗೋ. ಸೋತ್ಬಿಟ್ಟು ಈಗಾಗಲೇ ನೀನು ಹೋಗೋದಕ್ಕಿಂತ ಮೊದಲೇ ಸೋಲಿನ ಮಾತು ಯಾಕೆ? ಈ ನಂಬಿಕೆ ಬೆಳೆಸೋದಕ್ಕೆ ಈ ಛಾಂದೋಗ್ಯ ಉಪನಿಷತ್ ಎಷ್ಟು ಕಾರಣ ಆಯಿತು ಅಂತ ಹೇಳಬೇಕು ನಾನು ಹುಡುಗರಿಗೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದೇ ಕೆಲಸ ಅತ್ಯಂತ ಶ್ರೇಷ್ಠ ಕೆಲಸ ಆಗೋದಕ್ಕೆ ಮೂರೇ ಮೂರು ಕಾರಣ ಅಂತ ಹೇಳ್ತಾರೆ. ವಿದ್ಯಾ, ಶ್ರದ್ಧಾ, ಉಪನಿಷತ್. ಎಷ್ಟು ಚಂದದ ಮಾತದು. ಅದಕ್ಕೆ ಸಾಯಣ ಭಾಷ್ಯ ಇದೆ, ಅದ್ಭುತವಾದ ಭಾಷ್ಯ ಬರೆದಿದ್ದಾರೆ ಸಾಯಣಾಚಾರ್ಯರು. ಅದಕ್ಕೆ ಹೇಳ್ತಾರೆ ವಿದ್ಯಾ ಮೂರು ಥರದ ವಿದ್ಯೆಗಳಂತೆ. ನಾನು ಯಾವ ಕೆಲಸ ಮಾಡಬೇಕು ಅಂತ ಹೋಗ್ತೀನೋ ಆ ಕೆಲಸದ ಬಗ್ಗೆ ಜ್ಞಾನ ಇರಬೇಕು ನನಗೆ ಸ್ವಲ್ಪ. ಎರಡನೇದು ಆ ಕೆಲಸ ನಾ ಮಾಡಬಲ್ಲೆ ಅನ್ನುವಂಥ ನಂಬಿಕೆ ಇರಬೇಕು. ಮೂರನೇದ್ದು ನಾನು ಮಾಡೋದ್ರಿಂದ ನನಗೂ ಒಳ್ಳೇದಾಗತ್ತೆ, ಜಗತ್ತಿಗೆ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ಜ್ಞಾನ ಇರಬೇಕು. ಇದು ಮೂರು. ಎರಡನೇದ್ದು ಮುಖ್ಯ ಇವತ್ತಿನ ವಿಷಯಕ್ಕೆ ನನಗೆ ಬೇಕಾದದ್ದು ಶ್ರದ್ಧಾ. ಇಂಗ್ಲೀಷಲ್ಲಿ ಫೇತ್ ಅಂತ ಏನು ಬಳಸ್ತೀವಿ, ಫೇತ್ ಈಸ್ ಅ ಪೂರ್ ಟ್ರಾನ್ಸ್ಲೇಷನ್ ಆಫ್ ಶ್ರದ್ಧಾ. ಆ ಶ್ರದ್ಧೆಗೆ ಸರಿಯಾದ ಪದ ಇಂಗ್ಲೀಷಲ್ಲಿ ಇಲ್ಲ, ನಾವು ಫೇತ್ ಅಂತ ಅಷ್ಟೇ ಕರಿತೀವಿ. ಅತ್ಯಂತ ಆಳವಾದ ಗಾಢವಾದ ನಂಬಿಕೆ ಶ್ರದ್ಧೆ ಅಂತ. ನಾಲ್ಕು ಥರದ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಯಾವ ಶ್ರದ್ಧೆ ಇರಬೇಕು? ಫೇತ್ ಇನ್ ಸೆಲ್ಫ್, ನನ್ನೊಳಗೆ ನಂಬಿಕೆ ಇರಬೇಕು. ಈ ನಮ್ಮಲ್ಲಿ ಬಹುಜನ ಹುಡುಗರಿಗೆ, ಸಣ್ಣ ಹುಡುಗರಿಗೆ ಈಗ ನಮ್ಮೊಳಗೆ ನಂಬಿಕೆ ಕಮ್ಮಿ ಆಗಿಬಿಟ್ಟಿದೆ. ಅದಾಗಬಾರ್ದು. ನನ್ನೊಳಗೆ ನಂಬಿಕೆ ಇರಬೇಕು, ನಾನು ಮಾಡ್ತೀನಿ, ಇದೆ, ನಾನು ಮಾಡಬಲ್ಲೆ ಅನ್ನುವಂಥ ನಂಬಿಕೆ ಇರಬೇಕು.

0: You're listening to Radio Sarang, 107.8 FM.
1: 107.8 FM. ನಾನು ಯಾವಾಗಲೂ ಎಕ್ಸಾಂಪಲ್ ಎಲ್ಲರ ಮುಂದೆ ಹೇಳ್ತೇನೆ ಇದನ್ನು. ಅಮೆರಿಕದಲ್ಲಿ ಹುಡುಗ, ಕಪ್ಪು ಹುಡುಗ, ಬಡತನ ಅಂದ್ರೆ ಅಸಾಧ್ಯ ಬಡತನ. ಮನೆಯಲ್ಲಿ ಅಪ್ಪ ಇಲ್ಲ, ಅಮ್ಮ ಅಲ್ಲಿ ಇಲ್ಲಿ ಕಸ ಮುಸುರೆ ಮಾಡಿ ಜೀವನ ಸಾಗಿಸ್ಬೇಕು. ಆ ಹುಡುಗ ರಿಕೆಟ್ಸ್ ರೋಗ ಬೇರೆ ಬಂದುಬಿಟ್ಟಿದೆ, ಕೈ ಕಾಲೆಲ್ಲ ಕಡ್ಡಿ ಥರ ಆಗಿದೆ, ಹೊಟ್ಟೆ ಊದ್ಕೊಂಡಿದೆ, ಯಾವಾಗಲೂ ಅನಾರೋಗ್ಯ, ಯಾವಾಗಲೂ ಹಸಿವು, ಒದ್ದಾಡ್ತಾ ಇದ್ದ ಹುಡುಗ. ಆದರೆ ಫುಟ್ಬಾಲ್ ಆಡಬೇಕು ಅಂತ ಆಸೆ. ನೋಡಿ, ಶಕ್ತಿ ಇಲ್ಲ, ನಿಂತ್ಕೊಳ್ಳೋಕೆ ತ್ರಾಣ ಇಲ್ಲ, ಫುಟ್ಬಾಲ್ ಆಡಬೇಕು ಅಂತ ಆಸೆ. ಒಂದ್ಸಲ ಪೇಪರ್ ಗೋಡೆಗೆಲ್ಲ ಪೋಸ್ಟರ್ ಅಂಟಿಸಿದ್ದು ನೋಡಿದ, ತನ್ನ ಊರಿನ ಪಕ್ಕನೇ ಒಂದು ಫುಟ್ಬಾಲ್ ಮ್ಯಾಚ್ ಆಗ್ತಾ ಇದೆ. ಆ ಮ್ಯಾಚಿಗೆ ಅವತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲರ್ ಅಂತ ಯಾರಿದ್ದಾರೋ ಪ್ರಪಂಚದಲ್ಲಿ, ವಿಲ್ಸನ್ ಅನ್ನೋನು ಆಡ್ತಾ ಇದ್ದಾನೆ ಅಂತ. ಇವನಿಗೆ ಮನಸ್ಸು ತಿರುಗ್ಬಿಟ್ಟು ಹೋಗ್ಬೇಕು ಅನಿಸ್ತು. ಕಲ್ಪನೆ ಮಾಡಿ, ನಮ್ಮ ಹುಡುಗರಿಗೆಲ್ಲ ಈಗ ವಿರಾಟ್ ಕೊಹ್ಲಿ ಆಡ್ತಾನೆ ಪಕ್ಕದಲ್ಲಿ ಅಂದ್ರೆ ಹೋಗಿ ನೋಡಬೇಕು ಅಂತ ಅನಿಸುತ್ತೆ. ಈಗ ತೆಂಡೂಲ್ಕರ್ ಹಳಬರಾಗ್ಬಿಟ್ರಿ, ಯಾರು ಕೇಳಲ್ಲ ಈಗ ಕೊಹ್ಲಿ. ಈಗ ಅದಕ್ಕೆ ಆ ಹುಡುಗ ಏನು ಮಾಡ್ದೆ ಹೋಗ್ಬೇಕು ಅಂತ. ಅವ್ನಿಗೆ ಟಿಕೆಟ್ ತೊಗೋಬೇಕು ಅಂತ ಗೊತ್ತಿಲ್ಲ, ತೊಗೋಬೇಕಾದ ದುಡ್ಡಿಲ್ಲ ಅವನ ಕಡೆಗೆ. ಅವನೇನು ಮಾಡ್ದೆ, ಅವ್ನಿಗೆ ಬೆಂಚ್ ಗಿಂಚ್ ಬೇಕಾಗಿಲ್ಲ, ಗ್ಯಾಲ್ರಿ ಎಲ್ಲ ಕಟ್ಟಿದ್ರು. ಇವನು ಕೆಳಗಡೆ ತೆವಳ್ಕೊಂಡು ಹೋಗಿ ನೆಲದ ಮೇಲೆ ಕೂತ್ಕೊಂಡ, ಹಸಿವಾಗ್ಬಿಟ್ಟಿದೆ, ಕಂಗಾಲಾಗಿದ್ದಾನೆ. ಮ್ಯಾಚ್ ಶುರು ಆಗೋದಕ್ಕಿಂತ ಮೊದಲು ಈ ಗ್ಯಾಲ್ರಿ ಮೇಲೆ ಕೂತಂಥ ಹುಡುಗ ಶ್ರೀಮಂತ ಹುಡುಗ ಇರಬೇಕು. ಬ್ರೆಡ್ ತಿಂದ, ಇಷ್ಟ ಆಗಲಿಲ್ಲ ಅನ್ಸುತ್ತೆ, ಅರ್ಧ ತಿಂದ ಬ್ರೆಡ್ಡನ್ನು ಬಿಸಾಕ್ಬಿಟ್ಟ. ಈ ಹುಡುಗ ಅದು ಎಂಜಲು ಗಿಂಜಲು ನೋಡಲಿಲ್ಲ, ಟಪ್ಪು ಅಂತ ಹಾರು ಹಿಡ್ಕೊಂಡು ಧೂಳು ಜಾಡಿಸಿ ತಿನ್ನೋಕೆ ಶುರು ಮಾಡಿದ. ಆ ತಿನ್ಕೊಂಡೇ ಮ್ಯಾಚ್ ನೋಡ್ತಾ ಇದ್ದ. ಪೂರ್ತಿ ತಿನ್ನೋಕ್ಕಾಗಲ್ಲ, ಮುಗಿದೋಗ್ಬಿಡುತ್ತಲ್ಲ, ಸ್ವಲ್ಪ ಸ್ವಲ್ಪ ಕಚ್ಕೊಂಡು ತಿನ್ನಬೇಕು. ಆ ಮ್ಯಾಚ್ ಮುಗಿದ್ಮೇಲೆ ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ವಿಲ್ಸನ್ 6 ಅಡಿ 4 ಇಂಚಿನ ದಂಡಿಗ ಮನುಷ್ಯ ನಿಂತ್ಕೊಂಡಿದ್ದಾನೆ. ಅವನ ಸುತ್ತಲೂ 106 ಜನ ಹುಡುಗರು ಹುಡುಗಿಯರು ನಿಂತ್ಕೊಂಡು ಆಟೋಗ್ರಾಫ್ ತೊಗೋಬೇಕು ಅಂತ ನಿಂತಿದ್ದಾರೆ. ಇವನು ಹೋಗಿ ನಿಂತ್ಕೊಂಡ ಪಕ್ಕದಲ್ಲಿ. ರಿಕೆಟ್ಸ್ ರೋಗ ಇರೋ ಹುಡುಗ, ಕೈ ಕಾಲು ಸೊಟ್ಟಾಗಿದೆ, ಕಡ್ಡಿ ಅಂತ ಕಾಲು, ಬೈಯಲ್ಲಿ ಬ್ರೆಡ್ ಹಿಡ್ಕೊಂಡು ಮುಖ ನೋಡ್ತಾ ನಿಂತಿದ್ದಾನೆ ವಿಲ್ಸನ್ ಮುಖ. ಸ್ವಲ್ಪ ಹೊತ್ತಾದ್ಮೇಲೆ ವಿಲ್ಸನ್ ಕೈ ಬಡ್ದ. ಕೈ ಬಡ್ದ ತಕ್ಷಣ ವಿಲ್ಸನ್ ಕೆಳಗೆ ನೋಡ್ದ, ಏನು ಮಗು, ವಾಟ್ ಈಸ್ ದ್ಯಾಟ್ ಅಂತ ಕೇಳ್ದ. ಈ ಹುಡುಗ ಹೇಳ್ದ, ಸರ್ ಏನು ಓಡ್ತೀರಿ ಸರ್, ನೀವು ಜಿಂಕೆ ಥರ ಓಡ್ತೀರಿ ಸರ್, ನಿಮ್ಮ ಕಾಲೇ ಕಾಣಿಸೋಲ್ಲ ಸರ್, ನಾನು ಇಡೀ ಮ್ಯಾಚ್ ಮುಗಿಯೋವರೆಗೂ ನಿಮ್ಮ ಮೇಲಿನ ಕಣ್ಣು ತೆಗೆದಿಲ್ಲ ಅಂದ. ಅವನು ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡೋಕ್ಕೆ ಶುರು ಮಾಡಿದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಿಡ್ದ. ಇವನು ಸ್ವಲ್ಪ ಕಿರಿಕಿರಿ ಆಯ್ತು ಅವನಿಗೆ. ಮತ್ತೇನಪ್ಪ ನಿಂದು ಅಂದ. ಅವನು ಹೇಳ್ದ, ಸರ್ ಆ 2ನೇ ಗೋಲ್ ಅಂತೂ ನಂಬೋಕ್ಕೆ ಸಾಧ್ಯ ಇಲ್ಲ ಸರ್, ನೀವು ಹೊಡೆದದ್ದು. ಬಾಲ್ ನಿಮಗಿಂತ ಮುಂದೆ ಹೋಗಿದೆ ಚೆಂಡು, ನೀವು ತಲೆ ಕೆಳಗೆ ಮಾಡಿ ಹಿಂದಿಂದ ಒದ್ರಲ್ಲ ಸರ್, ಅದು ಗೋಲು, ಅದ್ಭುತ ಗೋಲ್, ಇಂಥ ಗೋಲೇ ನೋಡಿರಲಿಲ್ಲ ನಾನು ಅಂದ. ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡ್ತಾ ಇದ್ದ ಅವನು. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಿಡ್ದ. ಈ ಸಲ ಅವನು ರೇಗ್ ಹೋಗ್ಬಿಡ್ತು. ಯಾಕೋ ತಿರ್ಗಮರ್ಗ ಕೈ ಬಿಡಿತೆ ನೀನು, ಏನು ಹೇಳ್ಬೇಕು ನಿನಗೆ ಅಂತ ಹೊರಟಾಗಿ ಕೇಳ್ದ. ಆ ಹುಡುಗ ಹೇಳ್ದ, ಸರ್ ನಿಜ ಹೇಳ ಸರ್, ನಮ್ಮ ಮನೆಯಲ್ಲಿ ನಿಮ್ಮ ಎಲ್ಲ ಸಾಧನೆ ಬರೆದಿಟ್ಕೊಂಡಿದ್ದೇನೆ ಸರ್ ಡೈರಿಯಲ್ಲಿ. ನಾನು ಇದುವರೆಗೆ ಏನೇನು ಸಾಧನೆ ಮಾಡಿದ್ದೀರಿ ಫುಟ್ಬಾಲ್ ಆಟದಲ್ಲಿ ಎಲ್ಲ ಬರೆದಿಟ್ಕೊಂಡಿದ್ದೇನೆ ಸರ್ ಮನೆಯಲ್ಲಿ ಡೈರಿಯಲ್ಲಿ ಅಂದ. ಓಕೆ ಥ್ಯಾಂಕ್ ಯು ಅಂದ, ಮತ್ತೆ ಪರೀಕ್ಷೆ ಮಾಡಿದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಡ್ದ. ಈ ಸಲ ಅವ್ನಿಗೆ ಎಷ್ಟು ಕೋಪ ಬಂತು, ಇನ್ನೊಂದ್ಸಲ ಕೈ ಹೊಡೆದ್ರೆ ನೀನೆತ್ತಿ ಬಿಸಾಕ್ಬಿಡ್ತೀನಿ ಅಲ್ಲ ಕಡೆ, ಏನು ಹೇಳೋದು, ಕಡೆ ಸಲ ಒಂದೇ ಸಲ ಹೇಳ್ಬಿಡು ನೀನು ಅಂದ. ಆ ಹುಡುಗ ಒಂದು ಹೆಜ್ಜೆ ಹಿಂದೆ ಸರಿದು ವಿಲ್ಸನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದಂತೆ, ಸರ್ ಒಂದಿಲ್ಲ ಒಂದು ದಿವಸ ನಿಮ್ಮ ಎಲ್ಲ ದಾಖಲೆ ನಾನೇ ಮುರಿತೀನಿ ಸರ್ ಅಂದ. ದಾಖಲೆ ನಾನೇ ಮುರಿತೀನಿ ಅಂದ ತಕ್ಷಣ ವಿಲ್ಸನ್ ಸೈನ್ ಮಾಡೋದು ಬಿಟ್ಟ. ನಿಂತುಕೊಳ್ಳೋಕ್ಕಾಗಲ್ಲ, ಕಾಲು ಸೊಟ್ಟಾಗಿದೆ, ರಿಕೆಟ್ಸ್ ರೋಗ. ಇವು ನಾನು ಚಾಲೆಂಜ್ ಮಾಡ್ತಾನೆ, ಪ್ರಪಂಚದ ಅತ್ಯಂತ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಆದಂಥ ವಿಲ್ಸನ್ ನನ್ನ ರೆಕಾರ್ಡ್ನ ಮುರಿದು ಹಾಕ್ತೇನೆ ಅಂತಾನೆ. ಆ ಕಣ್ಣಲ್ಲಿ ಇದೆಯಲ್ಲ, ಅದಿದೆಯಲ್ಲ ತೀಕ್ಷ್ಣತೆ ಇದೆಯಲ್ಲ ಸಾಧಿಸಬೇಕು ಅಂತ. ಮುಂದೆ 16 ವರ್ಷಗಳ ನಂತರ ಇದೇ ಹುಡುಗ ವಿಲ್ಸನ್ನ ಎಲ್ಲ ದಾಖಲೆ ಮುರಿದು ಪ್ರಪಂಚದ ಶ್ರೇಷ್ಠ ಫುಟ್ಬಾಲರ್ ಆದ. ಅವಾಗ ಅವನ ಹೆಸರು ಓಜೆ ಸಿಂಪ್ಸನ್ ಅಂತ.

0: Radio Sarang 107.8 FM.
1: ನಾನು ನೋಡಿದ್ದೇನೆ, ಅವನು ಓಜೆ ಆಡಕ್ಕೆ ಹೋದ್ರೆ ಹೋಲ್ ಕ್ರೌಡ್ ಪರ್ಸನಲ್ ಲೈಫ್ ವಾಸ್ ಬ್ಯಾಡ್, ದಟ್ಸ್ ಡಿಫ್ರೆಂಟ್. ಬಟ್ ಆಸ್ ಎ ಫುಟ್ಬಾಲರ್ ಹಿ ವಾಸ್ ಅನ್ ಔಟ್ ಸ್ಟ್ಯಾಂಡಿಂಗ್ ಪ್ಲೇಯರ್. ಎಷ್ಟರ ಮಟ್ಟಿಗೆ ಅಂದ್ರೆ ಗ್ರೌಂಡ್ ಅಲ್ಲಿ ಓಜೆ ಓಜೆ ಓಜೆ ಓಜೆ ಅಂತ ಕೂಗ್ಬೇಕು ಜನ, ಹಿಸ್ಟರಿಕಲ್ ಆಗಿಬಿಡ್ಬೇಕು ಜನ, ಅಂತ ಫೇಮಸ್ ಆದ. ಅವನ ಇಂಟರ್ವ್ಯೂ ಮಾಡಿದಾಗ ನಾನು ಅಮೆರಿಕದಲ್ಲಿದ್ದೆ, ಆ ಹುಡುಗಿ ಪ್ರಶ್ನೆ ಕೇಳಿಲ್ಲ ಆತನಿಗೆ, ಓಜೆ ನಿಮ್ಮ ಬಡತನದ ಪರಿಸ್ಥಿತಿಯಿಂದ ಬಂದವರು ನೀವು, ಅನಾರೋಗ್ಯದಲ್ಲಿದ್ದಂಥ ಮನುಷ್ಯ, ಹಾಗೆ ಚಾಲೆಂಜ್ ಮಾಡಿದ್ರಂತೆ ನೀವು ವಿಲ್ಸನ್ಗೆ, ಅಲ್ಲಿ ಬ್ರೇಕ್ ಆಲ್ ಯುವರ್ ರೆಕಾರ್ಡ್ಸ್ ಅಂತ ಹೇಳಿದ್ರಂತೆ, ಅದು ಹೆಂಗೆ ಸಾಧ್ಯ ಆಯಿತು ನಿಮಗೆ ಅಂತ. ಆತನ ಆನ್ಸರ್ ಉತ್ತರ ಕೊಟ್ಟದ್ದು ನನಗೆ ಇನ್ನೂ ಆಶ್ಚರ್ಯ ಅನಿಸುತ್ತೆ. ಆತ ಪ್ಲ್ಯಾನ್ ಮಾಡಲಿಲ್ಲ ಆನ್ಸರು, ಅಗ್ದಿ ಸಾಧಾರಣವಾಗಿ ನಾರ್ಮಲಾಗಿ ಹೇಳಿಬಿಟ್ಟ. ಅವ್ನು ಎಷ್ಟು ಚಂದ ಮಾತು ಹೇಳಿದ ಅಂದರೆ, ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಆಯಿತು. ಅವನು ಹೇಳಿದ, ನಾನು ಏನು ದೊಡ್ಡದು ಮಾಡಿಲ್ಲ, ಎರಡೇ ಕೆಲಸ ಮಾಡಿದ್ದು, ಎರಡೇ ಕೆಲಸ ಮಾಡಿದ್ದು. ಒಂದು, ನಾನು ಫುಟ್ಬಾಲ್ ಆಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಅವತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಯಾರು, ದ ಬೆಸ್ಟ್ ಗೋಲ್ ಇನ್ ಮೈ ಲೈಫ್, ಸಣ್ಣ ಪುಟ್ಟ ಗೋಲ್ ನನ್ನ ಸಂಬಂಧನೇ ಇಲ್ಲ, ಟಾಪ್ ಮೋಸ್ಟ್ ಪ್ಲೇಯರ್ ಯಾರು, ಅವನು ಆರಿಸ್ಕೊಂಡೆ. ಆ್ಯಂಡ್ ಐ ಡಿಡ್ ನಾಟ್ ಟೇಕ್ ಮೈ ಐಸ್ ಆಫ್ ಹಿಮ್ ಆಲ್ ದಿ 16 ಇಯರ್ಸ್. ಎಂಥ ಚಂದ ರೀ ಇದು, ಒಂದು ಗುರಿ ಆರಿಸ್ಕೊಂಡೆ, ಎತ್ತರದ ಗುರಿ ಅದು, ಅದಕ್ಕಿಂತ ಎತ್ತರದ ಗುರಿ ಯಾವುದೂ ಇಲ್ಲ. ಆ ಗುರಿ ಆರಿಸ್ಕೊಂಡೆ, ಅದರ ಮೇಲೇನು ಕಣ್ಣು ತೆಗೀಲಿಲ್ಲ ನಾನು ಇದುವರೆಗೂ. ಇದು ಆತ್ಮವಿಶ್ವಾಸ ಅಂತ ಇರುವಂಥದ್ದು, ನಾನು ಮಾಡಬಲ್ಲೆ ಅನ್ನುವಂಥ ನಂಬಿಕೆ. ರಿಕೆಟ್ಸ್ ರೋಗ ಬಂದಿರುವಂಥ ಹುಡುಗ ವಿಲ್ಸನ್ ಅನ್ನು ದಾಖಲೆ ಮುರಿದು ಅತ್ಯಂತ ಶ್ರೇಷ್ಠ ಫುಟ್ಬಾಲರ್ ಅಂತ ಆಗೋದಾದರೆ ನಮಗೇನು ಕಷ್ಟ ಸ್ವಾಮಿ ಮಾಡೋದಕ್ಕೆ. ಹೋ ಅಂತ ನೆರಳುತ್ತೀವಿ ಮೂರು ದಿವಸ, ನೆಗಡಿ ಬಂದರೆ ಒದ್ದಾಡ್ತೀವಿ ಮೂರು ದಿವಸ, ಅಯ್ಯೋ ಆಗಲ್ಲ ಬಿಟ್ರಿ ನಮ್ಗೆ ಸುಸ್ತಾಗಿದೆ. ಯಾಕೆ ಕ್ವಶ್ಚನ್ ಇದು, ಡೂ ಹ್ಯಾವ್ ಫೇತ್ ಇನ್ ಮೈಸೆಲ್, ನನ್ನಲ್ಲೇ ನಂಬಿಕೆ ಇದೆಯಾ ಅಂತ. ನನಗಿದು ಭಾಳ ಮುಖ್ಯ. ಕೆಲವೊಂದ್ಸಲ ತಪ್ಪು ತಿಳ್ಕೋತಾರೆ ಜನ, ಆತ್ಮವಿಶ್ವಾಸವನ್ನು ಅಹಂಕಾರ ಅಂತ ತಿಳ್ಕೊಳ್ಳೋ ಚಾನ್ಸ್ ಇದೆ. ಅದನ್ನು ಅನಂತಮೂರ್ತಿಯವರನ್ನು ಭಾಳ ಚಂದ ಹೇಳಿದರು ನನಗೆ. ಇದಾದ ಘಟನೆ ಇದು, ಒಬ್ಬ ಜರ್ಮನ್ ಸಾಹಿತಿ ಬೆಂಗಳೂರಿಗೆ ಬಂದರು, ಅವ್ರಿಗೆ ಅರವಿಂದೋ ಬಗ್ಗೆ ಓದಬೇಕು ಅಂತ ಆಸೆ. ಜರ್ಮನ್ ಸಾಹಿತಿ ಬಂದಿದ್ದಾರೆ, ಅರವಿಂದ ಬಗ್ಗೆ ತಿಳ್ಕೋಬೇಕು ಅಂತ. ಅವ್ರು ಓದ್ಕೊಂಡಿದ್ದಾರೆ ಸಾಕಷ್ಟು. ಅವ್ರು ಕೇಳಿದ್ರಂತೆ, ಯಾರಾದರೂ ಸಾಹಿತಿಗಳಿದ್ದಾರಾ ಅರವಿಂದೊಂದು ಚೆನ್ನಾಗಿ ಓದ್ಕೊಂಡಂಥವ್ರು, ಅವ್ರು ಕವಿ ಆಗಿದ್ದರೆ ಇನ್ನೂ ವಾಸಿ. ಅನಂತಮೂರ್ತಿ ಹೇಳಿದ್ರಂತೆ, ದೆನ್ ದರ್ ಇಸ್ ಓನ್ಲಿ ಒನ್ ಆಪ್ಷನ್, ಬೇಂದ್ರೆ. ಬೇಂದ್ರೆಗೆ ಅರವಿಂದ ಅಂದರೆ ದೇವರು, ಅದೊಂದು ಚೆನ್ನಾಗಿ ಓದ್ಕೊಂಡಿದ್ದಾರೆ. ಆದ್ದರಿಂದ ಅವ್ರ ಮನೆ ಕೂಡ ಶ್ರೀಮಾತಾ ಅಂತ ಬರೆದಿದ್ದು, ಶ್ರೀಮಾತಾ ಅಂತ ಹೆಸರು. ಅವ್ರ ಬೇಕಾದ್ರೆ ಹೋಗ್ಬೋದು ಅಂತ ಅನಂತಮೂರ್ತಿಯನ್ನು ಫೋನ್ ಮಾಡಿ, ಹಿಂಗೆ ಜರ್ಮನ್ ಕವಿ ಬರ್ತಾರೆ, ಬರಲಿ ಬರಲಿ ಬರಲಿ ಅಂದರು. ಅವರು ಜರ್ಮನ್ ಕವಿ ಧಾರವಾಡಕ್ಕೆ ಹೋಗಿ 15 ದಿವಸ ಇದ್ದರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಬೇಂದ್ರೆ ಅವ್ರ ಜೊತೆಗೆ ಇದ್ದು ಬರೀ ಅರವಿಂದೋ ಚಿಂತನೆ ಮಾಡಿತು. ಅವ್ರಿಗೆ ಆಶ್ಚರ್ಯ ಆಯಿತು, ಅವ್ರ ಮನೆ ಪೂಜಾ ಮಂದಿರದಲ್ಲಿ ಅರವಿಂದೋ ಫೋಟೋ ಇದೆ, ಅದಕ್ಕೆ ಮಂಗಳಾರತಿ ಮಾಡ್ತಿದ್ರು ಬೇಂದ್ರೆ, ಅಂದರೆ ದೇವರು ಅಂತ ತಂಬ್ಕೊಂಡ್ಬಿಟ್ಟಿದ್ದಾರೆ ಅರವಿಂದೋನ.

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಇವ್ರು ಕೊನೆ ದಿವಸ ಬರುವಾಗ ಒಂಚೂರು ಕಿಟ್ಲೆ ಮಾಡಬೇಕು ಅನಿಸಿರ್ಬೇಕು ಇವರಿಗೆ, ಜರ್ಮನ್ ಸಾಹಿತಿಗೆ. ಬೇಂದ್ರೆ ಅವ್ರು ಕೇಳಿದ್ರಂತೆ, ಮಿಸ್ಟರ್ ಬೇಂದ್ರೆ, ಯು ವರ್ಷಿಪ್ ಅರವಿಂದೋ ಆಸ್ ಗಾಡ್, ಬಟ್ ಆಸ್ ಎ ಪೋಯಿಟ್ ಹೂ ಇಸ್ ಬೆಟರ್, ಅರವಿಂದೋ ಆರ್ ಬೇಂದ್ರೆ? ನೀವು ದೇವ್ರೊಂದು ಪೂಜೆ ಮಾಡ್ತೀರಿ, ಆದ್ರೆ ಕವಿಯಾಗಿ ಯಾರು ದೊಡ್ಡವರು, ಬೇಂದ್ರೆ ದೊಡ್ಡವರು ಅರವಿಂದೋ ದೊಡ್ಡವರು ಅಂತ. ಬೇಂದ್ರೆ ಹೇಳಿದ್ರಂತೆ, ಇನ್ ಫಿಲಾಸಫಿ ಅಧ್ಯಾತ್ಮ ಚಿಂತನೆಗೆ ಅರವಿಂದೋ ನನ್ನ ಗುರು, ಒಪ್ಕೊಂಡ್ಬಿಡ್ತೀನಿ, ಆದರೆ ಆಸ್ ಎ ಪೋಯೆಟ್ ಬೇಂದ್ರೆ ಇಸ್ ಬೆಟರ್ ದನ್ ಅರವಿಂದೋ. ಲುಕ್ ಎಟ್ ದಿ ಧೈರ್ಯ ಹೇಳೋದು ನೋಡಿ, ಇದು ಅರೋಗನ್ಸ್ ಅಲ್ಲ, ಇದು ನಿಜವಾಗ್ಲೂ ಹಾಗೆ. ಅವ್ರು ಹೇಳ್ತಾರೆ ಆಸ್ ಎ ಪೋಯೆಟ್ ಐ ಆಮ್ ಬೆಟರ್. ಇದನ್ನು ಅನಂತಮೂರ್ತಿ ಹೇಳ್ತೀವಿ, ನನಗೆ ದಿಕ್ಕು ತಪ್ಪು ಹೋಯ್ತು ಕೇಳಿದಾಗ. ಆತ್ಮವಿಶ್ವಾಸ ಈ ಮಟ್ಟದ್ದು, ಯಾರನ್ನ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ದೊಡ್ಡವರು ಅಂದ ತಕ್ಷಣ ಅವರೆಲ್ಲ ಮಾಡಿ ದೊಡ್ಡದೇ ಅಂತ ಅಂದ್ಬಿಡ್ತೀವಿ ನಾವು, ಹಂಗಲ್ಲ. ಅದು ವಿಭಾಗ ಮಾಡಬೇಕು. ಅಧ್ಯಾತ್ಮದಲ್ಲಿ ಅವ್ರು ದೊಡ್ಡವರು ಚಿಂತೆ ಇಲ್ಲ, ಕ್ವಶ್ಚನೇ ಇಲ್ಲ, ಆದರೆ ಕಾವ್ಯದಲ್ಲಿ ನಾನು ದೊಡ್ಡವನು ಅಂತ. ಇದು ಆತ್ಮವಿಶ್ವಾಸ ಎಲ್ಲಿವರೆಗೂ ನನ್ನಲ್ಲ ನಂಬಿಕೆ ಇದೆಯೋ ಅಲ್ಲಿವರೆಗೆ ಸಾಧ್ಯ ಆಗ್ತದೆ. ಮೊಟ್ಟ ಮೊದಲೇದು ಫೇತ್ ಇನ್ ಸೆಲ್ಫ್. ಕೆಲಸದಲ್ಲಿ ನಂಬಿಕೆ ಬರಬೇಕಲ್ಲ, ನಾ ಮಾಡೋ ಕೆಲಸದಲ್ಲಿ ನಂಬಿಕೆ ಇಲ್ಲದೆ ಹೋದ್ರೆ ಯಾವುದೂ ಆಗಲ್ಲ. ಎಷ್ಟೋ ಸಲ ನೋಡಿದ್ದೀರಿ, ಸಾಹೇಬ್ರು ಹೇಳಿದಾರೆ ಮಾಡಾಕಪ್ಪ ಅದನ್ನ, ನಂದಲ್ಲ ಕೆಲಸ ಅದು, ಸಾಹೇಬ್ರು ಹೇಳಿದ್ದಾರೆ. ಅದು ಕೆಲಸ ಎಂದೂ ಒಳ್ಳೆ ಕೆಲಸ ಆಗೋಕೆ ಸಾಧ್ಯ ಇಲ್ಲ, ಅದು ನಂದು ಅಂತ ಮಾಡೋ ತನಕನೂ ಚೆನ್ನಾಗಿ ಆಗೋಕೆ ಸಾಧ್ಯವೇ ಇಲ್ಲ. ನಾವು ಬಹಳಷ್ಟು ಜನ ಯಾಕೆ ನಾವು ಆರ್ಡಿನರಿಯಾಗಿ ಉಳ್ಕೊಂಡ್ಬಿಡ್ತೀವಿ ಬಹಳಷ್ಟು ಕಾಲ ಅಂದರೆ, ನಾವು ಯಾರ್ದೋ ಕೆಲಸ ಮಾಡಿಬಿಟ್ರಾಯ್ತು, ಹೊತ್ತಾಕ್ಬಿಡೋ ಕೆಲಸ ಅಂತ. ಅದಕ್ಕೆ ಈ ನಂಬಿಕೆ ಮಾತು ಬಂದಾಗ ಚಾಂದೋಗ್ಯ ಹೇಳುವಂಥದ್ದು, ಎರಡನೇದು ಬಹಳ ಮುಖ್ಯನ, ಮಾಡೋ ಕೆಲಸದಲ್ಲಿ ಇದು ಮಾಡಲೇಬೇಕಿದ್ದು ನಾನು ಅಂತ.

0: ರೇಡಿಯೋ FM.
1: ನನಗೆ ಎಷ್ಟೋ ಜನ ನೋಡಿದಾಗ ಆಶ್ಚರ್ಯ ಅನಿಸ್ಬಿಡುತ್ತೆ. ಆ ಮಾಡೋ ಕೆಲಸದಲ್ಲಿ ಈ ತಾವು ನೋಡಿದ್ದೀರಿ, ವಿಮಾನ ನೆಲಕ್ಕೆ ಇಳಿತದಲ್ಲ, ಆ ಟರ್ಮ್ಯಾಕಲ್ಲಿ ಮುಟ್ಟಿದಾಗ ಏನು ಆ ಕಲ್ಪನೆ ಮಾಡಿ, ಜಂಬೋ 747 500 ಜನ ಒಳಗೆ ಕೂತಿದ್ದಾರೆ, ಆ ಲಗೇಜ್ ಎಷ್ಟಿದೆಯೋ, ಭಾರ ಎಷ್ಟಿದೆ, ಪೆಟ್ರೋಲ್ ಭಾಗ ಬಂದು ಹಿಂಗೆ ನೆಲಕ್ಕೆ ಹಿಂಗೆ ಅಪ್ಪಳಿಸಿದಾಗ ಚಕ್ ಅಂತ ಕಿಡಿ ಹಾರ್ತದೆ. ನಾವು ಗಮನಿಸಿದ್ದೀರಿ, ಏರ್ಪೋರ್ಟಲ್ಲಿ ನಿಂತ್ಕೊಂಡು ನೋಡಿದಾಗ ಕಿಡಿ ಹಾರುತ್ತೆ. ಪ್ರತಿ ಸಲ ನಾನು ವಿಮಾನದಿಂದ ನೆಲ ಮುಟ್ಟಿದ ತಕ್ಷಣ ಹೇಳೋದು ಥ್ಯಾಂಕ್ ಯು ಗುಡಿಯರ್ ಅಂತೀನಿ. ನಾನು ಚಾರ್ಲ್ಸ್ ಗುಡಿಯರ್ ಅಂತ ಮನುಷ್ಯ ಬಡತನದಲ್ಲೇ ಸತ್ವದ, ಅವನದು ಒಂದೇ ಹುಚ್ಚು, ಈ ರಬ್ಬರ್ ಇದೆಯಲ್ಲ ಇದನ್ನು ಗಟ್ಟಿ ಮಾಡಬೇಕು. ಆ ರಬ್ಬರ್ದು ದ್ರವ ಬರ್ತದೆ, ತಂದು ಇಟ್ಕೋತಿದ್ದ, ಗಟ್ಟಿ ಮಾಡ್ತಿದ್ರು. ಬಳಸೋದು ಎದಕ್ಕೆ ಅದನ್ನು, ಭಾಳ ಮೆದು ಪದಾರ್ಥ ಅದು, ಭಾಳ ಆದರೆ ಪೆನ್ಸಿಲ್ ಬರೆದದ್ದು ನಡೆಸ್ಬೋದು ಅಷ್ಟೇ. ಇದನ್ನು ಗಟ್ಟಿ ಮಾಡಿದರೆ ಪ್ರಯೋಜನ ಆಗ್ತದೆ ಅಂತ ಒಂದು ನಂಬಿಕೆ. ಅವನು ಏನೆಲ್ಲ ಪ್ರಯೋಗ ಮಾಡಿದ, ಜೀವನದುದ್ದಕ್ಕೂ ಪ್ರಯೋಗ ಮಾಡಿದ, ಆಗಲಿಲ್ಲ, ಗಟ್ಟಿ ಆಗಲಿಲ್ಲ. ತನಗೆ ಟ್ಯೂಬರ್ಕ್ಯುಲೋಸಿಸ್ TB ಬಂತು ಅವನಿಗೆ, ಒದ್ದಾಡಿದ್ರು, ದುಡ್ಡಿಲ್ಲ, ಒಂಚೂರು ದುಡ್ಡು ಸಿಕ್ಕ ತಕ್ಷಣ ಹೋಗೋದು ರಬ್ಬರ್ ಕೊಂಡ್ಕೊಳ್ಳೋದು ಮತ್ತು ಪ್ರಯೋಗ ಮಾಡೋದು.

ಅದೇ ವಲ್ಕನೈಸೇಷನ್ ಅಂತಾಗಿ ರಬ್ಬರ್ ಗಟ್ಟಿ ಆಯಿತು. ಅದರೊಳಗೆ ಈಗ ಸ್ಟೀಲ್ ವೈರ್ ಎಲ್ಲ ಸೇರಿಸಿ ರೇಡಿಯಲ್ ಟೈರ್ಸ್ ಮಾಡಿ ನೋಡಿ, ಆ ಜಂಬೋ 747 ಬಂದು ಅಪ್ಪಳಿಸಿದ್ರೆ ರಬ್ಬರ್ಗೇನು ಆಗಲ್ಲಲ್ಲ. ಥ್ಯಾಂಕ್ ಗಾಡ್. ಆ ಚಾರ್ಲ್ಸ್ ಗುಡಿಯರ್ನ ಹಠ ಅದು, ಅವನು ಮಾಡಿದ್ದಕ್ಕೆ ಇವತ್ತಾಯ್ತು. ಅವನು ಬಡತನದಲ್ಲೇ ಸತ್ತ, ಆದರೆ ಅವನ ಮೊಮ್ಮಕ್ಕಳು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಚಾರ್ಲ್ಸ್ ಗುಡಿಯರ್ ಕಂಪನಿ, ಗುಡಿಯರ್ ಕಂಪನಿ ಅಂತ ದೊಡ್ಡ ಕಂಪನಿ ಆಗಿಬಿಡ್ತು. ನಾನು ಯಾಕೆ ಹೇಳ್ತೀನಿ, ಎಷ್ಟೋ ಜನ ನಾನು ಹೇಳ್ತಾರೆ ಸೈನ್ಸ್ ವಿಜ್ಞಾನಿಗಳು, ಪಾಪ ಗುಡಿಯರ್ ಬಡತನದಲ್ಲೇ ಸತ್ವದ, ಬಹಳ ಕಷ್ಟಪಟ್ಟನಲ್ವ ಅವನು. ನಾನು ಇದು ಅವ್ನು ಕಷ್ಟಪಟ್ಟ ನಿನಗೆ ಹೇಳಿದ್ದ ಅವನು ಇಲ್ಲ, ಹಿ ಎಂಜಾಯ್ಡ್ ಡೂಯಿಂಗ್ ಇಟ್. ಪ್ಲೀಸ್ ರಿಮೆಂಬರ್, ನಾವು ಎಷ್ಟೋ ಸಲ ತಪ್ಪು ತಿಳ್ಕೊಂಡ್ಬಿಡ್ತೀವಿ, ಶ್ರೀಮಂತಿಕೆಯನ್ನು ಸುಖ ಅಂತ ತಿಳ್ಕೊತೀವಿ. ನನಗೆ ಭಾಳ ಚಂದ ಹೇಳ್ತಾರೆ, ಸುಖ ಬೇರೆ ಆನಂದ ಬೇರೆ. ಸುಖ ದೇಹಕ್ಕೆ ಸಂಬಂಧಪಟ್ಟದ್ದು, ಆನಂದ ಹೃದಯಕ್ಕೆ ಸಂಬಂಧಪಟ್ಟದ್ದು. ಹಿ ಎಂಜಾಯ್ಡ್ ವಾಟ್ ಹಿ ವಾಸ್ ಡೂಯಿಂಗ್. ಅವನು ಸಂತೋಷ ಇಲ್ಲದೆ ಹೋದರೆ ಯಾಕೆ ಮಾಡ್ತಿದ್ದ ಅವನು? ಅದರಿಂದ ನಾವು ಎಷ್ಟೋ ಸಲ ಹೇಳ್ತೀವಿ, ಡಿ ವಿ ಜಿ ಪಾಪ ಭಾಳ ಬಡತನದಲ್ಲೇ ತೀರ್ಕೊಂಡು.

0: Radio Sarang 107.8 FM.
1: ಇನ್ನೊಂದು ಘಟನೆ ಹೇಳಲೇಬೇಕು ನಾನು ಅದನ್ನು. ನ್ಯೂಯಾರ್ಕ್ ಹೋದರೆ ಅಲ್ಲೊಂದು ಬ್ರುಕ್ಲಿನ್ ಬ್ರಿಡ್ಜ್ ಅಂತ ಬರ್ತದೆ. ಮೊದಲು ಅದು ನ್ಯೂಯಾರ್ಕ್ಗೆ ಸೇರ್ತಿರ್ಲಿಲ್ಲ, ಸಮುದ್ರ ದೂರ ಆಯಿತು, ತುಂಬ ಸುತ್ತ ಹಾಕೊಂಡು ಬರಬೇಕಾಗಿತ್ತು. ಅಲ್ಲೊಂದು ಬ್ರಿಡ್ಜ್ ಕಟ್ಟಿದ್ರೆ ಅನುಕೂಲ ಆಗ್ತದೆ ಅಂತ. ಆಗಿನ ಕಾಲಕ್ಕೆ 100-150 ವರ್ಷಗಳ ಹಿಂದೆ ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟೋದು ಅಂದರೆ ತುಂಬ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲದಂಥ ಮಾತು. ಒಬ್ಬ ಮನುಷ್ಯ ವಿಚಾರ ಮಾಡಿದ, ಕಟ್ಟಿಬಿಡಬೇಕು ಅಂದ. ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೆಸರು, ಜಾನ್ ರೋಬ್ಲಿಂಗ್. ಅವನ ಕನಸು ಕಟ್ಟಿದ, ಬ್ರಿಡ್ಜ್ ಕಟ್ಟಿಬಿಡೋಣ. ಜನ ನಕ್ರು, ಹುಚ್ಚ ಇದೆಯಲ್ಲೋ, ಸಮುದ್ರಕ್ಕೆ ಬ್ರಿಡ್ಜ್ ಕಟ್ತಾರೆ ಯಾರಾದರೂ, ಆಗೋಕ್ಕೆ ಸಾಧ್ಯ ಇಲ್ಲ ಅಂದರು. ನೋಡೋಣ, ಪ್ರಯತ್ನ ಮಾಡೋಣ ಅಂದ. ಅವನ ಆರ್ಕಿಟೆಕ್ಟ್ ಕೂಡ ತಾನೇ ಡಿಸೈನ್ ಮಾಡಿದ, ಬಿಲ್ಡಿಂಗ್ ಆರ್ಚ್ ಹಾಕಿದ, ಎದುರು ಮಾಡಿದ, ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತ ತಯಾರು ಮಾಡಿದ. ದುಡ್ಡು ಹೊಂದಿಸ್ಕೊಂಡು ಆ ಕಡೆ ಈ ಕಡೆ ಮಾಡಿ ಕೆಲಸ ಶುರು ಮಾಡಬೇಕು ಅಂತಾಯಿತು. ಅವನ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಅಂತ.

ಶುರುವಾತಿಗೆ ಸರಿ ಆಗಲಿಲ್ಲ ಇದು, ಬೇಡ ಅಂದರೆ ಕೇಳಲ್ಲ, ಸಮುದ್ರದಲ್ಲಿ ಯಾರು ಕಟ್ತಾರೆ ಬ್ರಿಡ್ಜು? ಆದರೆ ವಾಷಿಂಗ್ಟನ್ ರೋಬ್ಲಿಂಗ್ ಇದ್ದನಲ್ಲ ಮಗ, ಅವನಿಗೆ ಅಂತ ಪಾರಾಗಿರಲಿಲ್ಲ. ಆ ಬೀಳುವಂಥ ಕೋಲು ಅಪ್ಪನ ಮೇಲೆ ಬೀಳುತ್ತದಲ್ಲ ಅಂತ ಪಾರ್ ಮಾಡೋ

ಆತ ಕೈ ಬಡದು ಬಡದು ಬಡದು ಹೇಳಬೇಕು. ಆಕೆ ಅದನ್ನು ಭಾಷೆ ಮಾಡಿ ಅವನು ಇಂಜಿನಿಯರ್ ಹೇಳಬೇಕು, ಇಂಜಿನಿಯರ್ ಅಲ್ಲಿ ಕಾರ್ಯಗತ ಮಾಡಬೇಕು. 12 ವರ್ಷಕ್ಕೆ ಬ್ರಿಡ್ಜ್ ಕಂಪ್ಲೀಟ್ ಆಯಿತು, ಕಂಪ್ಲೀಟ್ ಆಯ್ತು, ಬ್ರಿಡ್ಜ್ ಕಂಪ್ಲೀಟ್ ಆಯಿತು. ಏನು ಸಂತೋಷ ಆಗಿರ್ಬೇಕಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ ಬ್ರಿಡ್ಜ್ ಸ್ಟ್ಯಾಂಡ್ಸ್ ಆಸ್ ಎ ಟೆಸ್ಟಿಮನಿ ಫಾರ್ 3 ಥಿಂಗ್ಸ್ ಅಂತ. 1 ಈಸ್ ಜಾನ್ ರೋಬ್ಲಿಂಗ್ಸ್ ವಿಷನ್ ಆಫ್ ಬಿಲ್ಡಿಂಗ್ ಎ ಬ್ರಿಡ್ಜ್. 2nd ಈಸ್ ದ ಟೆನಾಸಿಟಿ ಆ್ಯಂಡ್ ಪರ್ಸಿವಿಯರೆನ್ಸ್ ಆಫ್ ವಾಷಿಂಗ್ಟನ್ ರೋಬ್ಲಿಂಗ್. And third and most important is the commitment of his wife to make a language out of it and communicate. More adbhuta aitu maadi bridge ready aitu ellarigu santosha aitu karkondu hogana John Roble Washington Robling anna anta stretcher ambulance alli karkondu hodre avan helidanta enilla bridge in ee tudiyinda aa tudige aa tudiyinda ee tudige moor sala karkondu hogi nanna anda aar moor sala alli karkondu hodru moor sala bandalu kannalli nee surita aitu aitu take me back to the hospital anda. ನೆಕ್ಸ್ಟ್ ಡೇ ಮಾರ್ನಿಂಗ್ ಹಿ ಡೈಡ್. 12 ವರ್ಷ ಜೀವ ಹಿಡ್ಕೊಂಡದ್ದು ಇದಕ್ಕೋಸ್ಕರ ಹಿಡ್ಕೊಂಡಿದ್ದು, ಮತ್ತೊಂದೇನು ಇಲ್ಲ ಅವನು. ಇದು ನನಗೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಅಂತ. ಇವತ್ತಿಗಾದರೂ ನಾನು ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋದರೆ, ನ್ಯೂಯಾರ್ಕ್ಗೆ ಹೋದಾಗ ಐ ಫೀಲ್ ಸೋ ಡಿಲೈಟೆಡ್. ಅದಕ್ಕಿಂತ ಒಳ್ಳೆ ಬ್ರಿಡ್ಜ್ ಇದ್ದಾವೆ ಬೇಕಾದಂಗೆ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೇ ಗೋಲ್ಡನ್ ಗೇಟ್ ಬ್ರಿಡ್ಜ್ ಇದೆ, ಚೆನ್ನಾಗಿರೋದು. ಆದರೆ ಇಲ್ಲಿ ನನಗೆ ಅನಿಸಿದ್ದು ಯಾರ್ದೋ ಒಂದು ಸರ್ಕಾರದ ವಿಚಾರ ಅಲ್ಲ, ಒಬ್ಬ ಮನುಷ್ಯ ಕನಸು ಕಂಡದ್ದು ಇದನ್ನು ಸಾಧನೆ ಮಾಡಬೇಕು ಅಂಥೇಳಿ. ಅಪ್ಪ ಸತ್ತು ಹೋದ್ರು ಕೂಡ ತಾನು ತನ್ನ ವೃತ ಅಂತ ಭಾವಿಸಿಬಿಟ್ಟು ಮಾಡಿದ್ನಲ್ಲ, ಈ ಕೆಲಸ ನಂದು ಅಂತ ಮಾಡಿದಾಗ ಮಾತ್ರ ಸಾಧ್ಯ ಆಗುವಂಥ ಬ್ರೂಕ್ಲಿನ್ ಬ್ರಿಡ್ಜ್ ಅದು. ಇಟ್ ಸ್ಟ್ಯಾಂಡ್ಸ್ ಆಸ್ ಎ ಮಾನ್ಯುಮೆಂಟ್ ಫಾರ್ ಬಿಲೀಫ್ ಇನ್ ದ ವರ್ಕ್ ಐ ಡೂ. ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆಗೆ ಒಂದು ಮಾದರಿಯಾಗಿ ನಿಂತ್ಕೊಳ್ಳುತ್ತೆ ಬ್ರೂಕ್ಲಿನ್ ಬ್ರಿಡ್ಜ್ ಅದು.

ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನೀವು ಕೇಳ್ತಿರುವುದು ಇದು ಧ್ವನಿ ಮುದ್ರಿತ ಪ್ರಸಾರ.

0: ಬಹಳ ಹೆಚ್ಚಿನ ಜ್ಞಾನ ಇರುವಂತವರು, ಬೇರೆ ಬೇರೆ ಇದರ ಬಗ್ಗೆ ಅಧ್ಯಯನವನ್ನು ಮಾಡಿದವರು. ಇಂಥ ಸರ್ಜನ್ ನಮ್ಮ ಜೊತೆ ಇವತ್ತಿನ ಈ ಹೊತ್ತು ಇದ್ದಾರೆ ಅನ್ನೋದು ನಮಗೆ ಬಹಳ ಸಂತೋಷವಾದಂಥ ವಿಷಯ. ಅವರನ್ನು ಬಹಳ ಪ್ರೀತಿಯಿಂದ ಇವತ್ತಿನ ಇದರಿಂದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ನಮಸ್ಕಾರ.
1: ನಮಸ್ಕಾರ.
0: ಹೇಗಿದ್ದೀರಿ ಡಾಕ್ಟರ್? ಆರಾಮ?
1: ಚೆನ್ನಾಗಿದ್ದೇನೆ.
0: ಚೆನ್ನಾಗಿದ್ದೀರಿ. ಮೊದಲು ನಾನು ನಿಮ್ಮ ಹತ್ರ ಕೇಳೋದು ಡಾಕ್ಟರ್, ಏನು ಅಂತೇಳಿ ಚರ್ಮದ ಬಗ್ಗೆ ಮಾತಾಡ್ತೇವೆ. ಈಗಂತೂ ಬಿಸಿಲು ಲೆಕ್ಕಕ್ಕಿಂತ ಹೆಚ್ಚಿದೆ ಮಂಗಳೂರಲ್ಲಿ. ಸೊ ಇದು ಹೇಗೆ ಅಂತ ನಮ್ಮ ಚರ್ಮಕ್ಕೆ ತುಂಬಾ ತೊಂದರೆ ಕೊಡುತ್ತಾ?
1: ಹೌದು ಹೌದು ಅಲ್ವಾ. ಆಫ್ ಕೋರ್ಸ್ ಹಾಟ್ ವೆದರ್ ಚರ್ಮಕ್ಕೆ ಅಲ್ವಾ ತೊಂದರೆ ಕೊಡುವಂತದ್ದೇ. ಆಫ್ ಕೋರ್ಸ್ ಇದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ. ಆಫ್ ಕೋರ್ಸ್ ಸ್ಕಿನ್ ಸ್ಪೆಷಲಿಸ್ಟ್ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರುತ್ತೆ. ಬಟ್ ಆಫ್ ಕೋರ್ಸ್ ಇನ್ ಜನರಲ್ ಏನಂದ್ರೆ ಡೈರೆಕ್ಟ್ ಸನ್ಲೈಟ್ ಇಂದ ಪ್ರೊಟೆಕ್ಷನ್ ತಗೊಳ್ಳೋದು ನಮ್ಮ ಸ್ಕಿನ್ ಗೆ ಒಳ್ಳೋದು. ಇನ್ ಟರ್ಮ್ಸ್ ಆಫ್ ಮೇಂಟೈನಿಂಗ್ ದ ಕಲರ್ ಅಂಡ್ ಟೆಕ್ಸ್ಚರ್ ಅಂಡ್ ಆಲ್ಸೋ ಇನ್ ಲಾಂಗ್ ಟರ್ಮ್ ಇನ್ ವ್ಯೂ ಆಫ್ ಡೆವಲಪಿಂಗ್ ಏನಾದರೂ ಲೀಜನ್ಸ್ ಕ್ಯಾನ್ಸರ್ಸ್ ಆಲ್ ದೋಸ್ ಥಿಂಗ್ಸ್ ಆರ್ ಕ್ವೈಟ್ ಕಾಮನ್ ಇನ್ ಸನ್ ಎಕ್ಸ್ಪೋಸ್ಡ್ ಸ್ಕಿನ್. ಇಟ್ ಇಸ್ ಯು ಹ್ಯಾವ್ ಟು ಟೇಕ್ ಕೇರ್.
0: ಎಸ್. ಶ್ರೋತೃಗಳೇ, ನಮ್ಮ ಡಾಕ್ಟರ್ ಹತ್ರ ಯಾಕೆ ಈ ಪ್ರಶ್ನೆ ನಾನು ಕೇಳಿದೆ ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಚರ್ಮದ ಬಗ್ಗೆ ಮಾತಾಡುವಾಗ ಅದನ್ನ ಏನು ಸೂರ್ಯನ ಬೆಳಕಿನಿಂದ ರಕ್ಷಣೆ ಮಾಡಿಕೊಡ್ಬೇಕು ಅಥವಾ ನಮ್ಗೇನಾದ್ರೂ ಸಮಸ್ಯೆ ಆಗುವಂಥದ್ದು ಅಥವಾ ಇತರ ಸಮಸ್ಯೆಗಳ ಬಗ್ಗೆ ಮಾತಾಡ್ತೇವೆ. ಆದರೆ ಚರ್ಮ ಅನ್ನೋದು ಕೇವಲ ಅಷ್ಟೇ ಅಲ್ಲ, ಆ ಮೂಲಕವಾಗಿ ನಾವು ಚರ್ಮವನ್ನು ದಾನ ಮಾಡಬಹುದು, ಇತರರಿಗೆ ನಮ್ಮ ಚರ್ಮ ಒಂದು ಜೀವನಕ್ಕೆ ಆಧಾರವಾಗುವಂಥ ರೀತಿಯಲ್ಲಿ ನಿಲ್ಲಬಹುದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಾವು ಮಾತಾಡಬೇಕಾಗಿದೆ. ಡಾಕ್ಟರ್, ಮೊದಲಿಗೆ ನಾವು ಒಂದಿಷ್ಟು ಚರ್ಮದ ರಚನೆಯ ಬಗ್ಗೆ ಮಾತಾಡೋದಾದರೆ, ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡೋದಾದರೆ ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ?
1: ಬೇಸಿಕಲಿ ಚರ್ಮ ಅಂತ ಹೇಳಿದ್ರೆ ನಮ್ಮ ದೇಹದ ಮೇಲಿರುವಂತಹ ಒಂದು ಹೊದಿಕೆ. ಬೇಸಿಕಲಿ ನಾವು ಯೂಶ್ವಲಿ ಅದಕ್ಕೆ ಅಷ್ಟು ಗಮನ ಕೊಡೋದಿಲ್ಲ. ಏನಾದರೂ ನಾವು ಯೋಚನೆ ಏನು ಮಾಡ್ತೇವೆ, ಹಾರ್ಟ್, ಕಿಡ್ನಿ, ಲಂಗ್ಸ್ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೇವೆ. ಸೊ ನಾವೇನು ಮಾಡ್ತೇವೆ, ಚರ್ಮನ ಯೂಶ್ವಲಿ ಅದನ್ನು ಇಗ್ನೋರ್ ಮಾಡ್ತೇವೆ. ಚರ್ಮ ನಮ್ಮ ದೇಹದ ಇಡೀ ಭಾಗ, ತಲೆಯಿಂದ ಕೆಳಗಿನ ಕಾಲಿನವರೆಗೆ ಇಡೀ ದೇಹವನ್ನು ಹೊದಿಕೆಯಾಗಿ ಪೂರ್ತಿಯಾಗಿ ಕವರ್ ಮಾಡಿದೆ. ಸೊ ಅದು ನಮಗೆ 24/7 ವೆದರ್ ಚೇಂಜ್ ಆಗಲಿ, ಈ ಉಷ್ಣಾಂಶ ಆಗಲಿ, ಕೋಲ್ಡ್ ಆಗಲಿ, ಅಥವಾ ಹೊರಗಡೆ ಇರುವಂತಹ ಬ್ಯಾಕ್ಟೀರಿಯಾ ಕ್ರಿಮಿಗಳಾಗಲಿ, ಕೊಳೆಗಳಾಗಲಿ, ಬೇರೆ ಎಲ್ಲ ರೀತಿಯ ಹೊರಗಡೆಯ ಇದರಿಂದ ವಸ್ತುಗಳಿಂದ ಅದು ಬ್ಯಾರಿಯರ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಅದನ್ನು ಹೊರಗಡೆ ಇರುವಂಥ ಆತಂಕಕಾರಿ ಪ್ರಾಬ್ಲಮ್ಸ್ಗಳಿಂದ, ಈ ಚೇಂಜ್ ಆಫ್ ಟೆಂಪರೇಚರ್ ಇರ್ಬೋದು ಅಥವಾ ಇನ್ಫೆಕ್ಷನ್ಸ್ ಇರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಬೇರೆ ಏನಾರು ಡರ್ಟ್ ಇರ್ಬೋದು, ಎಲ್ಲದರಿಂದ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ನಮಗದು. ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದ ಸ್ಕಿನ್. ಅನದರ್ ಏನಂತ ಹೇಳಿದ್ರೆ, ಇಟ್ ರೆಗ್ಯುಲೇಟ್ ಮೈ ಅವರ್ ಬಾಡಿ ಟೆಂಪರೇಚರ್. ನೀವು ನೋಡಿರ್ಬೋದು, ಈಗ ನಮಗೆ ಜಾಸ್ತಿ ಶೆಕೆ ಆದಾಗ ನಮಗೆ ಸ್ವೆಟಿಂಗ್ ಆಗುತ್ತೆ, ನಮಗೆ ಬೇಜಾರಾಗುತ್ತೋ, ಸ್ವೆಟಿಂಗ್ ಆಗ್ತಾ ಇದೆ ಅಂತ. ಬೇಸಿಕಲಿ ಇಟ್ ಈಸ್ ಅ ಪ್ರೊಟೆಕ್ಟಿವ್ ಫಂಕ್ಷನ್ ಆಫ್ ದ ಸ್ಕಿನ್. ನಮ್ಮ ಒಳಗಡೆ ಬಾಡಿ ಟೆಂಪರೇಚರ್ನ ವೇರಿಯೇಷನನ್ನು ಅದು ಆಲ್ಟರ್ ಮಾಡುವ, ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟು ಆ ಬೆವರನ್ನ ಇದು ಮಾಡಿ ಅದು ನಮ್ಮ ದೇಹದ ಒಳಗಡೆ ಇರುವಂಥ ಟೆಂಪರೇಚರ್ನ ಅದು ಮೇಂಟೈನ್ ಮಾಡುತ್ತೆ. ನಮಗೆ ಚಳಿ ಆದಾಗ ನಮಗೆ ನಮ್ಮ ರೋಮಗಳೆಲ್ಲ ನಿಂತ್ಕೊಳ್ಬೋದು ಅಥವಾ ನಮಗೆ ಒಂಥರ ಚಳಿ ಚಳಿ ಆಗ್ಬೋದು. ದಟ್ ಈಸ್ ಆಲ್ಸೋ ಅ ಪ್ರೊಟೆಕ್ಟಿವ್ ಥಿಂಗ್. ಇಟ್ ವಿಲ್ ಟ್ರೈ ಟು ಕನ್ಸರ್ವ್ ದ ಟೆಂಪರೇಚರ್ ಇನ್ಸೈಡ್ ಅವರ್ ಬಾಡಿ ಬೈ ಆಲ್ ದೀಸ್ ಮೆಕ್ಯಾನಿಸಮ್ಸ್. ಹೊರಗಡೆ ಇರುವ ಇನ್ಫೆಕ್ಷನ್ ಇರ್ಬೋದು, ಅದಿರ್ಬೋದು, ಅದನ್ನೆಲ್ಲ ಕೂಡ ಅದು 24 ಗಂಟೆ ನಮಗೆ ಆ ಹೊದಿಕೆಯಿಂದ ಅದೆಲ್ಲ ನಮಗೆ ದೇಹದ ಒಳಗೆ ಎಂಟರ್ ಆಗದ ಹಾಗೆ ನಮಗೆ ಸಂರಕ್ಷಣೆಯನ್ನು ನೀಡುತ್ತೆ. ಅದು ಚರ್ಮದ ಮುಖ್ಯದ ಅದರ ಕೆಲಸ.
0: ಇನ್ನು ಡಾಕ್ಟರ್, ನೇರವಾಗಿ ಇವತ್ತಿನ ಇದರಿಂದ ವಿಷಯಕ್ಕೆ ನಾವು ಬರೋಣ. ನಾವು ಸ್ಕಿನ್ ಬ್ಯಾಂಕ್ನ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ಈ ಸ್ಕಿನ್ ಬ್ಯಾಂಕ್ ಹೇಳಿದ್ರೆ
1: ಅವರಿಗೆ, ಸೊ ನೀವು ಕಡೆ ಒಂದು ಯಾರಾದರೂ ಡೋನರ್ಸ್ ಬೇಕಾಗ್ತಾರೆ, ಬ್ಲಡ್ ಕೊಡಬೇಕಾಗಿದೆ ಅಂತೆಲ್ಲ ಹೇಳ್ತಾರೆ. ಸೊ ದಟ್ ಈಸ್ ಎಲ್ಲರೂ ಸರ್ವೇ ಸಾಮಾನ್ಯ, ಬ್ಲಡ್ ಬ್ಯಾಂಕ್ ಬಗ್ಗೆ ಎಲ್ಲರೂ ಕೇಳಿರ್ತಾರೆ, ಪ್ರತಿಯೊಂದು ಹಾಸ್ಪಿಟಲ್ಗಳಲ್ಲೂ ಇರುತ್ತೆ. ಸೊ ಅದೇ ರೀತಿ ಚರ್ಮದ ಬ್ಯಾಂಕ್, ಸ್ಕಿನ್ ಬ್ಯಾಂಕ್ ಅನ್ನೋದು ಈ ನಮ್ಮ ಡಾಕ್ಟರ್ಗಳ ಫ್ರೆಟರ್ನಿಟಿಯಲ್ಲಿ ಸ್ವಲ್ಪ ಅದು ಅಷ್ಟೊಂದು ಕಾಮನ್ ಆಗಿ ಗೊತ್ತಿರುವಂತಹ ವಿಷಯ ಅಲ್ಲ. ಸೊ ಈ ಸ್ಕಿನ್ ಬ್ಯಾಂಕ್ ಅಂದರೆ ಬೇಸಿಕಲಿ ಇಟ್ ಈಸ್ ಎ ಬ್ಯಾಂಕ್ which stores and collects the blood, the skin from our body. Basically it is after death.
0: Okay, after death. Okay, ಇದನ್ನ ಪ್ರಮುಖವಾಗಿ ಮೊದಲಿಗೆ ನಾವು ಹೇಳಬೇಕಾಗಿದೆ.
1: ಹೌದು,
0: ಇಲ್ಲಿ ನಾವು ಮಾಡಬೇಕಾಗಿರೋದು ಈ ಬ್ಯಾಂಕ್ಗೆ ನಾವು ದಾನವನ್ನು ಮಾಡಬೇಕಾಗಿದೆ ಅಲ್ವಾ?
1: ಹೌದು,
0: ಚರ್ಮ ದಾನ.
1: ಹೌದು.
0: ಸೊ ಇದು ಹೇಗೆ, ಏನು ಪ್ರಕ್ರಿಯೆ?
1: ಸಿ ಬೇಸಿಕಲಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ಆಫ್ಟರ್ ವಿ ಡೈ, ನಮ್ಮದು ಮುಗಿದ ಮೇಲೆ, ಆಯುಷ್ ಮುಗಿದ ಮೇಲೆ ನಾವು ನಮ್ಮ, ಈಗ ನೀವು ಕೇಳಿರ್ಬೋದು ಹೆಚ್ಚಿನ ಅಂಶ, ಈ ಐ ಬ್ಯಾಂಕ್ ಅನ್ನೋದು ವೆರಿ ಕಾಮನ್. ಮೆನಿ ಆಫ್ ದ ಹಾಸ್ಪಿಟಲ್ ವಿಲ್ ಹ್ಯಾವ್ ಐ ಬ್ಯಾಂಕ್. ಸೊ ಏನಂತ ಹೇಳ್ತಾರೆ, ನಮ್ಮ ದೃಷ್ಟಿ, ನಮ್ಮ ಜೀವನ ಮುಗಿದ ಮೇಲೆ ನಮ್ಮ ದೃಷ್ಟಿ ನಮ್ಮಲ್ಲಿಯೇ ಉಳಿಬಾರದು, ನಮ್ಮಲ್ಲಿಯೇ ಮಣ್ಣಾಗಬಾರದು. ಅದನ್ನು ಆ ದೃಷ್ಟಿ ಆ ಕಾರ್ನಿಯ ಒಳಗಡೆ ಇರುವಂಥ ಏನ್ನ ಬೇರೆಯವರಿಗೆ ಕೂಡ ಕೊಡಬಹುದು, ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತು ಕಣ್ಣಿನ ಪ್ರಾಬ್ಲಮ್ ಇರುವವರಿಗೆ ಆ ದೃಷ್ಟಿಯ ಅದು ಬರ್ಬೋದು, ಬೇರೆಯವರಿಗೆ ಕೊಡ್ಬೋದು ಅಂತ ನೀವೆಲ್ಲರೂ ಕೇಳಿದ್ದೀರ. ಅದೇ ರೀತಿಯ ಸಿಮಿಲರ್ ಗೈಡ್ಲೈನ್ಸಲ್ಲಿ ಈ ಸ್ಕಿನ್ ಸಹ ನಾವು ಸತ್ತ ಮೇಲೆ ನಮ್ಮ ಚರ್ಮವನ್ನು ಬೇರೆಯವರಿಗೆ ದಾನವಾಗಿ ಕೊಟ್ಟು ಅವರಿನ ಕೆಲವೊಂದು ತೊಂದರೆಗಳಿರೋರಿಗೆ, ಫಾರ್ ಎಕ್ಸಾಂಪಲ್ ಮೇನ್ಲಿ ನಾವು ಇದನ್ನು ಯೂಸ್ ಮಾಡುವಂಥದ್ದು ಸುಟ್ಟ ಗಾಯದಿಂದ

ಅವರ ದೇಹದಲ್ಲಿ ಬೆಂಕಿಯಿಂದ ಆಗಿ ಅವರ ಸುಟ್ಟ ಚರ್ಮವನ್ನು ಸುಟ್ಟುಕೊಂಡು ಅಡ್ಮಿಟ್ ಆಗುವ ಅವರ ರೋಗಿಗಳಿಗೆ ಇದನ್ನು ಉಪಯೋಗ ಮಾಡ್ತೇವೆ. ಹೆಚ್ಚಿನ ಅಂಶವಾಗಿ ಮುಖ್ಯವಾಗಿ ಉಪಯೋಗ ಇರೋದು ಈ ಸ್ಕಿನ್ ಅನ್ನೋದು. ಈ ಸುಟ್ಟ ಗಾಯದಲ್ಲಿ ಅಫೆಕ್ಟ್ ಆಗಿ ಇಡೀ ದೇಹದ ಗಾಯ ಚರ್ಮವನ್ನು ಸುಟ್ಟುಕೊಂಡು ಬಂದು ಅಡ್ಮಿಟ್ ಆಗಿರೋರಿಗೆ ಅವರ ಗಾಯನೆಲ್ಲ ಕ್ಲೀನ್ ಮಾಡಿದ ಮೇಲೆ ದೇಹದ

ಸ್ಕಿನ್ ಬ್ಯಾಂಕ್ ದಕ್ಷಿಣ ಕನ್ನಡಕ್ಕೇನೆ, ಮೊದಲನೆಯ ಸ್ಕಿನ್ ಬ್ಯಾಂಕ್ ಇದರಲ್ಲಿ ಮಣಿಪಾಲದಲ್ಲಿದೆ, ಎರಡನೆಯ ಸ್ಕಿನ್ ಬ್ಯಾಂಕ್ ಇರುವಂತಹದ್ದು ನಮ್ಮ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಕಂಕನಾಡಿಯಲ್ಲಿ. ಇದು ನಮ್ಮ ರೋಟರಿ ಜೊತೆ

0: ಮೃತವಾದ ಮೇಲೆ ಅವರ ಬಂಧುಗರಿಗೆ, ಅವರ ಸಂಬಂಧಿಕರಿಗೆ, ಮನೆಯವರಿಗೆ ಅದು ಆ ಪೇಷಂಟ್ ಅವರ ಅದು ಅವರಿಗೆ ಮೃತವಾದವರ ಮನೆಯವರಿಗೆ ಅದು ಡಿಸ್ಫಿಗರ್ ಆಗಬಾರ್ದು, ಬಾಡಿ ವಿಕಾರ ಆಗಬಾರ್ದು. ಸೊ ಆ ರೀತಿ ಆಗದ ಹಾಗೆ ಅವರ ಚರ್ಮ ಉಪಯೋಗ ಆಗಬೇಕು ಬೇರೆ ಪೇಷಂಟ್ಸ್ಗಳಿಗೆ, ಅವರಿಂದ ಅಲ್ಲಿ ಮಣ್ಣಾಗದೆ ಅವರ ಚರ್ಮ ಉಪಯೋಗ ಆಗಬೇಕು. ಬಟ್ ಅವರ ಮನೆಯವರಿಗೆ ಅದು ಆ ಅವರನ್ನ ಬರ ಮನುಷ್ಯರ ಅವರ ದೇಹ ಕಾಣುವಂತಹ ಕೈಯಾಗ್ಲಿ ಕತ್ತು ಮುಖ ಯಾವ ಭಾಗದಿಂದ ನಾವು ಚರ್ಮವನ್ನು ತೆಗೆಯೋದಿಲ್ಲ.
1: ಈ ಒಂದು ಸ್ಕಿನ್ ಬ್ಯಾಂಕ್ ಅಂತ ನಾವು ಏನ್ ಹೇಳ್ತಿದ್ದೇವೆ ಅಥವಾ ಚರ್ಮ ದಾನವನ್ನು ಮಾಡುವಂತ ಪ್ರಕ್ರಿಯೆ ಏನಿದೆ, ನೀವು ಆಗ್ತಾನೆ ಮಾತಾಡುವಾಗ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಅವನ ಜೀವಿತಾವಧಿಯಲ್ಲಿ ಬರೆದುಕೊಡ್ತಾನೆ ನನ್ನ ಕಡೆಯಿಂದ ಚರ್ಮ ತೆಗೆದುಕೊಳ್ಬಹುದು ಅಂತ, ಬಟ್ ಈಗ ಮನೆಯವರು ಬೇಡ ಅಂತ ಹೇಳಿದ್ರೆ ಆಗ ಏನು ಸರ್?
0: ಆಕ್ಚುಲಿ ಆಸ್ ಪರ್ ಲಾ ಅವರು ಸ್ವೇಚ್ಛೆಯಿಂದ ಪ್ಲೆಜ್ ಫಾರ್ಮ್ ಅನ್ನು ಸೈನ್ ಮಾಡಿದ್ರು ಸಹ ಅವರ ನೆಕ್ಸ್ಟ್ ಇರುವಂತಹ ಮಗ ಇರ್ಬೋದು, ಮಗಳಿರ್ಬೋದು, ಯಾರು ವೈಫ್ ಇರ್ಬೋದು, ಯಾರು ನೆಕ್ಸ್ಟ್ ಪರ್ಸನ್ ಯಾರಿದ್ದಾರೆ ಅವರು ನಿರಾಕರಿಸಿದ್ರೆ ಅವರ ಚರ್ಮವನ್ನು ತಗೊಳ್ಳುವ ಹಕ್ಕು ನಮಗೆ ಇಲ್ಲ. ಸೊ ಅವರು ನಿರಾಕರಿಸಿದ್ರೆ ಅವರ ಮೃತವಾದವರ ಇಚ್ಛೆಯ ಮೇರೆಗೆ ಅವರು ಅದನ್ನು ನಿರಾಕರಿಸಿದ್ರೆ ನಮಗೆ ಅವರ ಚರ್ಮ ತಗೊಳ್ಳುವಂತಹ ಹಕ್ಕು ಇಲ್ಲ.
1: ಹಾಗಾದ್ರೆ ಪ್ಲೆಜ್ ಮಾಡಿದ ಮೊದಲೇ ಮನೆಯವರ ಹತ್ರ ಹೇಳಿರಬೇಕು.
0: ಹೌದು ಹೌದು,
1: ಹೇಳದೆ ಸೀಕ್ರೆಟ್ ಆಗಿ ಇಡುವಾಗ ಇಲ್ಲ
0: ಅಲ್ವಾ.
1: ಸೊ ಹೀಗೆ ಹೀಗೆ ನೀವು ಬಿಡಬೇಕು ಅಂತ ಹೇಳಿದ್ರೆ ಮಾತ್ರ ಅದು ಅಲ್ವಾ ಉಪಯೋಗಕಾರಿ. ಈಗ ಒಬ್ಬನ ದೇಹದಿಂದ ಈ ಚರ್ಮವನ್ನು ತೆಗೆದ ನಂತರ ಈಗ ನಾವು ಕಣ್ಣಿನ ಬಗ್ಗೆ ಮಾತಾಡುವಾಗ ಹೇಳ್ತೇವೆ ಅದು ಮೂರ್ನಾಲ್ಕು ಮಂದಿಗೆ ಉಪಯೋಗಕ್ಕೆ ಬರ್ತದೆ ಅಂತ, ಅದನ್ನು ಉಪಯೋಗಿಸಬಹುದು. ಚರ್ಮ ಹೇಗೆ ಅದು ಎಷ್ಟು ಮಂದಿಗೆ?
0: ಬೇಸಿಕಲಿ ಅದು ನಾವು ಮಾಡ್ತಿರುವ ನಾವು ಅದನ್ನ 20-30-30-40% ಆಗಿದ್ರೆ ನಾವು ಒಬ್ಬ ಪೇಷಂಟ್ದು ಇಬ್ಬರು ಅಥವಾ ಮೂರು ಜನಕ್ಕೆ ಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಮಾಡ್ತಿರುವ ಪೇಷಂಟ್ 60% ಬರ್ನ್ಸ್ ಆದರೆ

0: ಸಿಗ್ತದೆ ಇದ್ರೆ ತಗೊಳ್ಳಿಕ್ಕೆ ಆಗುದಿಲ್ಲ ಆಸ್ ಪರ್ ಲಾ ಅಂತ ಹೇಳಿ.
1: ಹೌದು ಸರ್.
0: ಆದ್ರೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಮರಣ ಹೊಂದಿದ ವ್ಯಕ್ತಿಗೆ ಪ್ರಜ್ಞೆ ಮಾಡದಿದ್ರು ಕೂಡ ಅವರ ಹತ್ತಿರದ ಸಂಬಂಧಿಕರು ಇಚ್ಛಿಸಿದ್ದಲ್ಲಿ
1: ಹಾ ಹಾ
0: ಚರ್ಮದಾನ ಮಾಡಬೇಕು ಅಂತ ಹೇಳಿ ಇಚ್ಛಿಸಿದ್ರು.
1: ಅವರು ಸ್ವಇಚ್ಛೆಯಿಂದ ಏನೂ ಪ್ಲೆಡ್ಜ್ ಮಾಡದೇ ಇರಬಹುದು, ಬಟ್ ಈಗ ಅಲ್ಲಿ ಅವರು ಏನಾದರೂ ಮನೆಯಲ್ಲಿ ಮೃತವಾಗಿರ್ಬೋದು ಅಥವಾ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿ ಏನಾದರೂ ಕಾರಣದಲ್ಲಿ ಏನಾದರೂ ರೋಗಕ್ಕೆ ತುತ್ತಾಗಿ ಇದಾಗಿರಬಹುದು. ಸೊ ಅವರ ಮಕ್ಕಳು ಮನೆಯವರು ಯಾರಾದರೂ ಇಚ್ಛೆಯಿಂದ ಅವರ ದೇಹದ ಚರ್ಮನ ಬೇರೆಯವರಿಗೆ ಉಪಯೋಗ ಆಗಿ ಬೇರೆಯವರ ಹೆಲ್ಪ್ ಆಗಲಿ ಅನ್ನೋ ಮನೋಭಾವನೆ ಇರುವವರು ಅದನ್ನು ಸ್ವೇಚ್ಛೆಯಿಂದ ಅವಾಗ ಒಪ್ಪಿದರೆ ಅದನ್ನು 100% ಅದನ್ನು ಅವರ ಚರ್ಮವನ್ನು ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯ ಉಂಟು ಸರ್.
0: ಸರಿ ಸರ್, ಧನ್ಯವಾದ.
2: ಎಸ್ ಸರ್, ಥ್ಯಾಂಕ್ ಯು.
1: ಓಕೆ
2: ಸರ್, ಥ್ಯಾಂಕ್ ಯು ಜಯಪ್ರಕಾಶ್ ಅವರೇ. ಇನ್ನೂ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದು ಎಷ್ಟು ಗಂಟೆಯ ಒಳಗೆ ಎಲ್ಲ ಪ್ರೊಸೀಜರ್ಸ್ಗೆ ಆಗಬೇಕು ಅಂತ?
1: ಹಾಂ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಇದು ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮರಣ ಹೊಂದಿದ ಮೇಲೆ ವಿತಿನ್ 6 hours, ಸೊ ದಿಸ್ ಇಸ್ ದ ಕ್ರೂಷಿಯಲ್ ಟೈಮ್, ನಮಗೆ ವಿತಿನ್ 6 hours ಒಳಗಡೆ ನಾವು ಚರ್ಮವನ್ನು ತೆಗಿಬೇಕು. ಸೊ 6 hours ಆದ ಮೇಲೆ ನಮ್ಮ ಬಾಡಿ ವಿಲ್ ಗೋ ಇನ್ ಟು ಡಿಫರೆಂಟ್ ಸ್ಟೇಟ್ ಆಕ್ಚುಲಿ. ಸೊ ಅದು ಗಟ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ವಿತಿನ್
2: ಹಾಸ್ಪಿಟಲ್ಗೆ ಕರ್ಕೊಂಡು ಬರಬೇಕು.
1: ಹಾಗೆ ಹಾಗೆ ಮಾಡಬೇಕು ಅಂತ ಏನಿಲ್ಲ ಸರ್. ಆಕ್ಚುಲಿ ಏನಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಈಗ ಮ್ಯಾಂಗ್ಳೂರ್ನ ಇರೋರು ಇರ್ಬೋದು, ಹಾಸ್ಪಿಟಲ್ ಹತ್ತಿರದಲ್ಲಿರೋರು ಇರ್ಬೋದು, ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರೆ ನಮಗೆ ಮಾಡಲಿಕ್ಕೆ ತುಂಬ ಸುಲಭ. ಬಿಕಾಸ್ ನಮ್ಮ ಹಾಸ್ಪಿಟಲ್ ಇದೆ, ಆಪರೇಷನ್ ಥಿಯೇಟರ್ ಇರುತ್ತೆ, ಫೆಸಿಲಿಟೀಸ್ ಇರುತ್ತೆ, ನರ್ಸಸ್ ಇರ್ತಾರೆ, ನಮ್ಮ ಟೂಲ್ಸ್ ಇರುತ್ತೆ, ನಮಗೆ 15 ನಿಮಿಷದಲ್ಲಿ ಬೇಗ ನಾವು ರೆಡಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಕೆಲವೊಬ್ಬರು ಈಗ ಪುತ್ತೂರಿನಿಂದ 25 kilometers ಹಳ್ಳಿಯಲ್ಲಿ ಇರ್ಬೋದು. ಸೊ ಆ ಜಾಗದಿಂದ ಅವರಿಗೆ ಅಲ್ಲಿ ವೆಹಿಕಲ್ಸ್ ಓಡಾಡೋ ಜಾಗದೇ ಇರಬಹುದು, ಅಲ್ಲಿಂದ ತಕ್ಷಣ ಅವರಿಗೆ ಇಲ್ಲಿಂದ ಹಾಸ್ಪಿಟ್ಲಿಗೆ ಫಾದಂಬುಲೆನ್ಸ್ ಕರ್ಕೊಂಡು ಬರಲಿಕ್ಕೆ ಅವರಿಗೆ ಟೈಮ್ ಆಗ್ಬೋದು ಮತ್ತು ಕಷ್ಟನೂ ಕೂಡ ಆಗ್ಬೋದು. ಆ ರೀತಿಯ ಸಿಚುವೇಷನಲ್ಲಿ ಅವರು ಮುಂಚೆ ನಮಗೆ ಮರಣ ಸಂಭವಿಸಿದ ತಕ್ಷಣ ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ, ಒಂದು ಹೆಲ್ಪ್ಲೈನ್ ಉಂಟು, ಅದಕ್ಕೆ ಇಮಿಡಿಯೇಟ್ ಆಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ, ನಮ್ಮ ಕಡೆಯಿಂದ ಆಂಬ್ಯುಲೆನ್ಸ್ನ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಲ್ಲಿ ತಲುಪಿ ಅವರ ಮನೆಯಲ್ಲೂ ಸಹ ಮಾಡಲಿಕ್ಕೆ ಸಾಧ್ಯ ಉಂಟು. ಸಾಧ್ಯ ಉಂಟು.
2: ಓಕೆ ಓಕೆ. ಸದ್ಯಕ್ಕೆ ಸರ್, ಈ ಒಂದು ಇಂತಹ ಚರ್ಮಗಳಿಗೆ ಬೇಡಿಕೆ ಅಂದರೆ ಹೇಗಿದೆ ಅಂತ? ನಾನು ಹೇಳ್ತಿರೋದು

0: ರೋಟ್ರಿ ಫಾದರ್ ಮುಲ್ಲರ್ ಸ್ಕಿನ್ ಬ್ಯಾಂಕ್, ಆ ಪ್ರೊಸೆಸಿಂಗೇ ನಮ್ಮ ಈ ಸ್ಕಿನ್ ಬ್ಯಾಂಕ್ ಅಲ್ಲಿ ಆಗ್ತಾ ಇರುತ್ತೆ, ಅದೇ ಮುಖ್ಯವಾದದ್ದು.
1: ಓಕೆ, ಈ ಚರ್ಮವನ್ನು ಎಷ್ಟು ಸಮಯಗಳ ಕಾಲ ಕೂಡ ನಾವು ಪ್ರಿಸರ್ವ್ ಮಾಡಿ ಇಡಬಹುದು?
0: ಹೌದು, ಒಂದು ಸಲ ಪ್ರೊಸೆಸಿಂಗ್ ಅನ್ನೋದು ಮಾಡೋದಕ್ಕೆ, ಇವತ್ತು ನಾವು ಯಾರ್ದಾದ್ರೂ ಮೃತವಾದವರ ಚರ್ಮವನ್ನು ತಕೊಂಡು ಬಂದ್ರೆ ಅದನ್ನ ಪ್ರೊಸೆಸಿಂಗ್ ಮಾಡಲಿಕ್ಕೆ ನಮ್ಮದೊಂದು ಟೀಮ್ ಉಂಟು. ಆ ಟೀಮ್ ದೇ ಯೂಶಲಿ ಟೇಕ್ ಅರೌಂಡ್ 56 ಡೇಸ್. ನಾವು ಇವತ್ತಿನ ಯಾರಾದ್ರೂ ಚರ್ಮ ತಕೊಂಡು ಬಂದ್ರು ಸಹ

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್, ಹಾಗೆ ನಮ್ಮ ಜೊತೆ ಡಾಕ್ಟರ್ ಅರವಿಂದ್ ರಾವ್ ಅವರಿದ್ದಾರೆ. ಇವತ್ತು ಚರ್ಮದಾನ ಸ್ಕಿನ್ ಬ್ಯಾಂಕ್ನ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949, ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅನ್ನೋದನ್ನು ಹೇಳ್ತಾ, ಇನ್ನು ಡಾಕ್ಟ್ರೆ ಬೇರೆ ಬೇರೆ ಸಂಗತಿಗಳ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನು ಇದಕ್ಕೆ ಬರುವಂಥ ತಗುಲುವಂಥ ಖರ್ಚು ಅಂತ ಜನ ಮನಸ್ಸಲ್ಲಿ ಅದು ಬಂದು ಬಿಡ್ತದೆ. ಏನಾದ್ರು ಖರ್ಚಿದೆಯಾ, ನಾವು ಕೊಡ್ಬೇಕಾ, ಅಥವಾ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
1: ಹೇಳ್ತಾರೆ ರೋಗಿಗಳು
0: ಚರ್ಮವನ್ನು ತಗೊಳ್ಳುವಂತಹವರು
1: ಯೂಶಲಿ ಸುಟ್ಟಗಾಯಕ್ಕೆ ಆ ಸುಟ್ಟಗಾಯ ಆದಂತಹ ಪೇಷಂಟ್ಸ್

0: ಯೂಸ್ ಆಗುತ್ತಾ ಅಂತ ಅವರ ಪ್ರಶ್ನೆ.
1: ಆಕ್ಚುಲಿ ನಾವು ನಮ್ಮ ಕಾಂಟ್ರಾ ಇಂಡಿಕೇಶನ್ಸ್ ಪ್ರಕಾರ ಅಂದರೆ ಯಾವುದರಲ್ಲಿ ಮಾಡಬಾರದು ಅನ್ನೋ ಅದರಲ್ಲಿ ಭಾಗದಲ್ಲಿ ಇದು ಬರೋದಿಲ್ಲ. ಸೊ ನಾವು ಮೊದಲೇ ಹೇಳದಂಗೆ, ನಿಮಗೆ ಯಾರಾದರೂ ಸಿವಿಯರ್ ಇನ್ಫೆಕ್ಷನ್ ಇದ್ದರೆ ಅಥವಾ ಕ್ಯಾನ್ಸರ್ಸ್ ಇದ್ದರೆ ಅಥವಾ ಈ ಸೋಂಕುಗಳಿದ್ದರೆ, ಹೆಚ್ ಐ ವಿ, ಹೆಚ್ ಬಿ ಎಸ್ ಎ ಜಿ, ಆ ರೀತಿಯ ಸೋಂಕುಗಳಿದ್ದರೆ ನಾವು ಸ್ಕಿನ್ ತಗೊಳ್ಳಿಕ್ಕೆ ಆಗಲ್ಲ. ಬಟ್ ಈ ಆತ್ಮಹತ್ಯೆ ಮಾಡ್ಕೊಂಡಿರೋದು ಯಾವ ಯಾವ ರೀತಿಯಲ್ಲಿ ಅದರ ಮೇಲೆ ಹೋಗುತ್ತೆ. ಸೊ ಹೆಚ್ಚಿನ ಅಂಶ ಈ ಪಾಯ್ಸನ್ ತಗೊಂಡಾಗ ಬ್ಲಡ್ನಲ್ಲಿ ಏನಾದರೂ ಇನ್ಫೆಕ್ಷನ್ ತರ ತೋರಿಸಿ ಆ ರೀತಿ ಆದರೆ ಸಾಧ್ಯವಾಗದೆ ಹೋಗ್ಬೋದು. ಅದರ್ವೈಸ್ ಐ ಥಿಂಕ್ ಇಟ್ ಈಸ್ ಪಾಸಿಬಲ್ ಟು ಹಾರ್ವೆಸ್ಟ್ ಸ್ಕಿನ್ ಫ್ರಮ್ ದಟ್ ಪರ್ಸನ್ ಆಲ್ಸೋ.
0: ಓಕೆ. ಸೊ ಒಟ್ಟಿನಲ್ಲಿ ಡಾಕ್ಟರ್, ಈ ಚರ್ಮದ ದಾನಿಗಳ ಅಗತ್ಯ ತುಂಬಾ ಇದೆ ಅಂತ ಸದ್ಯಕ್ಕೆ?
1: ತುಂಬಾ ಇದೆ, ತುಂಬಾ ಬೇಡಿಕೆ ಇದೆ. ಸೊ ಸುಮಾರು ಜನ ಪ್ರತಿದಿನ ನಮಗೆ ಗೊತ್ತಿರುವ ಹಾಗೆ ಮಂಗಳೂರಿನಲ್ಲಿ ಇರ್ಬೋದು, ಹತ್ತಿರದ ಸುತ್ತ ಹತ್ತಿರ ಮನೆಯಲ್ಲಿ ಇರ್ಬೋದು, ಹಾಸ್ಪಿಟಲ್ಗಳಲ್ಲಿರ್ಬೋದು, ಸುಮಾರು ಜನ ಮೃತ ಆಗ್ತಿರ್ತಾರೆ. ಬಟ್ ಯಾರಿಗೂ ಸಹ ಇದು ಮಾಹಿತಿ ಇರೋದಿಲ್ಲ, ಯಾರು ಸಹ ಡೊನೇಟ್ ಮಾಡೋದಿಲ್ಲ. ಬಟ್ ಕೆಲವೊಬ್ಬರಿಗೆ, ಆಲ್ರೆಡಿ ಒಬ್ರು ಕಾಲರ್ ಹೇಳ್ದಂಗೆ, ಐ ಡೊನೇಷನ್ ಬಗ್ಗೆ ತುಂಬ ಅವೇರ್ನೆಸ್ ಇದೆ. ಸೊ ಅವರು ಮೋಸ್ಟ್ ಆಫ್ ಟೈಮ್ಸ್ ಐ ಡೊನೇಟ್ ಮಾಡ್ತಾರೆ. ಬಟ್ ಸ್ಕಿನ್ ಡೊನೇಷನ್ ಬಗ್ಗೆ ಅವೇರ್ನೆಸ್ ತುಂಬ ಕಡಿಮೆ, ಮಾಡೋದು ಸಹ ಕಡಿಮೆ. ಬಟ್ ಬೇಡಿಕೆ ತುಂಬಾ ಇದೆ.
0: ಇನ್ನೊಂದು ಪ್ರಶ್ನೆಯನ್ನ ಒಬ್ರು ಕಳಿಸಿದ್ದಾರೆ. ಚರ್ಮವು ಕಾರ್ಯ ಸಾಧ್ಯವಾಗಲು 6 ಗಂಟೆಗಳ ಒಳಗೆ ಹಿಂಪಡೆಯಬೇಕಾದರೆ, ವಿಶೇಷವಾಗಿ ಕಾನೂನಿನ ಬೇರೆ ಬೇರೆ ಸಂಗತಿಗಳು, ಪೊಲೀಸ್ ವಿಚಾರಣೆಗಳನ್ನು ಒಳಗೊಂಡಿರುವ ಪ್ರಕರಣಗಳಲ್ಲಿ ಪ್ರಕ್ರಿಯೆಯು ಹೇಗೆ, ಅದು ಅದರ ಬಗ್ಗೆ ಏನು ಅಂತ, ಏನಾದರೂ ಕೇಸ್ ಪ್ರೊಸೀಜರ್ ಅಂತದಲ್ಲಿದ್ದರೆ ಸಮಸ್ಯೆಗಳು ಆಗ್ತದೆ ಅಂತ.
1: ಆಕ್ಚುಲಿ ಆ ಪೇಷಂಟಿಗೆ, ಆ ಡೆತ್ ಮೃತ ಆದ ಪೇಷಂಟಿಗೆ ಏನಾದರೂ ಅದು

0: ಲೈವ್ ಡೋನರ್ಸ್ ಎಲ್ಲಿ ಸಿಗ್ತಾರೆ, ಅದ್ರ ಬಗ್ಗೆ, ಅವರಿಂದ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರ ಬಗ್ಗೆ ಈ ಗೌರ್ಮೆಂಟ್ ಇಂದ ಒಂದು ಪ್ರೋಗ್ರಾಮ್ ಇದೆ. ಸೊ ನಾಟ್ ಸ್ಪೆಸಿಫಿಕಲಿ ಅಬೌಟ್ ದ ಸ್ಕಿನ್ ಬ್ಯಾಂಕ್ ಆರ್ ಸ್ಕಿನ್ ಹಾರ್ವೆಸ್ಟ್, ಬಟ್ ಇನ್ ಜನರಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಗೌರ್ಮೆಂಟ್ ಇಂದ ಕಾರ್ಯಕ್ರಮಗಳಿದೆ ಮಾಡ್ತಾ
1: ಇದ್ದಾರೆ. ಎಸ್ ಡಾಕ್ಟರ್, ಅನೇಕ ವಿಷಯಗಳನ್ನು ನಾವು ಮಾತಾಡಿದ್ವಿ. ಸ್ಕಿನ್ ಬ್ಯಾಂಕ್ನ ಬಗ್ಗೆ ಮಾತಾಡಿದ್ವಿ, ಚರ್ಮ ದಾನದ ಬಗ್ಗೆ ಮಾತಾಡಿದ್ವಿ. ಕೇಳುಗರು ಹೆಚ್ಚಿನ ತಮ್ಮ ಕುತೂಹಲಗಳನ್ನು ನಿಮ್ಮಲ್ಲಿ ಕೇಳಿದ್ದಾರೆ, ನೀವು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀರಿ. ಕೊನೆಯ ಒಂದು 10 ನಿಮಿಷ ಬಾಕಿ ಉಳಿದಿದೆ. ನೀವೊಬ್ಬ ಖ್ಯಾತ ಏನು ಪ್ಲಾಸ್ಟಿಕ್ ಸರ್ಜನ್ ಮಾಡುವಂಥ ಒಬ್ಬ ತಜ್ಞ ವೈದ್ಯರು. ದಿನದಿಂದ ದಿನಕ್ಕೆ ಈ ಏನು ಮೆಡಿಕಲ್ ಫೀಲ್ಡ್ ಅನ್ನುವಂಥದ್ದು, ತಂತ್ರಜ್ಞಾನಗಳು,
0: ರೀತಿಯ ಆಪರೇಷನ್ಗಳು ಮಾಡ್ತಾರೆ ಅಂತ ಯೂಶಲಿ ಜನರಿಗೆ ಅರಿವು ಇರಲಿಲ್ಲ. ಸೊ ಈಗ ಜನರಿಗೆ ಸುಮಾರು ಅರಿವಿದೆ. ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಈಗ ಸುಟ್ಟ ಗಾಯಗಳನ್ನ ಟ್ರೀಟ್ ಮಾಡೋದಿರಬಹುದು, ಅಥವಾ ಅವರಿಗೆ ಸುರುಪಿಯ ಸರ್ಜರಿ ಏನಂತ ಹೇಳ್ತೀವಿ, ಅಸ್ಥೆಟಿಕ್, ಅಥವಾ ನಾವು ಪ್ಲಾಸ್ಟಿಕ್ ಮತ್ತೆ ಅಸ್ಥೆಟಿಕ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಅದನ್ನೆಲ್ಲ ಮಾಡ್ತೇವೆ ಅಂತ ಅವ್ರಿಗೆ ಐಡಿಯಾ ಇದೆ. ಕೆಲವೊಬ್ಬರಿಗೆ ಸ್ಕಿನ್ ಕಲರ್ ಅಲ್ಲಿ ವೇರಿಯೇಷನ್ ಇರಬಹುದು, ಅಥವಾ ಮೂಗು ಸ್ವಲ್ಪ ಏನಾದ್ರು ಸೊಟ್ಟಾಗಿರಬಹುದು. ಸೊ ಆ ರೀತಿ ಮುಖದಲ್ಲಿ ಸ್ವಲ್ಪ ಏನಾದರೂ ಅವರಿಗೆ ಲಕ್ಷಣಗಳು ಬದಲಾವಣೆ ಇರಬಹುದು. ಸೊ ಅಥವಾ ನಾವು ಈ ಮಕ್ಕಳಿಗೆ ಆಗುವಂತಹ ಕೆಲವು ನ್ಯೂನತೆಗಳಿರಬಹುದು, ಕ್ಲೆಫ್ಟ್ ಲಿಪ್ ಅಥವಾ ಕ್ಲೆಫ್ಟ್ ಪ್ಯಾಲೆಟ್, ಅಥವಾ ಆಕ್ಸಿಡೆಂಟ್ಸ್ ಅಲ್ಲಿ ಆಗುವಂತಹ ಅವರಿಗೆ ಆಗುವಂತಹ ಗಾಯಗಳು, ಆಗುವಂತಹ ಚರ್ಮದ ಲಾಸ್, ಅಥವಾ ಮತ್ತೆ ಈ ಕ್ಯಾನ್ಸರ್ ಇಂದ ತೆಗೆದ ಮೇಲೆ ಕೆಲವೊಂದು ಸ್ಕಿನ್ ಎಲ್ಲ ತೆಗೆದ ಮೇಲೆ ನಾವು ಅದನ್ನ ಸ್ಕಿನ್ನ ರೀಪ್ಲೇಸ್ ಮಾಡ್ತೇವೆ. ಸೊ ಇಷ್ಟೊಂದು ನಮ್ದ್ರಲ್ಲಿ ಸಬ್ ಡಿವಿಷನ್ಸ್ ಇದೆ. ಸೊ ಜನರಿಗೆ ಸುಮಾರು ಅರಿವು ಮೂಡಿದೆ, ಸುಮಾರು ಇದನ್ನೆಲ್ಲ ಕೆಲವರಿಗೆ ಎಲ್ಲ ಗೊತ್ತಾಗಿದೆ. ಮತ್ತೆ ಈಗ ಪ್ಲಾಸ್ಟಿಕ್ ಸರ್ಜರಿ ಕೂಡ ತುಂಬಾ ಅಡ್ವಾನ್ಸ್ ಆಗಿದೆ. ಮೊದಲೆಲ್ಲ 50 ವರ್ಷದ ಮುಂಚೆ ಏನಾದರೂ ಬೆರಳಿನ ಏಟ್ ಆಗಿದೆ, ಕಾಲ್ಗೆ ರೇಟ್ ಆಗಿದೆ ಅಂದ್ರೆ ಕಾಲ್ ತೆಗಿಬೇಕಾಗ್ತಿತ್ತು, ಬೆರಳು ತೆಗಿಬೇಕಾಗ್ತಿತ್ತು. ಸೊ ಈಗ ಅದನ್ನ ಫ್ಲಾಪ್ಸ್ ಮಾಡ್ತೇವೆ. ಮತ್ತೆ ಈಗ ಮೈಕ್ರೋವಾಸ್ಕ್ಯುಲರ್ ಸರ್ಜರಿ ಅಂದ್ರೆ ಸಣ್ಣ ಸಣ್ಣಗಿರುವ ರಕ್ತನಾಳಗಳನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡುವ ಮೂಲಕ, ಅದನ್ನ ಜೋಡಣೆ ಮಾಡುವ ಮೂಲಕ ಬೆರಳಿನ ಕಿತ್ತೊಗೆಯುವಂತಹ ಬೆರಳಿಗಾಗ್ಲಿ, ಕೈ ಕಟ್ಟಾಗಿರುವ ಕೈಗಿರ್ಬಹುದು, ಕಟ್ಟಾಗಿರುವ ಕಾಲಿರಬಹುದು, ಅದಕ್ಕೆ ನಾವು ಜೋಡಣೆ ಮಾಡಿ ಜೀವ ಬರವಾಗಿ ಮಾಡಬಹುದು. ಇದೆಲ್ಲ ನ್ಯೂಯರ್ ಅಂಡ್ ಅಡ್ವಾನ್ಸಸ್ ಆಫ್ ಪ್ಲಾಸ್ಟಿಕ್ ಸರ್ಜರಿ.
1: ಎಸ್ ಡಾಕ್ಟರ್, ಅನೇಕ ವಿಷಯಗಳನ್ನು ಇವತ್ತು ನಾವು ಮಾತಾಡಿದ್ದೇವೆ. ಕೊನೆಯದಾಗಿ ಕೇಳ್ತಿರುವಂತ ನಮ್ಮ ಎಲ್ಲ ಕೇಳುಗರಿಗೆ,

0: ಅಪೇಕ್ಷೆ ಪಡುವವರು ಆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಬರಬಹುದು. ಸೊ ಅದಕ್ಕೆ ಒಂದು 24 hours ಸ್ಕಿನ್ ಹೆಲ್ಪ್ ಲೈನ್ ಇದೆ. ಅವರು 9964246015 9964246015 ಅಥವಾ ಇಮೇಲ್ ಬಳಸುವವರು skinbank@fathermuller.in. ಮತ್ತೊಮ್ಮೆ ಹೇಳ್ತೇನೆ, ಫೋನ್ ಮಾಡುವ ಬಯಸುವವರು 9964246015, ಇಮೇಲ್ ಬಳಸುವವರು skinbank@fathermuller.in. ಇದಕ್ಕೆ ಅವರು ಫೋನ್ ಮಾಡಿ ಅಥವಾ ಇಮೇಲ್ ಮಾಡಿ ಹೆಚ್ಚಿನ ಮಾಹಿತಿ ಈ ಪ್ಲೆಡ್ಜ್ ಬಗ್ಗೆ ಅಥವಾ ಅವರನ್ನ ಈ ರೀತಿ ಬಗ್ಗೆ ಮಾಹಿತಿ ಬೇಕು ಅಂದರೆ ಪಡ್ಕೊಳ್ಬಹುದು. ಈ ಫೋನ್ ಮಾಡಿದರೆ 24 hours ಹೆಲ್ಪ್ ಲೈನ್ ಅದು, ನಮ್ಮ ಆರ್ಗನ್ ಕೌನ್ಸಿಲರ್ ಅವರಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟು ಅವರಿಗೆ ಏನೇನು ಮಾಹಿತಿ ಬೇಕೋ ಕೊಡ್ತಾರೆ.
1: ಕೆಳಗರೆ ನಂಬರ್ ಸಿಕ್ಕಿರ್ಬೋದು, ಒಂದ್ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿ ಮತ್ತೊಮ್ಮೆ ನೀವು ರೇಡಿಯೋ ಸಾರಂಗಕ್ಕೆ ಕಾಲ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ, ನಮ್ಮಲ್ಲಿ ನಂಬರ್ ಇರ್ತದೆ, ನಾವು ಅದನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ಒಟ್ಟಿನಲ್ಲಿ ಇದ್ರ ಬಗ್ಗೆ ಜಾಗೃತಿ, ನಾವು ಮಾಡುವಂಥ

0: ಕಾಣಿಯಾಗಿ ಕಂಡು ಈ ಲೋಕವು ಎದೆಯೊಡಪ್ಪೆ. ಈ ಒಂದು ವೇಳೆ ನಿನ್ನ ಕಥೆಯನ್ನು ಪಡಿಜಂದಾಂಡ ಈ ಲೋಕಡು ನಿನ್ನ ಕುದರಿಸಿನ ಸಮಯ ಮುಟ್ಟ ಈ ಕುದಿನ ಈ ಕುಂಪನೋಡಾಗತ್ತೆ ಅಂಚಾದ ನಿನ್ನ ಕಥೆನ ದಯಮಂತು ಪಂದಪ್ಪ.
1: ಅಂಚಾಂಡ ಎಲ್ಲ ಕಥೆನು ಯಾರು ಬಂದ್ಕೊಜೀವಿ?

0: ಮುಚ್ಚಿಲ್ಲ. ಈ ಕರ್ಮದ ಕುರುಬಾಕಿಲ್ ಜತ್ತದಿಲ್ಲ. ಏನಿರ್ದ ಮಿತ್ ಏನನ್ನು ಒಯ್ಕಲ ಹಾಲೆಪ್ಪಳ ಮಗ ಅಲ್ಲೆಪ್ಪಳ. ಓ ನಾಗಬೆರ್ಮರೆ ಇರೇ ಕಾಪ್ಲೆಪ್ಪ.
1: ಅಂದಿನವರೆಗೆ ದಾನ ಧರ್ಮವೇ ಮನುಕುಲದ ಮೂಲ ಎಂದು ತಿಳಿದಿದ್ದ ಪೆರ್ಮಾಳ್ವರು ಪುರದ ಸೌಭಾಗ್ಯದ ಆನೆ ಬಾಗಿಲನ್ನು ಮುಚ್ಚಿ ಕರ್ಮದ ಹಿಂಬಾಗಿಲಿನಲ್ಲಿ ದಿನನಿತ್ಯದ ವ್ಯವಹಾರವನ್ನು ನಡೆಸತೊಡಗಿದರು. ಒಂದು ಕಾಲದಲ್ಲಿ ನಂದನ ವನವಾಗಿದ್ದ ಸತ್ಯನಾಪುರದ ಅರಮನೆಯು ಚಿಂತೆ ಸೂಚಕಗಳ ದೌರ್ಭಾಗ್ಯದ ಬೀಡಾಯಿತು. ಹೀಗಿರುವಾಗ ಒಂದು ದಿನ
0: ಈ ಸ್ಥಿತಿ ಯಾನು ಎಂಚಗೆ ಮಗ ಬರ್ತೀನಿ ನಾನು
2: ಪಂಡಿರೇಕ ಮಂತ್ರ ಕೊಡಂತೆ.

0: ಇನ್ನೇನು ಪೂರ ಮಲ್ಕೊಂಡು ಎನ್ನ ಹಣೆಟ್ಟು ಬರೆಸಲಿಯ ಈ ಹಣೆಟ್ಟು ಬರೆತಿನೇನು ಇರೆಟ್ಟು ವಚ್ಚಿಂಡಲ್ಲ ಪೋಪುಜಿಗೆ
1: ಇನ್ನಂತೂ ಸಾಧಾರಣ ವಚ್ಚಿಂಡ
0: ಅಂಚ ಮರ್ಯಾದೆ ಬರ್ತಾರಂಚ ಅವನು
1: ವಾ ಮರ್ಯಾದೆ ವಾ ಮರ್ಯಾದೆ ಬಂತ ಹೆಚ್ಚಿನೇ ಧನಿಕುಲೆ
0: ಉರತ್ತಿನ್ಯ ಓದಿ ಮಾರಿ ಅವ್ನು ಪಟ್ಟಗುಳಿ ಬರ್ಪುನಯ್ಯ
1: ಓ ಆ ಪುಣ್ಯ ನಡ್ಕೊಂಡು ಬರ್ತೀನ ಅಂದ್ರೆ ಅವು ನಮ್ಮ ಸತ್ಯನಾಪುರದ ಸಿರಿ ಎತ್ತಿ
0: ಏ ಓದು ಬೆಂಬಲವರನ್ನ ಬರಕ್ಕೆ ನಮ್ಮ ಸಿರಿಯ
1: ಅವೇ ಏ
0: ಓದಕ್ಕ ಬಿಂಬಲ ನಮಗೆ ಕಾಡು ಬೆಂಬಲ ಅವರು ನಿಮ್ಗೆ ದೂರ

0: ಆಯ್ತಾ ಮಗಲ್ ಸಿರಿ
1: ಸಿರಿಯ
2: ಹಿಂದಿನ ಕಾಲದಲ್ಲಿ ಹೆಣ್ಣಿಗೆ ಆಯ್ಕೆಯ ಅವಕಾಶಗಳಿರಲಿಲ್ಲ. ಆದ್ದರಿಂದ ಬಸರೂರು ಬೀಡಿನ ಸಂಕರಿ ಪೂಂಜದಿ ಮತ್ತು ಬೆರ್ಮಾಳ್ವರು ಮಾತುಕತೆ ಮುಗಿಸಿ ಸಿರಿ ಹಾಗೂ ಕಾಂತಪೂಂಜನಿಗೆ ಮದುವೆ ಮಾಡಿಕೊಡುವುದಾಗಿ ನಿರ್ಧರಿಸಿದರು. ನಾನ್ಪೂರ ಗುರ್ಕಾರರು ಮತ್ತು ಊರ ಜನರ

0: ಉರುಳಿತು. ಸಿರಿಯ ಗರ್ಭಕ್ಕೆ 7 ತಿಂಗಳು ನಡೆಯತೊಡಗಿತು. ತುಳುನಾಡಿನ ಆಚರಣೆಯ ಪ್ರಕಾರ ಅವಳಿಗೆ ಇದೇ ಹೊತ್ತಿನಲ್ಲಿ ಬಯಕೆ ಬಡಿಸುವ ಕ್ರಮಕ್ಕೆ ಬಸರೂರು ಬೀಡಿನಲ್ಲಿ ಸಿದ್ಧತೆಗಳು ನಡೆಯತೊಡಗಿದವು. ಇತ್ತ ಕಾಂತಪೂಂಜ ಬಯಕೆಯ ಸೀರೆಯನ್ನು ತಾನೇ ತರುತ್ತೇನೆ ಎಂದು ಬೈಂದೂರು ಪೇಟೆಗೆ ಹೋದನು. ಸೀರೆಯನ್ನು ಖರೀದಿಸಿ ಬಸರೂರು ಬೀಡಿಗೆ ಬರದೆ
1: ತೀರೇನು ತನ ತೀರನ್ನು ತೀರೇನು ತನ ತೀರನ್ನು
2: ತಕ್ಕಿದ್ದೀನಿ

ಏಲಿಯಗಳಿಗೆ ನೀರೊಂದುಂಡು. ಸಂಕರಿಯೇ ಸಿರಿಕ್ ಕೂಸಿದೆ ಕೊಲ್ಕತ್ತಾ. ಓ ನಾಗಬೇಲ್ಮೇರೆ, ಎಂಕು ನಂಬೊಂದು ಬತ್ತಿನ ಸಾರಮಾನಿ ದೈವೋಲೆ. ಅನಾದಿ ಕಾಲೋಡು ದಿಂಚಿದ ಎಂಕು ನಿಕ್ಕೆನು ನಂಬೊಂದು ಬೈದ. ಎಂಕ್ಲ ಸಾರ ಕಷ್ಟೊಲೆನು ಪೂರ ಪರಿಹಾರ ಮಲ್ತದು. ಎಂಕ್ಲೆಗೆ ಎಡ್ಡೆಪ್ಪನು ಇಂಬುನು ಒದಗ ಈತಿಡು ಸಿಕ್ಕಿತ್ತೊಂದು. ಎಂಕ್ಲ ಸಿರಿಕ್ ಕೂಸಿರೆ ಕೊಲ್ಪ ಕೂಸಿರೆ ಕೊಲ್ಪ ಕೂಸಿರೆ ಕೊಲ್ಪ.

0: ಕೃಷ್ಣ ನೀನು ಸಣ್ಣವನು ಅಂತ ಹೇಳಬಹುದು,
1: ನೀವು ಹೇಳ್ಬೋದು,
0: ಹೇಳಬಾರದು.
1: ಯಾಕೆ
0: ಆದ್ರೆ ಹೇಳದು ಉಪಾಯ
1: ಹೇಳಿ
0: ಹೇಳಬಾರದು ಎಂಬುದು ರೂಢಿ, ದೊಡ್ಡವರನ್ನು ಸಣ್ಣವ ಅಂತ ಹೇಳಲಿಕ್ಕುಂಟ. ಆದ್ರೆ ಯಥಾರ್ಥ ಒಂದು ನೀನು ಅಷ್ಟು ದೊಡ್ಡವ ಅಲ್ಲ ಅಂತ ನಮ್ಗೆ ಹೇಳ್ತಾರೆ.
1: ಹೌದಾ,
0: ಇದೇನಲ್ಲ, ನಾನು ಈಗಲೇ ಹೇಳಿದೆ, ಹಿಂದೆ ಮಾಡಿದ ಕರ್ಮ

0: ಹಾಗಾಗ್ತಿದ್ರೆ ಕೆಲವರೆಲ್ಲ ಏನೇನೋ ಆಗಿ ಹೋಗ್ತಿದ್ರು ಅಲ್ವೋ. ನಾನು ಹೀಗಿರಬೇಕು ಅಂತ ಪೂರ್ವ ನಿರ್ದೇಶಿತವಾದ್ದು ಕರ್ಮದಿಂದ. ಇಲ್ಲ, ನಾ ಹಿಂದೆ ಹೋಗಿ ಅದನ್ನು ಸರಿ ಮಾಡಿಬಿಡ್ತೇನೆ. ಹಾಗೂ ಇಲ್ಲಿಗೆ ನಿನಗಾದರೂ ಹಿಂದೆ ಹೋಗಿ ದೇವಕ್ಕೆ ಹೊಟ್ಟೆಯಿಂದ ಮತ್ತೆ ಮೇಲಕ್ಕೆ ಹೋಗಿ, ಇಲ್ಲ ಹುಟ್ಟಲಿಲ್ಲ ಅಂತ ಮಾಡ್ಲಿಕ್ಕೆ ಉಪಾಯ ಉಂಟ? ಇಲ್ಲ ಅಂದ್ರೆ ಅರ್ಥ ಏನು? ನಾವು ಅದಕ್ಕೆ ಬದ್ಧರಾಗಿರುವವರು. ಆದ್ರಿಂದ ಒಳ್ಳೇದು ಮಾಡಿದವನನ್ನು ಒಳ್ಳೇದು ಮಾಡಿದಂತ ಹೊಗಳಿಕ್ಕಿಲ್ಲ, ಕೆಟ್ಟದು ಮಾಡಿದವನನ್ನು ಕೆಟ್ಟದು ಮಾಡಿದಂತ ಬೈಲಿಕ್ಕೂ ಇಲ್ಲ. ಯಾಕಂದ್ರೆ ಅದು ಕರ್ಮದ ಪರಿಣಾಮ. ಸೂತ್ರವನ್ನು ಹಿಡಿದು ಅಥವಾ ಸೂತ್ರವೇ ಆಗಿ ನಮ್ಮನ್ನು ಬಂಧಿಸಿರುವುದು ಕರ್ಮ. ಬೇಳನಾರೆನು ಕರ್ಮ ಸಕಲರನ್ನು ಬಾಧಿಪು. ಚತುರ್ದಶ ಭುವನಗಳನ್ನು ಪೊರೆಯತಕ್ಕ, ಹೇಳ್ತಾರಲ್ಲ ನಿನ್ನ ಹೊಟ್ಟೆಯೊಳಗೆ ಎಲ್ಲ ಉಂಟು ಅಂತ, ಅದನ್ನು ಹೊತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆನಿಸಿದ ನೀನು ಈ ಕರ್ಮಕ್ಕಧೀನಾಗಿ ಹೀಗೆಲ್ಲ ಬರ್ತಿ ಅಂತಾದರೆ ನರನ ಸಾರಥಿಯಾದ ವಿದ್ಯ ಏನೆಂಬೆ?
1: ಏನೆಂಬೆ ಅಂದರೆ ಹೇಳಲಾರೆ
0: ಅಲ್ಲ ನಮ್ಮದೇ ಅಂತ.
1: ಹೌದೌದು,
0: ಈಗ ನಮ್ಮ ದೇವರು ನಮಗಿಂತ ತುಂಬ ದೊಡ್ಡವಲ್ಲ. ಯಾರೋ ಮಹಿಮರು ಹೇಳಿದ್ರಂತಲ್ಲ, ನಮ್ಮ ಅಳತೆಯನ್ನು ನಮ್ಮ ದೇವರು ಮೀರ್ಲಿಕ್ಕಿಲ್ಲ ಅಂತ. ಯಾಕಂದ್ರೆ ನಮ್ಮ ಕಲ್ಪನೆ ಅಟ್ಟು.
1: ಹೌದೌದು,
0: ಅದರಿಂದ ಆಚೆಗೆ ನಮ್ಮ ದೇವರು ಬೆಳಿಲಿಕ್ಕಿಲ್ಲ.
1: ಹೌದೌದು,
0: ಈಗ ನಮ್ಮ ಹಾಗೆ ಅಂತ ಆದ ಮೇಲೆ ಈಗ ನಾವೆಂತ ಮಾಡೋದಪ್ಪ? ಮುಂದಿಟ್ಟದ ನಿಂದೆ ತಕೊಳ್ಳೋದಾ? ಯಾಕಂದ್ರೆ ದುರ್ಯೋಧನ ಬೇಡದು ಮಾಡಿದ ಅಂತ ನೀನೇ ಸಭೆಯಲ್ಲಿ ಹೇಳಿದ್ವಿ ಅಲ್ವ? ಮರಣ ಮುಂಬೈ ಸಿರ್ಪ ನೀ ಖಳಂ ಅಂತ ಹೇಳಿದ್ವಿ. ಈಗ ಅವನನ್ನು ಯಾಕೆ ಹೇಳಬೇಕು ನಾವು? ಅವ ಮೊದಲು ಮಾಡಿದ್ದನ್ನಲ್ವೋ ಈಗ ಅನುಭವಿಸಿ
1: ಮಾಡಿದ ಕರ್ಮದ ಫಲ
0: ಅಲ್ವೋ? ಹಾಗಿರುವಾಗ ಈಗ ಮಾಡೋದು ಯಾಕೆ ಅಂತ ಕೇಳಲಿಕ್ಕಿಲ್ಲ. ಅವ ಬುದ್ಧಿಯಿಂದ ಮಾಡುತ್ತಿರುವುದಲ್ಲ, ನಿರ್ದೇಶಿತವಾದ ಕರ್ಮದಿಂದ ಹಾಗೆ ಪ್ರವರ್ತಿಸ್ತಾ ಇರು ಕುರುಪತಿಯದು ಅಂತ ನನಗೆ ಕಾಡೋದು ನಿನ್ನನ್ನು ನೋಡುವಾಗ.
1: ಹಾಗಾಗಿ
0: ಚಿನ್ಮಯನೇ ಎಂಬುದಕ್ಕೂ ಉತ್ತರ ಸಿಕ್ಕಿದ್ರೆ ಅಲ್ವಾ?
1: ಇನ್ನೊಂದು ತಿಳಿಯುವುದಕ್ಕಾಗಿ, ಗೊತ್ತಿದ್ದದ್ದು ಸರಿ ಉಂಟೋ ಅಂತ ತಿಳಿಯಲಿಕ್ಕೂ ಹಿರಿಯರ ಹತ್ರ ಕೇಳ್ತಾರೆ.
0: ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಾನೊಂದು ಸಿದ್ಧಾಂತವನ್ನು ಮಂಡಿಸಿ ಸರಿ ಉಂಟು ಅಂತ ನಿರ್ಣಯ ಮಾಡಬೇಕು ಅಂದ್ರೆ ಇನ್ನೊಬ್ಬ ಸಿದ್ಧಾಂತ ಹೇಳಿ ಕೇಳಬೇಡುವ. ನಮ್ಮ ಸಿದ್ಧಾಂತ ಇದು.
1: ಈಗ ನಿಮ್ಮ ಸಿದ್ಧಾಂತಕ್ಕೆ ನಾನು ಮೊದಲು

0: ಅದಕ್ಕೆ ನನ್ನ ಮೇಲೆ ಈಗ ನಾಗಬೇಕಾದ ದಾಖಲಿಲ್ಲ ಈ ರಂಗದಲ್ಲಿ ನಡೆಯುವ ಧರ್ಮ ಕ್ಷೇತ್ರ ಮೊದಲಾಗಿ ಹೇಳಿದಿರಿ ಆಲಿಸಬೇಕು ಅದು ಒಳ್ಳೆ ಒಳ್ಳೆ ಶಬ್ದ ಆಲಿಸಿ ಅಂತ ಹೇಳಿದ ಯೋಚನೆ
1: ಮಾಡಲಿಲ್ಲ ನಿನ್ನಲ್ಲಿ ಅಷ್ಟು ನಿನ್ನಿಸಲಿಕ್ಕಿಲ್ಲ
0: ವಿಶ್ವಾಚಾರ್ಯರೇ ಗಂಗಾಧರಳನಿ ಹೌದು ನೀವೇನೇ ಆಲಿಸಬಹುದಲ್ಲ ಆಲಿಸಬೇಕು ಹೌದು ಕೇಳೋದಾದ್ರೆ ಉತ್ತರ ಸಿಗುವಲ್ಲೇ ಕೇಳಬೇಕು ತಾಯಿ ಕೈ ಬಿಟ್ಟರೆ ಮತ್ತೆ ಅಜ್ಜನ ನೋಡಿಕೊಳ್ಬೇಕು
2: ಒಳ್ಳೆ ಒಳ್ಳೆ ಒಳ್ಳೆ ವಿಷಯ ಇದೆ

ಪಾದದಿಂದ ತಪವಾದ ಅಂತ ಅಂದ್ರೆ ಅದರಲ್ಲಿ ಹೇಳಿ ಅದೇ ಧ್ಯಾನ ಮಾಡ್ಕೊಳ್ತೀನಿ ಸಂಬೋಧನೆ ಮಾಡಿ ನಾನು ಕೇವಲ ದೇವಕೀಯ ಹೊಲೆಯಲ್ಲಿ ಕೇವಲ ದೇವಕೀಯರ ಪ್ರಾರ್ಥನೆ ಅರ್ಥದಿಂದಲೇ ಹುಟ್ಟಿದ್ದಲ್ಲ ಏನೋ ಒಂದು ವಿಶೇಷ ಇತ್ತು ಇದನ್ನೆಲ್ಲ ನೀವು

0: ಇದಾಗಲೇ ಹೇಳಿರ್ತೀರಿ
1: ಅಷ್ಟೇ, ಉಪನ್ಯಾಸ ಅಂತ
0: ದೊಡ್ಡ ದೊಡ್ಡ ಉಪನ್ಯಾಸಕಾರ ಹೇಳಿಬಿಟ್ರೆ ಆದ್ದರಿಂದಲೇ
1: ನಿಮಗೆ ಗೊತ್ತಿಲ್ಲ. ನಾನೀಗ
0: ಮಾಡ್ತಾ ಇದ್ದೀನಿ ಮಾಡಿದ್ರೆ ಜೀವನೋಪಾಯಕ್ಕೆ ಹಾಕಿದ್ರೆ ಅದರ ಅದರಿಂದಲಾಗಿ ದೊರೆಯುವುದು.

0: ತಮ್ಮ ನೋಡುವುದನ್ನು ಹೇಳಿದ ಹಾಗಾಯಿತು.
1: ಆದ್ದರಿಂದಲೇ ಕರ್ಮಬಂಧ ಕರ್ಮಬಂಧ ಎನ್ನುವುದು
0: ಜೀವಿಗಳಿಗೆ ಇದೆ.
1: ಮುಂದುವರಿಸಿ ನೀವು ಹೇಳಿದಿರಿ,
0: ಇದು ಇದು ಜೀವಿಗಳಿಗೆ ಮಾತ್ರ ಅಲ್ಲ, ದೇವರಿಗುಂಟು,
2: ಬಿಡಿಸುವವನಿಗೆ ಉಂಟಲ್ಲ. ಈಗ ಬಿಡಿಸುವವನೇ ಕೈ ಕಟ್ಟಿಕೊಂಡಿದ್ದಾನೆ ಅಂತ
1: ಅದು ಕಾಣ್ತದೆ. ಹಾಗೆ ದೇವರಿಗೂ ಈ ರೀತಿಯಾದ ಪಾಪ ಮಾಡಿದ ಕೆಲಸಗಳಿಗೆ ಪಾಪ ಪುಣ್ಯಗಳಿಂದ ಫಲ ಉಂಟ. ಅದಕ್ಕೆ ಅವರು ಮಾಡ್ತಾ ಇರುವುದು
2: ಅಂತ ಕಾಣುವುದರಿಂದ
1: ಮತ್ತೆ ಏನಾದರೂ

ಪಡೆಯುವಲ್ಲಿ

ನಮಸ್ಕಾರ, ನಾನು ಡಾಕ್ಟರ್ ಭರತ್ ಶೆಟ್ಟಿ, ಮಂಗಳೂರು ನಗರ ಉತ್ತರದ ಶಾಸಕ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
2: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
3: ಹಾ ಬಂದೆ ಅಮ್ಮ.
2: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
2: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡಾ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಚಿಯರ್ಸ್. ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
6: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
5: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
7: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ. ಮದ್ಯವ್ಯಸನಿಗಳಾಗದಿರಿ. ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
8: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
9: ಗುಡ್ ನೈಟ್, ಗುಡ್ ನೈಟ್.
4: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

Sarang 107.8 FM. Radio Sarang. Come on, come on, come on, lady. 107.8 FM.

0: வாக்கு
1: குடலாஞ்சி சான்ஸ்
0: அந்தும்பே.
2: ரேடியோ சாரங் 107.8 FM.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದಿಲ್ಲರೆ ಇತ್ತೆ ಇಲ್ಲೊಕ್ಕಿಲ್ ಈ ತುಳು ಸಿನಿಮಾದ ಪದಕುಲೆನಕ್ಕೆ ಏನೊಂದು ಬರ್ಕ. ಈ ಪದಕುಲೆಗೆ ಸಂಗೀತ ಕೊಡ್ತೀನಾರೆ ರಾಜ್ ಶಾ, ಸಾಹಿತ್ಯ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು. ಸುರುಕಾದ ಎರ್ಮಾಳಡು ಜಪ್ಪುಗೆ ಕಂಡೆ ಉಡು ಅಡೆಪುಗೆ. ಈ ಪದನು ಪಂತಿನಾರು ರಘು ದೀಕ್ಷಿತ್.

ಒಂದು ಇಲ್ಲೊಕ್ಕೆಲ್ ತುಳು ಸಿನಿಮಾದ ಕೆಲವೊಂಚಿ ಪದಕ್ಕುಲು. ಈ ಸಿನಿಮಾದ ಪದಕ್ಕೂ ಸಂಗೀತ ಕೊಡ್ತಿನಾರ್ ರಾಜ್ ಶಾ, ಸಾಹಿತ್ಯನ ಒದಗಾತಿನಾರ್ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು. ಇಡಗು ಈ ಕಾರ್ಯಕ್ರಮ ಮುಗಿಂಡ್ ಮಾತೆರೆಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

ಒಂಚೂರು ಹಿಂಚಿಕೆನ್ಲೆಗೆ ಕ್ಯಾನ್ ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾ ಪಾತ್ರದಲ್ಲೇ 107.8 FM ಸಾರಂಗ್ ನಿಖಿಲ್ ಮಾತಾಡ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡ್ತೀವಿ.